ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 102.1 ಕಂಪನಾಂಕಗಳು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಆಶ್ವೀಜ ಮಾಸದ 4ನೇ ದಿನ, ಅಂದರೆ ಇಂದು ಶನಿವಾರ 2026 ಇಸ್ವಿ ಸೆಪ್ಟೆಂಬರ್ ತಿಂಗಳು 26ನೇ ತಾರೀಖು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ವೀರೇಶನು ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರಗಳು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಈ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 9:10 ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳು ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ

0: ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದಿಂದ. ಇನ್ನುಳಿದಂತೆ ನಮ್ಮ ನಿಲಯದಿಂದ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ, 6:30 ಚಿಂತನ ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:35 ದೇಶಭಕ್ತಿಗೀತೆ ಶ್ರೀನಿವಾಸ್ ಕುಲಕರ್ಣಿ ಅವರ ಸಾಹಿತ್ಯ ಸಮೂಹಗಾನದಲ್ಲಿ, 6:40 ಜನಪದ ಗೀತೆಗಳ ಕಾರ್ಯಕ್ರಮ ತುಕ್ಕನಹಟ್ಟಿ ಗ್ರಾಮದ ಸಕ್ರೆವ ರಾಮಪ್ಪ ಬೆಂಡೆವಾಡ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗೂ 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿ. ಭಾಗವಹಿಸುತ್ತಾರೆ ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಪೆರುಗು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಮನಸಲಾಪುರ ದೇವಸ್ಥಾನದ ಕುರಿತು ಕೇಳುವಿರಿ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ, ನಿರೂಪಣಾಧ್ವನಿ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಹತ್ತು 10:32 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. 12:00 ಪ್ರದೇಶ ಸಮಾಚಾರ. 12:05 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮೇಳದ ನೇರ ಪ್ರಸಾರ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಧಾರವಾಡ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 1:10 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾರೆ ಡಾಕ್ಟರ್ ಕೆ ಮಾಲತಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 1:30 ಚಿತ್ರಗೀತೆಗಳು, 1:40 ಸೇವಾ ಸಂಕಲ್ಪ ಅಭಿಯಾನ ಕುರಿತು ಸರಣಿ ಕಾರ್ಯಕ್ರಮ, ವಿಷಯ ಮೇಕ್ ಇನ್ ಇಂಡಿಯಾ ಬೆಂಗಳೂರು ಕೇಂದ್ರದಿಂದ. 2:40 ಮಕ್ಕಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3:00 FM 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ಚಲನಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧುಳಿಯಲ್ಲಿ. ರಾಯಚೂರು ತಾಲೂಕಿನ ಯರಮರ್ಸ್ ಕ್ಯಾಂಪಿನ ಫೆಡರಲ್ ಪಬ್ಲಿಕ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ, ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಕುರಿತು, ಉತ್ಪಾದನಾ ತಾಂತ್ರಿಕತೆಗಳು ಕುರಿತ ಸಸ್ಯ ಸಂರಕ್ಷಣಾ ಕುರಿತು ವಿಜ್ಞಾನಿಗಳಾದ ಡಾಕ್ಟರ್ ಪ್ರಸಾದ್ VS ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ಕೃಷಿ ಇಲಾಖೆ ಭಾರತ ಸರ್ಕಾರ ಬೆಂಗಳೂರು ಕೇಂದ್ರದಿಂದ. 7:20 ಜನಪದ ಸಂಗೀತ ಕಾರ್ಯಕ್ರಮ. 8:00 ಚಿತ್ರಗೀತೆಗಳು, 8:30 ಜನಪದ ಸಂಗೀತ ಕಾರ್ಯಕ್ರಮ, 9:30 ಯುವವಾಣಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 ಕನ್ನಡ ಚಿತ್ರಗೀತೆಗಳು. ಇವು ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.
1: Prime Minister Narendra Modi has said that over the past 12 years, the gap between cities and villages in India has narrowed significantly. He highlighted the considerable improvement in rural infrastructure and noted that women across the country have also become increasingly self-reliant and economically empowered. Mr. Modi made these remarks during the virtual interaction with Seva Yatris, travelling on a yatra from Varanasi to Vadnagar under Seva Sankalp Abhiyan. He emphasized the importance of social service, social reform and positive change. He said Viksit Bharat can be realized only with the contribution and participation of everyone. Mr. Modi highlighted that Vadnagar gave him the values that shaped his life, while Kashi added countless colors of service to those values. He expressed happiness that young people are also

ಶ್ರೀಚಂದ್ರ ಅವರ ಸಾಹಿತ್ಯದಲ್ಲಿದ್ದ ಭಕ್ತಿಗೀತೆಯನ್ನು ನಂದಿತಾ ಅವರ ಸ್ವರದಲ್ಲಿ ಕೇಳುತ್ತಿದ್ದೀರಿ. ಇದರೊಂದಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:30. ಈಗ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ನೈಮೂರ್ ರೆಹಮಾನ್ ಅವರಿಂದ.
1: ನಮ್ಮ ಸುತ್ತಮುತ್ತಲಿನ ಸ್ಥಿತಿಗತಿಗಳೇ ಪರಿಸರ. ಪರಿಸರವೇ ಜಗತ್ತು, ಬದುಕು ಜೀವಜಂತುಗಳ ನೆಲೆ. ಮಾನವ ಪರಿಸರದ ಶಿಶು. ಪರಿಸರವೇ ನಮ್ಮ ಪೋಷಕ ಮತ್ತು ವಿನಾಶಕ. ನಮ್ಮ ವ್ಯಕ್ತಿತ್ವ ನಿರ್ಧರಣೆಗೆ ಪರಿಸರವೇ ಆಧಾರ. ಅನುವಂಶಿಕತೆ ಮತ್ತು ಪರಿಸರದ ಪ್ರಭಾವ ನಮ್ಮ ಗುಣಲಕ್ಷಣಗಳ ಮೂಲ ಸೆಲೆ. ಜಗತ್ತಿನ ವೈವಿಧ್ಯಮಯ ರೂಪ ಸ್ವರೂಪಗಳಿಗೆ ಪರಿಸರವೇ ಪೂರಕ ಮತ್ತು ಪ್ರೇರಕ ಶಕ್ತಿ. ಬೆಟ್ಟಗುಡ್ಡಗಾಡಿನ ಜನರ ಶಕ್ತಿಶಾಲಿ ಜೀವನಕ್ಕೆ, ಹೋರಾಟದ ಸ್ವಭಾವಕ್ಕೆ ಪರಿಸರವೇ ಕಾರಣ. ಸಮೃದ್ಧ ಬಯಲುನಾಡಿನ ಸುಖಲೋಲುಪ್ತ ಭೋಗಲಾಲಸೆಗಳಿಗೂ ಅಲ್ಲಿಯ ಭೌಗೋಳಿಕತೆಯ ಪ್ರಭಾವವೇ ಹೆಚ್ಚು. ಮರಳುಗಾಡಿನ ಮತ್ತು ಅರಣ್ಯಾವೃತ ಪ್ರದೇಶಗಳ ಬುಡಕಟ್ಟು ಸಮೂಹಗಳ ಅಸಹಾಯಕ

0: ಅಸ್ಥಿರ ಬದುಕಿಗೂ ಅಲ್ಲಿಯ ಪರಿಸರವೇ ಕಾರಣ. ಪ್ರಾಕೃತಿಕ ಸಂಪನ್ಮೂಲದ ಹೊರತೆ ಕೊರತೆಗಳು ಶತಶತಮಾನಗಳಿಂದಲೂ ನಮ್ಮಲ್ಲಿ ಹತಾಶೆ ದುರಾಶೆಗಳಿಗೆ ಮುಂದಾಗುವ ಪ್ರವೃತ್ತಿ ಬೆಳೆಸಿದೆ. ನಾಗರಿಕತೆ ಮತ್ತು ಅನಾಗರಿಕತೆಯ ನಡುವೆ ತೆಳುವಾದ ಪರದೆಯನ್ನು ಸೃಷ್ಟಿಸಿರುವುದೇ ಪರಿಸರ. ಅಸಹನೆ, ಅಸಮಾಧಾನ ಮತ್ತು ಆಕ್ರಮಣಕಾರಿ ಮನೋಭಾವಗಳ ಕುಲುಮೆ ಪರಿಸರದಿಂದಲೇ ನಿರ್ಮಾಣಗೊಂಡಿದೆ. ಯುದ್ಧ ವಿನಾಶಗಳ ಮನುಕುಲದ ಚರಿತ್ರೆಯಲ್ಲಿ ಯುದ್ಧಗಳಿಗೆ ಪರಿಸರದ ಛಾಯೆ ಇದ್ದೇ ಇದೆ. ಸುಂದರ ಭೂತಾಣ ಆಕ್ರಮಣಗಳಿಗೆ ಬಲಿಯಾಗುವುದು ಹಾಗೆ ಅದು ಕೆಟ್ಟ ಚರಿತ್ರೆಯ ಭೂಮಿಕೆಯಾಗಿದೆ. ವಸಾಹತು ಮನೋಭಾವ, ಯಜಮಾನಿಕೆಯ ದರ್ಪ, ದೌರ್ಜನ್ಯ, ದುಷ್ಕೃತ್ಯಗಳು ಇನ್ನೂ ಉಳಿದಿವೆ. ವೈಚಾರಿಕತೆ, ತಂತ್ರಜ್ಞಾನ ಮತ್ತು ಕಂಡು ಕೇಳರಿಯದ ಆವಿಷ್ಕಾರಗಳ ತುತ್ತ ತುದಿ ತಲುಪಿರುವ ಜಗತ್ತು ಈ ಬೇಗುದಿಯಿಂದ ಇನ್ನೂ ಮುಕ್ತವಾಗಿಲ್ಲ, ಯುದ್ಧ ರಕ್ತಪಾತಗಳಿಂದ ದೂರವಾಗಿಲ್ಲ. ಮನುಷ್ಯನ ಇತಿಮಿತಿಗಳಿಗೆ ಪರಿಸರ ಕಡಿವಾಣ ಹಾಕಿದೆ, ಒಂದು ನಿರ್ದಿಷ್ಟ ಚೌಕಟ್ಟು ನಿರ್ಮಿಸಿದೆ. ಇದು ಆಶೋತ್ತರಗಳಿಗೆ ಆಸರೆ, ಅವಶ್ಯಕತೆಗಳಿಗೆ ಪೂರಕ, ದುಷ್ಕೃತ್ಯಗಳಿಗೆ ಚುಕ್ಕಾಣಿಯಲ್ಲ. ಇದು ಬ್ರಹ್ಮಾಂಡ ರಹಸ್ಯವೇನಲ್ಲ, ಸೂಕ್ಷ್ಮಗ್ರಾಹಿಗಳಿಗೆ ಮೇಲ್ನೋಟಕ್ಕೆ ವ್ಯಕ್ತಪಡುವ ಸರಳ ಸುಂದರ ಸತ್ಯ. ವೇದ ಪುರಾಣಗಳಲ್ಲಿಯೂ ಪಂಚಭೂತಗಳ ಪ್ರಸ್ತಾಪವಿದೆ, ಪೃಥ್ವಿ, ಅಗ್ನಿ, ಜಲ, ವಾಯು, ಆಕಾಶಗಳ ಪ್ರಸ್ತಾಪವಿದೆ. ಅವುಗಳ ಸಮತೋಲನ ದೇಹದ ಸ್ಥಿರತೆ, ದೃಢತೆ ಮತ್ತು ಉತ್ಕರ್ಷಕ್ಕೆ ಹೇಗೆ ಅಗತ್ಯವೆಂಬುದರ ವಿಚಾರವಿದೆ. ಈ ಮೂಲಭೂತ ಸ್ಥಿತಿಗಳ ಏರಿಳಿತಗಳಿಗೆ ಬದುಕಿನ ಪಲ್ಲಟಕ್ಕೂ ವಿನಾಶಕ್ಕೂ ಕಾರಣವಾಗಬಹುದು. ಕ್ಷಮೆಯ ಧರಿತ್ರಿ ಎಂಬುದು ನಿಜ, ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಎಂಬುದು ಇದ್ದೇ ಇದೆ. ಹೆತ್ತ ಹೊತ್ತ ಶಕ್ತಿಯು ಅಜರಾಮರವಲ್ಲ. ಕಾಲ ಮಿಂಚುವ ಮುನ್ನ ನಮಗಿದು ಗೋಚರವಾದರೆ ನಮಗೂ ಉಳಿಗಾಲ, ನಮ್ಮ ಪರಿಸರದ ನಿರಂತರ ನಂಟಿಗೂ ಸಹಾಯಕ. ಭೂಕಬಳಿಕೆ, ಸಂಪನ್ಮೂಲಗಳ ದುರ್ಬಳಕೆ, ಜಲಮೂಲಗಳ ನಾಶ, ಪ್ರಾಕೃತಿಕ ಶ್ವಾಸಕೋಶಗಳಾಗಿರುವ ಹಸಿರಿನ ತಾಣಗಳ ನಾಶ, ವೈವಿಧ್ಯಮಯ ಜೀವಜಂತುಗಳ ಕಣ್ಮರೆ, ತಾಪಮಾನ ಏರಿಕೆ, ಕರಗುತ್ತಿರುವ ಹಿಮಪದರಗಳು, ಮೋಡ ಸ್ಫೋಟಗಳಿಂದಾಗುತ್ತಿರುವ ಕ್ಷಿಪ್ರ ಪ್ರವಾಹಗಳು ಇವೆಲ್ಲ ಅಪಾಯದ ಗಂಟೆಯೇ ಆಗಿದೆ. ಪರಿಸರಕ್ಕೆ ಅಪಾಯ ಒಡ್ಡಿರುವ ನಾವು ನಾಶ ವಿನಾಶವನ್ನಲ್ಲದೆ ಮತ್ತೇನು ಕಾಣಲು ಸಾಧ್ಯ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ.
1: ಡಾಕ್ಟರ್ ನಯೀಮುರ್ ರೆಹಮಾನ್ ಅವರಿಂದ ಚಿಂತನಾ ಕೇಳಿತಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಈಗ ದೇಶಭಕ್ತಿ ಗೀತೆ. ಶ್ರೀನಿವಾಸ್ ಕುಲಕರ್ಣಿಯವರ ಸಾಹಿತ್ಯ ಸಮೂಹ ಗಾನದಲ್ಲಿ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಈಗ ಜನಪದ ಗೀತೆಗಳ ಕಾರ್ಯಕ್ರಮ. ತೊಕ್ಕನಹಟ್ಟಿ ಗ್ರಾಮದ ಸಕ್ರೆವ ರಾಮಪ್ಪ ಬೆಂಡೆವಾಡ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳೋಣ.

ಇದುವರೆಗೆ ತೊಕ್ಕನಹಟ್ಟಿ ಗ್ರಾಮದ ಸಕ್ರವ ರಾಮಪ್ಪ ಬೆಂಡೆವಾಡ್ ಹಾಗೂ ಸಂಗಡಿಯರಿಂದ ಚೌಡಿಕಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55 ಆಗುತ್ತಲಿದೆ. ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
0: ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25-26 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿ ಬರಲಿದೆ ನೇರ ಕಾರ್ಯಕ್ರಮ. 12:00 PM-1:00 PM

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ತೆಲುಗು ಕಾರ್ಯಕ್ರಮాలు వినాలని ఉందా? మన తెలుగు కార్యక్రమాలు కూడా న్యూస్ ఆన్ AIR యాప్ లో లభ్యమవుతుంది.
3: నా స్వరము నీ స్వరము సంగమమై మనసరంగ అవతరించి
4: ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം.
3: എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി.
0: രാഗം 24x7 DTH വാഹിനി, FM റെയിൻബോ, വിവിധ ഭാരതി മറ്റു ഭാരതദ എല്ലാ ആകാശവാണി കേന്ദ്ര മറ്റു 8 ദൂരദർശനദ ചാനലുകളു ന്യൂസ് ഓൺ AIR നല്ലി ലഭ്യ. ഇന്നേ പ്രസാര ഭാരതി ന്യൂസ് ഓൺ AIR ആപ്പ് ന ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹ. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಬೀಜ ತಳಿ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಎಂದು ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ ಹೇಳಿದರು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದೊಂದಿಗೆ 4 ದಿನಗಳ ರೈತ ಜಾತ್ರೆಯ ಬೀಜ ಮೇಳಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು.
1: ನಮ್ಮ ರೈತ ತಾಯಂದಿರು ಅವಾಗ ಆರಿಸಿದಂತಹ ತಳಿಗಳು ಇನ್ನೂ ಇವೆ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಭತ್ತದಲ್ಲಿ ಸುಮಾರು 2 ಲಕ್ಷ ತಳಿಗಳು ಹೇಗೆ ಬಂದಿದ್ದು ಅಂದ್ರೆ, ನಮ್ಮ ರೈತ ಸಹೋದರಿಯರ ಪ್ರಯತ್ನದಿಂದ, ನಮ್ಮ ಪೂರ್ವಜರ ಪ್ರಯತ್ನದಿಂದ ಅದು ಬಂದಿದ್ದು ಅಂತ ಹೇಳ್ಬಯಸ್ತಾ ಇದ್ದೀನಿ. ನಾವು ಪೌಷ್ಟಿಕಾಂಶದ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇದ್ದೇವೆ. ನಮ್ಮ ರೈತ ಮಹಿಳೆಯರು ಆಗಿನ ಕಾಲದೊಳಗೆ ಸುಮಾರು 4,000-5,000 ವರ್ಷಗಳ ಹಿಂದೆ ಇದನ್ನು ತಿಳ್ಕೊಂಡು ಸೂಕ್ತ ತಳಿಗಳನ್ನು ಆರಿಸಿಕೊಟ್ರು. ಸಂರಕ್ಷಿಸಿ ಉಪಯೋಗ ಮಾಡುವಂತಹ

0: ಕೆಲಸ ಮಾಡಬೇಕಾಗಿದೆ.
1: ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎನ್ಬಿ ಪ್ರಕಾಶ್ ಮಾತನಾಡಿ, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬೀಜ ಘಟಕ ಸ್ಥಾಪನೆಯಾಗಿ 25 ವರ್ಷಗಳು ಕಳೆದಿವೆ. ಬೀಜ ಘಟಕ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯಿಂದ 2013 ಮತ್ತು 2020 ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಶೇಂಗಾ ತಳಿಗೆ ಅಂತಾರಾಷ್ಟೀಯ ಪುರಸ್ಕಾರ ದೊರೆತಿದೆ ಎಂದರು. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಕೃಷಿ ಮೇಳವನ್ನು ಉದ್ಘಾಟಿಸಲಿದ್ದಾರೆ. ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಎನ್ಆರ್ಎಲ್ಎಂ ಯೋಜನೆಯಡಿ ರಾಜ್ಯದಲ್ಲಿ 314,000 ಸ್ವಸಹಾಯ ಸಂಘಗಳನ್ನು ನೋಂದಾಯಿಸಲಾಗಿದ್ದು 32 ಲಕ್ಷಕ್ಕೂ ಹೆಚ್ಚು ಕೃಷಿಕ ಮಹಿಳೆಯರು ಸಕ್ರಿಯರಾಗಿದ್ದಾರೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳದ ಮೊದಲ ದಿನವಾದ ನಿನ್ನೆ ಕೃಷಿಯಲ್ಲಿ ರೈತ ಮಹಿಳೆಯರ ಮಹತ್ವ ಮತ್ತು ಸಬಲೀಕರಣ ವಿಚಾರಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೃಷಿಕ ಮಹಿಳೆಯರಿಗೆ ಕೃಷಿ ತರಬೇತಿ, ಬ್ಯಾಂಕ್ ಸಾಲ ಸೌಲಭ್ಯ, ಮಾರುಕಟ್ಟೆ ಅವಕಾಶ ಹಾಗೂ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡಲು ಪ್ರತಿಯೊಂದು ಹಳ್ಳಿಯಲ್ಲಿ ಕೃಷಿ ಸಖಿಯರನ್ನು ನಿಯೋಜಿಸಲಾಗಿದೆ ಎಂದರು. ತಾಯಂದಿರ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸುವುದು ರಾಜ್ಯ ಸರ್ಕಾರದ ದೃಢ ಸಂಕಲ್ಪ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030 ರಾಜ್ಯ ಮಟ್ಟದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಗರ್ಭಪೂರ್ವ ಆರೈಕೆ ಹಾಗೂ ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ಕಾರ್ಯಕ್ರಮದ ಮಾರ್ಗದರ್ಶಿ ಕಿರು ಪುಸ್ತಕಗಳು ಮತ್ತು ಭಿತ್ತಿ ಚಿತ್ರಗಳನ್ನು ಅವರು ಬಿಡುಗಡೆಗೊಳಿಸಿದರು. ಬೆಳಗಾವಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ನಿರ್ವಹಣೆ ಕುರಿತು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಬೆಳಗಾವಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಪರಿಶೀಲಿಸಿದರು. ಕುಡಿಯುವ ನೀರು, ಮೇವು, ಉದ್ಯೋಗ ಸೃಷ್ಟಿ ಸೇರಿದಂತೆ ಬರ ನಿರ್ವಹಣೆಗೆ ಸಂಬಂಧಿಸಿದ ಅಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ಸಚಿವರು ಬೆಳಗಾವಿಗೆ ಭೇಟಿ ನೀಡಿದ್ದರು. ಬೆಂಗಳೂರಿನ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತ ಸಮುದಾಯದ ಕುಶಲಕರ್ಮಿಗಳ ಕರಕುಶಲ ಕಲೆಗಳ ಪ್ರದರ್ಶಿನಿ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆ ನೀಡಲಿದ್ದಾರೆ. ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಪಾಲ್ಗೊಳ್ಳಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಆಕಾಶವಾಣಿ, ದೂರದರ್ಶನ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಸೇರಿದಂತೆ ವಿವಿಧ ಆನ್ಲೈನ್ ವೇದಿಕೆಗಳಲ್ಲೂ ನೇರವಾಗಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಹಿನ್ನೆಲೆ ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಮಹತ್ವದ ಜನಪರ ಯೋಜನೆಗಳ ಕುರಿತು ಜನಜಾಗೃತಿ ಸರಣಿ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಕಾರ್ಮಿಕ ಸಂಹಿತೆ 2025 ಕುರಿತ ಒಂದು

0: ನೋಟ. ಈ ಹಿಂದೆ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳಿದ್ದವು. ಕಳೆದ 70 ವರ್ಷಗಳಿಂದ ಉದ್ಯೋಗದಾತರಿಗೆ ಈ ಕಾನೂನುಗಳನ್ನು ಸಂಪೂರ್ಣವಾಗಿ ಪಾಲಿಸುವುದೇ ಕೆಲಸವಾಗಿತ್ತು. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025 ಜಾರಿಗೆ ಬಂದವು. ಈ ಹಿಂದೆ ರಚಿತವಾಗಿದ್ದ ಕಾನೂನುಗಳನ್ನು, ನಿಯಮಾವಳಿಗಳನ್ನು ಸಮಗ್ರವಾಗಿ ಬದಲಿಸಿ ನಿರ್ದಿಷ್ಟ ಚೌಕಟ್ಟನ್ನು ಕೇಂದ್ರ ರೂಪಿಸಿತು. ಕಾನೂನು ಹಾಗೂ ನಿಯಮಾವಳಿಗಳ ಅನುಸರಣೆಗೆ ಸರಳೀಕೃತ ಸ್ವರೂಪ, ಕಿರು ಉದ್ಯಮಗಳಿಗೆ ಹೆಚ್ಚು ಅನುಕೂಲ ಮತ್ತು ಅನುಸರಣೆಯ ಅನಗತ್ಯ ಭಾರವನ್ನು ಇಳಿಸುವಲ್ಲಿ ಸಹಕಾರಿಯಾಯಿತು. ಕಾರ್ಮಿಕ ಸಂಹಿತೆಗಳು ಎಲ್ಲ ಆಯಾಮಗಳಲ್ಲಿ ರಕ್ಷಣೆ ಖಾತ್ರಿಪಡಿಸಿ ಕಾರ್ಮಿಕರಿಗೆ ಕನಿಷ್ಠ ವೇತನ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಯಿತು. ಕಾನೂನಿನ ಮೂಲಕ ಸಾಮಾಜಿಕ ಸುರಕ್ಷತೆ, ಔದ್ಯೋಗಿಕ ವ್ಯಾಪ್ತಿ ವಿಸ್ತರಿಸಿ 2025 ವೇಳೆಗೆ ಶೇಕಡ 64% ಹೆಚ್ಚಾಯಿತು. ಏಕೀಕೃತ ಕಾರ್ಮಿಕ ಸಂಹಿತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಪ್ರಾದೇಶಿಕ ವಿಭಾಗದ ಉಪ ಕಾರ್ಮಿಕ ಆಯುಕ್ತ ಟಿಜಿ ನಾಗೇಶ್.
1: ಮುಖ್ಯವಾಗಿ 4 ಕಾರ್ಮಿಕ ಸಂಹಿತೆಗಳಿವೆ. ಅದರಲ್ಲಿ ಒಂದು ವೇತನ ಸಂಹಿತೆ 2019, ಇನ್ನೊಂದು ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ಮೂರನೇದು ಸಾಮಾಜಿಕ ಭದ್ರತಾ ಸಂಹಿತೆ 2020, ನಾಲ್ಕನೇದು ಔದ್ಯೋಗಿಕ ಸುರಕ್ಷತೆ ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಅಂತ. ಎಲ್ಲ ಉದ್ಯೋಗಗಳಿಗೂ ಕನಿಷ್ಠ ವೇತನದ ಹಕ್ಕನ್ನ ಒದಗಿಸಿದೆ. ಕೈಗಾರಿಕಾ ಸಂಬಂಧಗಳ ಸಂಹಿತೆಯಡಿ ಈ ಕೈಗಾರಿಕೆ ವಿವಾದ, ಟ್ರೇಡ್ ಯೂನಿಯನ್ ಮತ್ತು ಉದ್ಯೋಗ ನಿಯಮಗಳಿಗೆ ಏಕೀಕೃತವಾದಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಟ್ಟಿದೆ. ಇದರಲ್ಲಿ ಕೆಲಸ ಕಳ್ಕೊಂಡವರಿಗೆ ಮರುಕೌಶಲ್ಯ ನಿಧಿಯ ವ್ಯವಸ್ಥೆಯನ್ನ ಅದು ಮಾಡಿಕೊಟ್ಟಿದೆ. ಇನ್ನು ಸಾಮಾಜಿಕ ಭದ್ರತಾ ಸಂಹಿತೆಯಡಿ ಸಂಘಟಿತ ಕಾರ್ಮಿಕರ ಜೊತೆಗೆ ಗಿಗ್ ವರ್ಕರ್ಸ್ ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಅನ್ನು ಕೂಡ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ವ್ಯಾಪ್ತಿಗೆ ತಂದಿದೆ. ಇಪಿಎಫ್ ಮತ್ತು ಇಎಸ್ಐ ಅನ್ನ ವಿಸ್ತರಿಸತಕ್ಕಂಥ ಕ್ರಮವನ್ನ ಕೈಗೊಳ್ಳಲಾಗಿದೆ.
0: ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆ ಔರಾದ್ ತಾಲೂಕು ಗುಡಪಳ್ಳಿ ಗ್ರಾಮದಲ್ಲಿ ಜರುಗಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಗಿತಗೊಂಡಿದ್ದ ಗ್ರಾಮದ 85 ಜನರ ಪಿಂಚಣಿಗಳ ಪೈಕಿ 65 ಜನರ ಪಿಂಚಣಿ ಅರ್ಜಿಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ದಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಉಪಾಧ್ಯಾಯ ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿರುವ ಗಣಪತಿ ದೇವಸ್ಥಾನದ ಸಮೀಪ ಇಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ರೈತ ಸಂತೆ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ. ಕೃಷಿಕ ಮಹಿಳೆಯರ ಸಮಗ್ರ ಮಾರ್ಗದರ್ಶನಕ್ಕೆ ಪ್ರತಿ ಗ್ರಾಮದಲ್ಲಿ ಕೃಷಿ ಸಖಿಯರು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್. ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ್ ರೋಡ್ಮ್ಯಾಪ್ 2030, ತಾಯಂದಿರ ಮರಣ ಪ್ರಮಾಣ ಶೂನ್ಯಕ್ಕಿಳಿಸುವುದು ಆರೋಗ್ಯ ಇಲಾಖೆ ಗುರಿ. ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 138ನೇ ಸಂಚಿಕೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕೆಎಸ್ ನಿಸಾರ್ ಅಹಮ್ಮದ್ ಅವರ ಸಾಹಿತ್ಯದಲ್ಲಿರುವ ಭಾವಗೀತೆ ರಾಜ್ಕುಮಾರ್ ಭಾರತಿಯವರ ಸ್ವರದಲ್ಲಿ.

ಕೆ ಎಸ್ ನರಸಿಂಹಸ್ವಾಮಿಯವರ ಸಾಹಿತ್ಯದಲ್ಲಿರುವ ಮತ್ತೊಂದು ಭಾವಗೀತೆಯನ್ನು ನರಸಿಂಹ ನಾಯಕ್ ಅವರ ಸ್ವರದಲ್ಲಿ ಕೇಳುತ್ತಿದ್ದೀರಿ. ಇದರೊಂದಿಗೆ ಭಾವಗೀತೆಗಳ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು.

ಗ್ರಂಥಗಳು ಬಾಳನ್ನು ಬೆಳಗಿಸುವ ಅಮೃತ ಜೀವಿನಿ. ಜೀವಿಗಳಿಗೆ ಆಹಾರವಿದ್ದಂತೆ ಮನುಷ್ಯನಿಗೆ ಗ್ರಂಥಗಳು. ಡಿ ವಿಜಿಯವರ ಉಕ್ತಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34, ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ವಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಗ್ರಾಮೀಣ ಭಾಗದ ಮೂಲಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಸಚಿವ ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ, ಈ ವರ್ಷ ಮತ್ತೆ ಎರಡು ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ವಾರ್ತೆಗಳ ವಿವರ: ಕಳೆದ 12 ವರ್ಷಗಳ ಅವಧಿಯಲ್ಲಿ ನಗರ ಮತ್ತು ಹಳ್ಳಿಗಳ ನಡುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯ ಸುಧಾರಣೆ ಕಂಡಿದ್ದು, ಜನರ ಸ್ವಾವಲಂಬಿ ಬದುಕು ಮತ್ತು ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ವಾರಣಾಸಿಯಿಂದ ವಡ್ನಗರ್ವರೆಗೆ ಕೈಗೊಂಡಿರುವಂತಹ ಸಂಕಲ್ಪ ಯಾತ್ರೆಯ ಯಾತ್ರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜ ಸೇವೆ, ಸಾಮಾಜಿಕ ಸುಧಾರಣೆ ಮತ್ತು ಸಕಾರಾತ್ಮಕ ಬದಲಾವಣೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ ಅವರು, ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬರ ಕೊಡುಗೆ ಮತ್ತು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಮತ್ತು ಅನುಭವಗಳನ್ನು ಹಂಚಿಕೊಂಡರು. ಯಾತ್ರೆಯ ಕುರಿತು ಪ್ರತಿಯೊಬ್ಬ ಯಾತ್ರಾರ್ಥಿಯು ತಮ್ಮ ಅನಿಸಿಕೆಗಳನ್ನು ದಿನಚರಿಯಲ್ಲಿ ಬರೆದು ಇಡುವಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಕೊಲ್ಲಿ ರಾಷ್ಟ ಕೆಂಪು ಸಮುದ್ರ ಮತ್ತು ಕಪ್ಪು ಸಮುದ್ರ

0: ದಲ್ಲಿ ವಾಣಿಜ್ಯ ನೌಕೆ ಮತ್ತು ನಾವಿಕರ ಮೇಲೆ ಪದೇ ಪದೇ ನಡೆಯುತ್ತಿರುವಂತಹ ದಾಳಿಗಳ ಬಗ್ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಇನ್ನು ಅಸಾಧಾರಣ ಘಟನೆಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ನೌಕಾಯಾನ ಮತ್ತು ನಾವಿಕರ ಸುರಕ್ಷತೆ ಹಾಗೂ ಭದ್ರತೆ ಕುರಿತ ಗ್ರೂಪ್ ಆಫ್ ಫ್ರೆಂಡ್ಸ್ನ ಉದ್ಘಾಟನಾ ಸಭೆಯನ್ನು ಉದ್ದೇಶಿಸಿ ಡಾ ಎಸ್ ಜೈಶಂಕರ್ ಮಾತನಾಡಿದರು. ಹಡಗು ಮತ್ತು ನಾವಿಕರ ಸುರಕ್ಷತೆ ಮತ್ತು ಭದ್ರತೆಯಿಂದ ಹೆಚ್ಚಿನ ಗಮನ ಸೆಳೆಯಲು ಭಾರತ ಮತ್ತು ಲೈಬೀರಿಯಾ ಜಂಟಿಯಾಗಿ ಈ ಸಂದರ್ಭದಲ್ಲಿ ನೂತನ ಉಪಕ್ರಮವೊಂದನ್ನು ಘೋಷಣೆ ಮಾಡಿದವು. ನಾವಿಕರ ಪ್ರಮುಖ ಮೂಲವಾಗಿರುವಂತಹ ಭಾರತ ಮತ್ತು ವಿಶ್ವದ ಅತಿದೊಡ್ಡ ಹಡಗು ನೋಂದಣಿ ರಾಷ್ಟವಾಗಿರುವ ಲೈಬೀರಿಯಾ ಕಡಲ ಸುರಕ್ಷತೆ ಮತ್ತು ಭದ್ರತೆಯನ್ನು ಬಲಪಡಿಸಲು ಕೈಜೋಡಿಸಿವೆ. ಕಡಲ ಭದ್ರತೆಯನ್ನು ಹೆಚ್ಚಿಸಲು ಮತ್ತು ಈ ವಲಯದ ಚರ್ಚೆಗಳಲ್ಲಿ ಪ್ರಮುಖ ಪಾಲುದಾರರಿಗೆ ಹೆಚ್ಚಿನ ಧ್ವನಿ ಸಿಗುವಂತೆ ಮಾಡಲು ಸಮಾಲೋಚನಾ ಚೌಕಟ್ಟನ್ನು ಸ್ಥಾಪಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ಒಮಾನ್ ಕೊಲ್ಲಿಯಲ್ಲಿ ಆಂಟಿಗುವಾ ಮತ್ತು ಬಾರ್ಬುಡಾ ಧ್ವಜವನ್ನು ಹೊಂದಿದ್ದ ಎಂವಿ ಕೇಪ್ ಡಾವೋ ಎಂಬ ಬಲ್ಕ್ ಕ್ಯಾರಿಯರ್ ಹಡಗಿನ ಮೇಲೆ ಇತ್ತೀಚೆಗೆ ನಡೆದ ದಾಳಿಯನ್ನು ಅವರು ಪ್ರಸ್ತಾಪಿಸಿದರು. ಈ ಘಟನೆಯಲ್ಲಿ ಒಬ್ಬ ಭಾರತೀಯ ನಾವಿಕ ಮೃತಪಟ್ಟಿದ್ದರು. ಹರ್ಮು ಜಲಸಂಧಿಯಲ್ಲಿ ದಾಳಿಗೊಳಗಾದ ಪನಾಮಾ ಧ್ವಜದ ತೈಲ ಟ್ಯಾಂಕರ್ ಎಲ್ಗಯಾ ಪ್ರಕರಣವನ್ನು ಡಾ ಎಸ್ ಜೈಶಂಕರ್ ಉಲ್ಲೇಖಿಸಿದರು. ಈ ದಾಳಿಯಲ್ಲಿ ಭಾರತೀಯ ಸಿಬ್ಬಂದಿಯೊಬ್ಬರು ನಾಪತ್ತೆಯಾಗಿದ್ದರು. ಅಮೆರಿಕವು ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧವನ್ನು ತೆರವುಗೊಳಿಸಿ ಇರಾನ್ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳನ್ನು ಸಡಿಲಿಸಿದರೆ ಮತ್ತು ಲೆಬನಾನ್ ಒಳಗೊಂಡಂತೆ ಒಟ್ಟಾರೆ ಕದನ ವಿರಾಮವನ್ನು ಪಾಲಿಸಿದರೆ 7 ದಿನಗಳಲ್ಲಿ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯಲು ಮತ್ತು ತನ್ನ ಪರಮಾಣು ಕಾರ್ಯಕ್ರಮದ ಕುರಿತ ಮಾತುಕತೆಯನ್ನು ಪುನರಾರಂಭಿಸಲು ಇರಾನ್ ಪ್ರಸ್ತಾಪಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸುದ್ದಿಗಾರರೊಂದಿಗೆ ಈ ಪ್ರಸ್ತಾಪದ ವಿವರಗಳನ್ನು ನೀಡಿದ್ದಾರೆ. ಇದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು ಅಮೆರಿಕದೊಂದಿಗೆ ಸ್ಥಗಿತಗೊಂಡಿದ್ದ ಮಾತುಕತೆಗಳನ್ನು ಪುನರಾರಂಭಿಸಲಿದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕವು ಈ ಯೋಜನೆಯನ್ನು ಒಪ್ಪಿಕೊಂಡ ತಕ್ಷಣವೇ 7 ದಿನಗಳ ಕಾಲಮಿತಿ ಪ್ರಾರಂಭವಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಆರಂಭಿಕ ಹಂತದ ಕ್ರಮಗಳನ್ನು ಪೂರ್ಣಗೊಳಿಸಲು ಸುಮಾರು 4-5 ದಿನಗಳು ಬೇಕಾಗುತ್ತವೆ ಮತ್ತು 6ನೇ ದಿನದಂದು ಜಲಸಂಧಿಯನ್ನು ತೆರೆಯಲಾಗುತ್ತದೆ. 7ನೇ ದಿನದಂದು ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಒಪ್ಪಿಗೆಯಾದ ವಿಷಯಗಳ ಕುರಿತು ಅಮೆರಿಕದೊಂದಿಗೆ ಅಂತಿಮ ಒಪ್ಪಂದಕ್ಕಾಗಿ ಮಾತುಕತೆಗಳು ಪ್ರಾರಂಭವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕದ ವಾಷಿಂಗ್ಟನ್ಗೆ ಕೈಗೊಂಡಿದ್ದಂತಹ 3 ದಿನಗಳ ಅಧಿಕೃತ ಭೇಟಿಯು ವ್ಯಾಪಾರ ಕ್ಷೇತ್ರದಲ್ಲಿನ ಪ್ರಗತಿ, ಕೃತಕ ಬುದ್ಧಿಮತ್ತೆ ಮತ್ತು ವಿದೇಶಾಂಗ ನೀತಿಯ ಕುರಿತಾದ ಚರ್ಚೆಗಳೊಂದಿಗೆ ಸಂಪನ್ನಗೊಂಡಿತು. ಆದರೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಡುವೆ ಯಾವುದೇ ಪ್ರಮುಖ ಹೊಸ ಒಪ್ಪಂದಗಳು ಏರ್ಪಡಲಿಲ್ಲ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದು ಎಲ್ಲರಿಗೂ ಅತ್ಯುತ್ತಮವಾದ ಸಭೆಯಾಗಿತ್ತು ಎಂದು ಬಣ್ಣಿಸಿದ್ದಾರೆ. ವರ್ಷಾಂತ್ಯದೊಳಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಇನ್ನೂ 2 ಬಾರಿ ಭೇಟಿಯಾಗುವುದಾಗಿ ಚೀನಾ ಅಧ್ಯಕ್ಷರು ತಿಳಿಸಿದ್ದಾರೆ. ಇದರೊಂದಿಗೆ ವಿಶ್ವದ ಈ 2 ಅತಿದೊಡ್ಡ ಆರ್ಥಿಕತೆಗಳ ನಾಯಕರ ನಡುವಿನ ಮುಖಾಮುಖಿ ಮಾತುಕತೆಗಳ ಸಂಖ್ಯೆ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದಂತಹ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರು ಒಳಗೊಂಡಿರುವಂತಹ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಯಿತು. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೊಬ್ಬ ಕಾರ್ಮಿಕರ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರ್ಮ್ ವಲಯದ ಕಾರ್ಮಿಕರನ್ನು ಸಾಮಾಜಿಕ

0: ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡಾ 19ರಷ್ಟು ಇದ್ದಂತಹ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡಾ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವಂತಹ ಮಾಸಿಕ ಜನಪ್ರಿಯ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೆಯ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲತಾಣಗಳಲ್ಲಿ ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೀವು ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಕೇಳಬಹುದು. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಯಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಲಡಾಖ್ನಲ್ಲಿ ಭಾರತೀಯ ಪರ್ವತಾರೋಹಣ ತಂಡ 23 ದಿನಗಳಲ್ಲಿ 6,000 ಮೀಟರ್ಗಿಂತ ಎತ್ತರದ ಈವರೆಗೆ ಯಾರೂ ಏರದ 20 ಶಿಖರಗಳನ್ನು ಯಶಸ್ವಿಯಾಗಿ ಏರಿದೆ. ಈ ಐತಿಹಾಸಿಕ ಸಾಧನೆ ಮಾಡಿದ ತಂಡವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ರಾಜನಾಥ್ ಸಿಂಗ್ ಅವರು ಮಾತನಾಡಿ, ತಂಡದ ಧೈರ್ಯ, ಪರಿಶ್ರಮ ಮತ್ತು ದೃಢ ಸಂಕಲ್ಪ ಶ್ಲಾಘನೀಯವಾಗಿದೆ. ಈ ಸಾಧನೆ ಭಾರತದ ಪರ್ವತಾರೋಹಣ ಸಾಮರ್ಥ್ಯ ಮತ್ತು ಸಾಹಸ ಕ್ರೀಡೆಗಳಲ್ಲಿನ ಸಾಧನೆಗೆ ಸಾಕ್ಷಿಯಾಗಿದೆ. ಯುವ ಜನತೆ ಪರ್ವತಾರೋಹಣ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಈ ಸಾಧನೆ ಪ್ರೇರಣಾದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಅಟಿಕಾ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಮೇಲೆ ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಮತ್ತು ವಿಶಾಖಪಟ್ಟಣಂನ 16 ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ನಿನ್ನೆ ದಾಳಿ ನಡೆಸಿದೆ. ಕಳ್ಳತನ ಮಾಡಿದ ಚಿನ್ನವನ್ನು ಖರೀದಿ ಮಾಡುತ್ತಿರುವಂತಹ ಕುರಿತಾದಂತಹ ದೂರಿನ ಆಧಾರದ ಮೇಲೆ ಅಟಿಕಾ ಗೋಲ್ಡ್ನ ನಿರ್ದೇಶಕರು, ಪಾಲುದಾರರು ಮತ್ತಿತರ ನಿವಾಸಗಳ ಕಚೇರಿ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ 752,000 ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಜಾರಿ ನಿರ್ದೇಶನಾಲಯದ ಪ್ರಕಟಣೆ ತಿಳಿಸಿದೆ. ಭಾರತದ ಮ್ಯಾರಥಾನ್ ಓಟಗಾರ ಸವನ್ ಬರ್ವಾಲ್ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದು ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 44 ವರ್ಷದ ಸವನ್ ಬರ್ವಾಲ್ 2:11:37 ಗುರಿ ಮುಟ್ಟಿ ನೂತನ ರಾಷ್ಟೀಯ ದಾಖಲೆಯನ್ನ ಸ್ಥಾಪಿಸಿದ್ದಾರೆ. ಜಪಾನ್ನ ಯಮಶಿತ ಚಿನ್ನದ ಪದಕ ಗಳಿಸಿದ್ದಾರೆ. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ಗುಲ್ವೀರ್ ಸಿಂಗ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಗುಲ್ವೀರ್ ಸಿಂಗ್ ಈ ಮುನ್ನ ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗೆದ್ದಿದ್ದರು. ಗುಲ್ವೀರ್ ಸಿಂಗ್ ಅವರು ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿ ಅತ್ಯುತ್ತಮ ಸಾಧನೆ ಮಾಡಿ ದಾಪುಗಾಲಿಟ್ಟಿದ್ದಾರೆ. ಭಾರತದ ಅಥ್ಲೀಟ್ಗಳಿಗೆ ಅವರು ಪ್ರೇರಣಾದಾಯಕವಾಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದ ಮೂಲ ಸೌಕರ್ಯದಲ್ಲಿ ಗಣನೀಯ ಸುಧಾರಣೆ, ಆರ್ಥಿಕ ಸಬಲೀಕರಣಕ್ಕೆ ಸೂಕ್ತ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ಕೊಲ್ಲಿ ರಾಷ್ಟಗಳು ಕೆಂಪು ಮತ್ತು ಕಪ್ಪು ಸಮುದ್ರದಲ್ಲಿ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿ ಕಳವಳಕಾರಿ, ಡಾ ಎಸ್ ಜೈಶಂಕರ್. ಇರಾನ್ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನ ತೆರವುಗೊಳಿಸಿ ಕದನ ವಿರಾಮ ಪಾಲಿಸಿದರೆ ಮಾತುಕತೆ ಪುನರಾರಂಭ, ಇರಾನ್ ಪ್ರಸ್ತಾಪ. ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅಮೆರಿಕ ಭೇಟಿ ಮುಕ್ತಾಯ. ಈ ವರ್ಷ ಮತ್ತೆ 2 ಬಾರಿ ಡೊನಾಲ್ಡ್ ಟ್ರಂಪ್ ಭೇಟಿಗೆ ತೀರ್ಮಾನ. ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನಲ್ಲಿ ಭಾರತದ ಸವನ್ ಬರ್ವಾಲ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಈಗ ಚಿತ್ರಗೀತೆಗಳು. ಗುರು ಶಿಷ್ಯರು ಚಿತ್ರದಿಂದ ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಆಂಜನೇಯ ಲೋಕನಾಥ್ ಅವರ ಸಂಗೀತವಿದೆ.

0: ಇದೊಂದು ಅನುಭವ ಯಾರಿಗೆ ಬೇಡ? ಜಾತಿ, ಮತ ಹಣ, ಸ್ಥಾನ, ಸಮಯ ಯಾವುದನ್ನು ಲೆಕ್ಕಿಸದೆ ಹುಟ್ಟುವ ಈ ಅನುಭವವೇ ಪ್ರೇಮ. ಲವ್, ಲವ್ ಇಸ್ ಲೈಫ್.
1: ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ, ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ, ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನಂಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ಪಲ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8 ಗಂಟೆ ಹಿಂದಿಯಲ್ಲಿ, ನಂತರ 8 ಗಂಟೆ 15 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: marathon final. He finished behind Japan's Yamashita, who claimed the gold medal after pulling ahead in the closing stages of the race. In FIDE Chess Olympiad, reigning world classical chess champion D. Gukesh secured a clutch win to help India beat overnight joint topper Germany 2.5 to 1.5 in the ninth round of the men's open section, moving up to second position in the standings. With this win, India rode back into title contention as they are in good position to challenge table toppers Uzbekistan for the title. In the women's section, B. Savita Shree's incredible run of seven successive wins came to an end but remained unbeaten after a draw against Karimova Guldona of Uzbekistan on the top table. And now for a look at today's newspapers, it's over to Tanvi Khurana.
1: Thank you, Anuja. The Times of India highlights Prime Minister Modi's virtual interaction with Seva Yatris from Varanasi to Vadnagar to blend social reform with political work rather than focusing only on vote banks. Key trade pacts in mind, Delhi looks at multi-nation visit by PM Modi in December. Destinations may include the US, Canada and at least two European countries, writes the Indian Express. The statesman writes, AIIMS Delhi records over 50 lakh OPD visits, nearly 3 lakh surgeries in a year. A headline in the Economic Times states, rupee recovers as large public sector banks sell dollars. And finally, Hindustan Times and all other dailies carry the news of India ending its wait for gold in shooting. The headline says, shooters strike gold, India scales new heights with its first pole vault medal. And with that, it's back to you, Anuja.
0: Thank you, Tanvi. And now before we end the bulletin, the headlines once again. Prime Minister Narendra Modi says gap between cities and villages in India has narrowed significantly over past 12 years. Heavy rain slashed several districts of Uttar Pradesh. Schools closed in many districts following alert for heavy downpour. Chhattisgarh government declares holiday today for all schools in the state due to continuous rain over past 2 days. India raises concerns over repeated attacks on commercial shipping and seafarers in Gulf, Red Sea and Black Sea. Savan Barwal wins silver medal in men's marathon event at Asian Games in Japan. And D. Gukesh secures India's victory over Germany in ninth round of FIDE Chess Olympiad in Samarkand. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಭವ್ಯ ಹೆಚ್ ಬಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು ಆಯುಷ್ ಇಲಾಖೆ ಸಿದ್ದರಬೆಟ್ಟ ತುಮಕೂರು ಕೇಳಿ ಆಯುಷ್ವಾಣಿ
3: ಔಷಧಿಗಳಿಗಿಂತ ಜೀವನ ಶೈಲಿ ಸುಧಾರಣೆಗೆ ಹೆಚ್ಚಿನ ಮಹತ್ವ ನೀಡಲಾಗುವುದು ಪ್ರಕೃತಿ ಚಿಕಿತ್ಸೆಯು ದೇಹದ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವನ್ನು ಕಾಪಾಡುತ್ತದೆ ಈ ಪದ್ಧತಿಯಲ್ಲಿ ಪಂಚಮಹಾಭೂತಗಳ ಮೂಲಕ ಚಿಕಿತ್ಸೆ ನೀಡಲಾಗುವುದು ಯೋಗದಿಂದ ದೇಹ ಸದೃಢವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಪ್ರತಿದಿನ ಕನಿಷ್ಠ 30 ನಿಮಿಷ ಯೋಗಾಭ್ಯಾಸ 10 ನಿಮಿಷ ಪ್ರಾಣಾಯಾಮ ಧ್ಯಾನ ಮಾಡಿ ನಾವು ಸೇವಿಸುವ ಆಹಾರವೇ ಔಷಧಿ ತಾಜಾ ಹಣ್ಣುಗಳು ಹಸಿರು ಸೊಪ್ಪು ಮೊಳಕೆ ಕಾಳುಗಳು ಸಂಪೂರ್ಣ ಧಾನ್ಯಗಳನ್ನು ಸೇವಿಸಿ ಸಾಕಷ್ಟು ಪ್ರಮಾಣದ ನೀರು ಉತ್ತಮ ಆರೋಗ್ಯಕ್ಕೆ ಸಹಾಯಕಾರಿ ದೇಹಕ್ಕೆ ಹಾನಿಕರವಾದ ಜಂಕ್ ಫುಡ್ ತಂಪು ಪಾನೀಯಗಳು ಅತಿಯಾದ ಸಕ್ಕರೆ ಹೆಚ್ಚು ಉಪ್ಪುಯುಕ್ತ ಆಹಾರ ಕರಿದ ಎಣ್ಣೆಯ ಆಹಾರ ಮೈದಾ ಹಿಟ್ಟಿನಿಂದ ತಯಾರಿಸಿದ ಆಹಾರಗಳನ್ನು ಹೆಚ್ಚು ಬಳಸಬಾರದು ನೀರೇ ಜೀವನಕ್ಕೆ ಅಮೃತ ದಿನಕ್ಕೆ 2-3 ಲೀಟರ್ ನೀರು ಕುಡಿಯಿರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕನಿಷ್ಠ 1 ಲೋಟ ನೀರು ಕುಡಿಯುವುದು ಉತ್ತಮ ನೀರಿನ ಸೇವನೆ ಆರೋಗ್ಯಕರ ಜೀವನಕ್ಕೆ ಅಡಿಪಾಯ ಸೂರ್ಯನ ಬೆಳಕು ಆರೋಗ್ಯದ ಮೂಲ ಬೆಳಗ್ಗೆ 7-9 ಗಂಟೆಯೊಳಗೆ ಸೂರ್ಯನ ಬೆಳಕಿನಲ್ಲಿ ಕನಿಷ್ಠ 15-20 ನಿಮಿಷ ಇರಿ ನೈಸರ್ಗಿಕವಾಗಿ ದೇಹಕ್ಕೆ ದೊರೆಯುವ ವಿಟಮಿನ್ ಡಿ ಮೂಳೆಗಳನ್ನು ಬಲಪಡಿಸುತ್ತದೆ ತ್ವಚೆಯ ಆರೋಗ್ಯಕ್ಕೂ ಸಹಾಯಕಾರಿ ಮನಸ್ಸು ಆರೋಗ್ಯವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ ಅನಗತ್ಯ ಒತ್ತಡವನ್ನು ಕಡಿಮೆ ಮಾಡಿ ಪ್ರಾಣಾಯಾಮದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ ಮನಸ್ಸು ಶಾಂತವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಯೋಗ ದೇಹವನ್ನು ಸದೃಢ ಹಾಗೂ ಲವಲವಿಕೆಯಾಗಿರಿಸುತ್ತದೆ ಮಾನಸಿಕ ಒತ್ತಡ ಆತಂಕ

0: ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಸ್ಥೂಲಕಾಯ ರಕ್ತದೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯಕಾರಿ. ಉತ್ತಮ ನಿದ್ರೆ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ. ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಉತ್ತಮ. ಪ್ರಕೃತಿ ಚಿಕಿತ್ಸೆಯ ಪ್ರಮುಖ ವಿಧಾನಗಳು ಜಲಚಿಕಿತ್ಸೆ ಅಂದರೆ ಹೈಡ್ರೋಥೆರಪಿ. ಜಲವು ದೇಹವನ್ನು ಶುದ್ಧೀಕರಿಸಿ ರಕ್ತ ಸಂಚಾರವನ್ನು ಸುಧಾರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಮಣ್ಣಿನ ಚಿಕಿತ್ಸೆ ಮಡ್ ಥೆರಪಿ ದೇಹನ ಉಷ್ಣತೆಯನ್ನು ಕಾಪಾಡಿ ಉರಿಯೂತವನ್ನು ಶಮನಗೊಳಿಸಲು ಸಹಾಯಕಾರಿಯಾಗಿದೆ. ಆಹಾರ ಚಿಕಿತ್ಸೆ ಫುಡ್ ಅಂಡ್ ನ್ಯೂಟ್ರಿಷನ್ ಥೆರಪಿ. ನೈಸರ್ಗಿಕ ತಾಜಾ ಹಾಗೂ ಸಮತೋಲನ ಆಹಾರವು ಉತ್ತಮ ಆರೋಗ್ಯದ ಮೂಲಧಾರವಾಗಿದೆ. ಯೋಗ ಚಿಕಿತ್ಸೆ ಯೋಗ ಥೆರಪಿ ದೇಹ ಮನಸ್ಸು ಹಾಗೂ ಉಸಿರಿನ ಸಮತೋಲನವನ್ನು ಕಾಪಾಡಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಉಪವಾಸ ಚಿಕಿತ್ಸೆ ಫಾಸ್ಟಿಂಗ್ ಥೆರಪಿ. ವೈದ್ಯರ ಸಲಹೆಯಂತೆ ಉಪವಾಸ ಮಾಡುವುದರಿಂದ ಜಠರಾಂಗಕ್ಕೆ ವಿಶ್ರಾಂತಿ ದೊರೆತು ದೇಹದ ಶುದ್ಧೀಕರಣಕ್ಕೆ ಸಹಾಯಕಾರಿಯಾಗಿದೆ. ಅಯಸ್ಕಾಂತ ಚಿಕಿತ್ಸೆ ಮ್ಯಾಗ್ನೆಟೋಥೆರಪಿ ರಕ್ತ ಸಂಚಾರವನ್ನು ಉತ್ತೇಜಿಸಿ ನೋವು ನಿವಾರಣೆಗೆ ಸಹಾಯಕಾರಿಯಾಗಿದೆ. ಸೂಜಿ ಚಿಕಿತ್ಸೆ ಆಕ್ಯುಪಂಕ್ಚರ್ ದೇಹದ ನಿರ್ದಿಷ್ಟ ಬಿಂದುಗಳನ್ನು ಉತ್ತೇಜಿಸಿ ನೋವು ನಿಯಂತ್ರಣ ಹಾಗೂ ಆರೋಗ್ಯ ಸುಧಾರಣೆಗೆ ಸಹಾಯಕಾರಿಯಾಗಿದೆ. ಸದೃಢ ಆರೋಗ್ಯಕ್ಕಾಗಿ ಪ್ರಕೃತಿಯೊಂದಿಗೆ ಬದುಕೋಣ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆಯುಷ್ ಆಸ್ಪತ್ರೆಗೆ ಭೇಟಿ ನೀಡಿ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಪದ್ಧತಿಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಭವ್ಯ HB, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ತಜ್ಞರು, ಆಯುಷ್ ಇಲಾಖೆ, ಸಿದ್ದರಬೆಟ್ಟ, ತುಮಕೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಾಯಚೂರು ನುಡಿ ಚಿತ್ರ.
4: ಗುಡಿಯ ಬೆರಗು,
3: ಗುಡಿಯ ಬೆರಗು. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
4: ಪ್ರಸ್ತುತಿ
3: ತಿಮ್ಮಪ್ಪ ಗಂಜಳ್ಳಿ. ಪ್ರಿಯ ಕೇಳುಗರೆ, ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ ಗುಡಿಯ ಬೆರಗು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸುಸ್ವಾಗತ. ಇಂದು ನಾವು 300 ವರ್ಷಗಳ ಹಿಂದೆ ಕೊಂಡೇಕಲ್ ಗ್ರಾಮ ಎಂದು ಹೆಸರುವಾಸಿಯಾದ ಗ್ರಾಮದ ಬಗ್ಗೆ ಮತ್ತು ಈ ಗ್ರಾಮದಲ್ಲಿರುವಂತಹ ಪುರಾತನ ದೇವಸ್ಥಾನದ ಬಗ್ಗೆ, ಹಾಗೆಯೇ ಅಲ್ಲಿ ಸಿಕ್ಕಿರುವಂತಹ ಕೆಲ ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಯಚೂರು ನಗರದಿಂದ 5 ಕಿಲೋಮೀಟರ್ನಷ್ಟು ದೂರದಲ್ಲಿರುವ ಸುಂದರವಾದ ಬೆಟ್ಟ, ಬೆಟ್ಟದ ಮಡಿಲಲ್ಲಿ ಮಲಗಿದಂತೆ ಕಾಣುವ ದೊಡ್ಡ ಗಾತ್ರದ ಕೆರೆ, ಇವುಗಳು ಎರಡೂ ಅಪ್ಪಿಕೊಂಡು ಸ್ನೇಹ ಮನೋಭಾವ ಎಂಬುವ ಆತ್ಮೀಯತೆಯನ್ನು ಗುರುತಿಸಿ ದೈವ ಸ್ವರೂಪಕ್ಕೆ ಸಾಕ್ಷಿಯಾದ ಗ್ರಾಮವೇ ಕೊಂಡೇಕಲ್ ಗ್ರಾಮ. ಅಂದರೆ ಈಗಿನ ಮನ್ಸ್ಲಾಪುರ ಗ್ರಾಮವನ್ನು 300 ವರ್ಷಗಳ ಹಿಂದೆ ಕೊಂಡೇಕಲ್ ಗ್ರಾಮ ಎಂದು ಕರೆಯುತ್ತಿದ್ದರು.

0: ಮನ್ಸ್ಲಾಪುರ ಗ್ರಾಮದಲ್ಲಿ ದೊಡ್ಡ ಗಾತ್ರದ ಕಲ್ಲುಗಳಿಂದ ಕೂಡಿ ಚಿಕ್ಕ ಪರ್ವತದಂತೆ ಕಂಗೊಳಿಸುವ ಸುಂದರವಾದ ಬೆಟ್ಟ, ಬೆಟ್ಟದ ಮೇಲೆ ಕಾಣುವ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. 300 ವರ್ಷಗಳ ಹಿಂದೆ ಈ ಬೆಟ್ಟದ ಮೇಲೆ ಗ್ರಾಮದ ಜನರು ವಾಸ ಮಾಡುತ್ತಿದ್ದರು ಎಂಬುವುದಕ್ಕೆ ಇಲ್ಲಿರುವ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬೆಟ್ಟದ ಮೇಲೆ ಪಾಳು ಬಿದ್ದು ನೆಲಸಮ ಆಗಿರುವ ಪುರಾತನ ಮನೆ ಕಟ್ಟಡಗಳ ಕುರುಹುಗಳು ಸಿಕ್ಕಿವೆ. ಅಷ್ಟೇ ಅಲ್ಲದೆ ಮಡಿಕೆ, ಒರಳು, ಇಟ್ಟಿಗೆಯಂತಹ ಇನ್ನಿತರ ವಸ್ತುಗಳು ಮತ್ತು ಬೆಟ್ಟದ ಕೆಳಭಾಗದಲ್ಲಿರುವ ಬಸವರಾಜ ಪೂಜಾರಿಯವರ ಮನೆಯ ಬಲಭಾಗದಲ್ಲಿ 12 ಸಾಲುಗಳಲ್ಲಿ ಬರೆದಿರುವ ಪುರಾತನದ ಶಿಲಾಶಾಸನ ಇರುವುದನ್ನು ನಾವು ಕಾಣಬಹುದಾಗಿದೆ.
1: ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನವನ್ನು ತ್ರಿಶಂಕ ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ತ್ರಿಶಂಕ ಮಹಾರಾಜರೇ ನಿರ್ಮಿಸಿದ್ದಾರೆ ಎನ್ನುವ ಉಲ್ಲೇಖವಿದೆ. ತ್ರಿಶಂಕ ಮಹಾರಾಜರ ಗುರುಗಳ ಹೆಸರು ವಿಶ್ವಾಮಿತ್ರ. ವಿಶ್ವಾಮಿತ್ರ ಗುರುಗಳು ಪರಮ ಶಿಷ್ಯರಾದಂತಹ ತ್ರಿಶಂಕ ಮಹಾರಾಜರನ್ನು ವಿಶ್ವಾಮಿತ್ರ ಗುರುಗಳು ಸ್ವರ್ಗಕ್ಕೆ ಕಳುಹಿಸಲು ಪ್ರಯತ್ನಿಸಿದರು. ಆದರೆ ತ್ರಿಶಂಕ ಮಹಾರಾಜರಿಗೆ ಸ್ವರ್ಗದಲ್ಲಿ ಅನುಮತಿ ಸಿಗಲಿಲ್ಲ. ಕಾರಣ, ಭೂಮಂಡಲದಲ್ಲಿ 108 ಲಿಂಗಗಳಿರುವಂತಹ 3 ಶಿಖರಗಳು ಅಂದರೆ 3 ಗೋಪುರಗಳುಳ್ಳ ದೇವಾಲಯಗಳನ್ನು ನಿರ್ಮಾಣ ಮಾಡಬೇಕು ಎನ್ನುವ ಮಾತು ಸ್ವರ್ಗಲೋಕದಿಂದ ವಾಣಿಯಾಗಿತ್ತಂತೆ. ನಂತರ ತ್ರಿಶಂಕು ಮಹಾರಾಜರು ಭೂಮಂಡಲದಲ್ಲಿ 108 ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ ನಂತರ ತ್ರಿಶಂಕು ಮಹಾರಾಜರಿಗೆ ಸ್ವರ್ಗ ಪ್ರಾಪ್ತಿಯಾಯಿತು ಎಂದು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾಲಕಾಲಕ್ಕೆ ದೇವರ ಸೇವೆಯನ್ನು ಮಾಡುತ್ತಾ ಬಂದಂತಹ ಅರ್ಚಕರಿಂದ ಕೇಳಿಕೊಂಡು

0: ತ್ರಿಶಂಕ ಮಹಾರಾಜರು ನಿರ್ಮಾಣ ಮಾಡಿದ 108 ದೇವಸ್ಥಾನಗಳಲ್ಲಿ ಮನ್ಸ್ಲಾಪುರ್ ಗ್ರಾಮದ ಬೆಟ್ಟದ ಮೇಲಿರುವ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನವು ಒಂದಾಗಿದೆ. ಅಷ್ಟೇ ಅಲ್ಲದೆ ಇಡಪನೂರು ಕವಿತಾಳ ಯಾದಗಿರಿ ಜಿಲ್ಲೆಯ ಗುರುಶಣಿಗಿ ಈಡ್ಲೂರು ಶಂಕರಲಿಂಗೇಶ್ವರ ಹಾಲ್ವಿ ಶ್ರೀ ಸಿದ್ದೇಶ್ವರ ಇಂತಹ ಅನೇಕ ರಾಜ್ಯಾದ್ಯಂತ 108 ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಸ್ವರ್ಗದ ಹಾದಿಯನ್ನು ಹಿಡಿದರು ಎಂದು ಹೇಳಲಾಗಿದೆ. ತ್ರಿಶಂಕ ಮಹಾರಾಜರು ನಿರ್ಮಿಸಿದ ಕೇವಲ ಬೆರಳೆಣಿಕೆಗೆ ಲೆಕ್ಕ ಸಿಗುವಷ್ಟು ಮಾತ್ರ ದೇವಸ್ಥಾನಗಳು ಲೆಕ್ಕಕ್ಕೆ ಇವೆ. ಇನ್ನು ಇನ್ನಿತರ ದೇವಸ್ಥಾನಗಳು ಇಡೀ ಭೂಮಂಡಲದಲ್ಲಿ ಎಲ್ಲೆಲ್ಲಿ ಇವೆ ಎಂಬುದರ ಬಗ್ಗೆ ಇಂದಿಗೂ ಯಾರಿಗೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ.
1: ಮನ್ಸ್ಲಾಪುರ ಬೆಟ್ಟದ ಮೇಲಿರುವಂತಹ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಕೆಳಭಾಗದಿಂದ ಬೆಟ್ಟದ ಮೇಲ್ಭಾಗಕ್ಕೆ ಹೋಗಲು ಒಟ್ಟು 50 ಮೆಟ್ಟಿಲುಗಳನ್ನು ಏರಿ ಹೋಗಬೇಕಾಗುತ್ತದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಕಾಣಿಸುವ ಗಾಳಿ ಗೋಪುರದ ಕೆಳ ಕಟ್ಟಡವನ್ನು ಸುಮಾರು 120 ವರ್ಷಗಳ ಹಿಂದೆ ದಾನಿಗಳಾದಂತಹ ಎಂಕಮ್ಮವ್ವ ಎಂಬುವ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಮಹಿಳೆ ಕಟ್ಟಿಸಿ ಕೊಟ್ಟಿದ್ದರು ಎನ್ನುವ ಕಲ್ಲಿನ ಗೋಡೆಗಳ ಮೇಲೆ ಉಲ್ಲೇಖಗಳಿವೆ. ಸುಮಾರು 250 ವರ್ಷಗಳ ಹಿಂದೆ ಬೆಟ್ಟದ ಮೇಲಿರುವ ಕೊಂಡೇಕಲ್ ಗ್ರಾಮವನ್ನು ಬೆಟ್ಟದ ಕೆಳಭಾಗಕ್ಕೆ ಸ್ಥಳಾಂತರಿಸಲಾಯಿತು. ಸ್ಥಳಾಂತರಿಸಿದ ಕೊಂಡೇಕಲ್ ಗ್ರಾಮವೇ ಇಂದು ಮನ್ಸ್ಲಾಪುರ ಗ್ರಾಮವಾಗಿ ಮಾರ್ಪಟ್ಟಿದೆ.
0: 1964 ಗಾಳಿ ಗೋಪುರದ ಮೇಲ್ಭಾಗದ ಗೋಪುರವನ್ನು ಒಂದು ವರ್ಷದಲ್ಲಿ ಅಂದರೆ 1965 ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತರ ಸಹಕಾರದಿಂದ ಗೋಪುರವನ್ನು ಕಟ್ಟಲು ಸಹಾಯವಾಗಿದೆ. ಈ ಗಾಳಿ ಗೋಪುರವು ಇತ್ತೀಚಿನ ದಿನಗಳಲ್ಲಿ ಶಿಥಿಲಗೊಂಡಿರುವ ಕಾರಣದಿಂದಾಗಿ ಅತಿ ಶೀಘ್ರದಲ್ಲಿ ನವಗೋಪುರವನ್ನು ನಿರ್ಮಾಣ ಮಾಡುವ ಕಾರ್ಯವನ್ನು ಪ್ರಾರಂಭ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ಬರುವ ವಸ್ತಿಲ ಹುಣ್ಣಿಮೆ ದಿನದಂದು ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರೆ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಜಾತ್ರೆಯ ವೈಭವವನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಜಾತ್ರೆಯ ಮಹೋತ್ಸವದಲ್ಲಿ ರಾಯಚೂರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಮತ್ತು ಪಕ್ಕದ ರಾಜ್ಯಗಳಿಂದ ಭಕ್ತರು ಬಂದು ರಥೋತ್ಸವದಲ್ಲಿ ಭಾಗಿಯಾಗುತ್ತಾರೆ.
1: ಜಾತ್ರೆಯ ಪ್ರಾರಂಭದ 5 ದಿನಗಳ ಮುಂಚಿತವಾಗಿ 3 ದಿನಗಳ ಕಾಲ ಎಲೆ ಪೂಜೆ, ಪಲ್ಲಕ್ಕಿ ಸೇವೆ, 1 ಅಕ್ಕಿ ಪೂಜೆ, ಹಾಗೆ ಪಲ್ಲಕ್ಕಿ ಸೇವೆ ಕೊನೆಯ ದಿನದಂದು ಹೂವಿನ ಪೂಜೆಯನ್ನು ಹಮ್ಮಿಕೊಂಡ 5 ದಿನಗಳ ನಂತರ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಯುಗಾದಿ ಪಾಡ್ಯ ದಿನದಂದು ಮತ್ತು ಕಾರ ಹುಣ್ಣಿಮೆಯ ದಿನದಂದು ಸಕಲ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಸೇವೆಯನ್ನು ಮಾಡಲಾಗುತ್ತದೆ. ಶಿವರಾತ್ರಿ ದಿನಗಳಲ್ಲಿ ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡುವಂತಹ ಭಕ್ತರಿಗೆ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹೆಸರಲ್ಲಿ ಮನ್ಸ್ಲಾಪುರ ಗ್ರಾಮದ ಹೊರ ವಲಯದಲ್ಲಿ ಅನ್ನ ಸಂತರ್ಪಣೆಯನ್ನು 5 ದಿನಗಳ ಕಾಲ ಮಾಡಲಾಗುತ್ತದೆ. ಆಷಾಢ ಮಾಸದಲ್ಲಿ ಸೋಮವಾರ ಸಂಜೆ 5:30 ಪಲ್ಲಕ್ಕಿ ಸೇವೆಯನ್ನು ಮಾಡಲಾಗುತ್ತದೆ. ಶ್ರಾವಣ ಮಾಸದ ದಿನಗಳಲ್ಲಿ 5 ದಿನ ಪಲ್ಲಕ್ಕಿ ಸೇವೆಯನ್ನು ಮಾಡಲಾಗುತ್ತದೆ. ಒಟ್ಟಾರೆಯಾಗಿ 1 ವರ್ಷದಲ್ಲಿ 13 ಪಲ್ಲಕ್ಕಿ ಸೇವೆ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ.
0: ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ರಸ್ತೆ ಮತ್ತು ನೀರಿನ ಅನುಕೂಲ ಆಗಿರುವ ಕಾರಣದಿಂದಾಗಿ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಮದುವೆ ಇನ್ನಿತರ ಶುಭ ಕಾರ್ಯಗಳು ದೇವರ ಸನ್ನಿಧಿಯಲ್ಲಿ ನಡೆಯುತ್ತಿವೆ. ಸುಮಾರು 90 ವರ್ಷಗಳ ಹಿಂದೆ ಬೆಟ್ಟದ ಮೇಲೆ ಇರುವ ಸಣ್ಣ ಗಾತ್ರದ ಕೆರೆಯನ್ನು ಮಾಲಿಪಾಟೀಲ್ ಮಹಾದೇವಪ್ಪ ಗೌಡ ಇವರಿಂದ ನಿರ್ಮಾಣ ಮಾಡಿದ ಕೆರೆಯಾಗಿದೆ. ಇದಕ್ಕೆ ಗ್ರಾಮಸ್ಥರ ಸಹಕಾರವೂ ಇದೆ ಎಂದು ಹೇಳಲಾಗಿದೆ. ಈ ಸಣ್ಣ ಕೆರೆಯನ್ನು ದೇವಸ್ಥಾನದ ಉಪಯೋಗಕ್ಕಾಗಿ ನಿರ್ಮಾಣ ಮಾಡಿದ್ದಾರೆ ಎಂದು ಇಲ್ಲಿರುವ ಅರ್ಚಕರು ಹೇಳುತ್ತಾರೆ.
2: ನಾನು ಮನ್ಸ್ಲಾಪುರದ ಮಾಲಿ ಪಾಟೀಲ್ ಸಿದ್ದನಗೌಡ ಅಂತ ನನ್ನ ಹೆಸರು. ನಾವು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳು. ದೇವಸ್ಥಾನದ ಧರ್ಮಾಧಿಕಾರ ನಮ್ಗೆ ವಹಿಸಿಕೊಟ್ಟದ್ದು ನೈಜಾಮರ ಕಾಲದಿಂದಲೂ ನಡ್ಕೊಂಡು ಬಂದದ. ಈ ದೇವಸ್ಥಾನದ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಮುಂಚೂಣಿಯಲ್ಲಿರ್ತೀವಿ. ನಾವು ಗ್ರಾಮಸ್ಥರ ಸಹಕಾರ ಸಂಘಟ ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಸುಮಾರು 13 ಪಲ್ಲಕ್ಕಿಗಳ ಸೇವೆಯನ್ನು ಮಾಡ್ತೀವಿ. 5 ದಿನಗಳವರೆಗೆ ಜಾತ್ರೆಯನ್ನು ಮಾಡ್ತೀವಿ. ಸುತ್ತಮುತ್ತಲು ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈಗಾಗಲೇ 8-9 ರೂಮ್ಗಳನ್ನು ಕಟ್ಟಿಸಿವೆ ದೇವಸ್ಥಾನದಲ್ಲಿ. ಈ ಸುಮಾರು ಈ ನಮ್ಮ ದೇವಸ್ಥಾನ ಅತೀ ಪುರಾತನವಾದಂತಹ ದೇವಸ್ಥಾನ. ತ್ರಿಶಂಕುಮಹಾರಾಜರಿಂದ ಸ್ಥಾಪಿಸಲ್ಪಡಿತು ಅಂತ ನಾವು ಕೇಳ್ಕೊಂತ ಬಂದೀವಿ ನಮ್ಮ ಪೂರ್ವಜರಿಂದ. ತ್ರಿಶಂಕುಮಹಾರಾಜರು ಸ್ವರ್ಗ ಬೇಕು ಅಂತ ಅಪೇಕ್ಷೆ ಪಟ್ಟರು. ಗುರುಗಳನ್ನು ಕೇಳಿದ್ರೆ ವಶಿಷ್ಠ ಮಹಾಮುನಿಗಳು ಹೇಳಿದ್ರು, ಅಪ್ಪ ಸ್ವರ್ಗ ಪ್ರಾಪ್ತಿ ಅಂದ್ರೆ ಹುಡುಗಾಟಿಗೆಲ್ಲ ನಾವು ಮಾಡಿದ ಪುಣ್ಯ ಇದ್ರೆ ಮಾತ್ರ ಸ್ವರ್ಗಕ್ಕೆ ಹೋಗ್ಬೇಕಾಗ್ತದ, ಅದು ಎಂಥದೋ ಏನದೋ ನಿನಗೆ ಬಿಟ್ಟಿದ್ದಂದಾಗ ವಿಶ್ವಾಮಿತ್ರ ನಾನು ನಿನ್ನ ಸ್ವರ್ಗಕ್ಕೇರಿಸಿದ್ರು. ಯಾಕಂದ್ರೆ ವಶಿಷ್ಠರಿಗೆ ವಿಶ್ವಾಮಿತ್ರರಿಗೆ ಯಾವಾಗಲೂ ಎದುರು, ಅವರಿಬ್ಬರಿಗೆ ಬರಬರಿದ್ದಿದ್ದಿಲ್ಲ. ನಾನು ಏರಿಸ್ತೇನೆ ನಿನ್ನ ಸ್ವರ್ಗಕ್ಕೆ ಅಂತೇಳಿ ಸ್ವರ್ಗಕ್ಕೆ ಏರಿಸಿದಂಗೆಲ್ಲ ಸ್ವರ್ಗಕ್ಕೆ ಹೋಗಿ ಅಲ್ಲಿಂದ ದೊಪ್ಪಿಸ್ಕೊಂಡು ಮತ್ತೆ ಪುನಃ ಭೂಮಿಗೆ ಬರ್ತದ. ಈ ಪ್ರಕಾರ ಆಗಿರ್ಲಿಕ್ಕಾಗಿ ಕೊನೆಗೆ ವಿಶ್ವಾಮಿತ್ರ ಸಿಟ್ಟಿಗೆದ್ದು ನಾನು ಸ್ವರ್ಗಕ್ಕೆ ಪ್ರತಿ ಸ್ವರ್ಗ ನಿರ್ಮಾಣ ಮಾಡಿ ನನ್ನ ಇಡ್ತೀನಿ ಅಂತೇಳಿ ಪ್ರತಿ ಸ್ವರ್ಗ ನಿರ್ಮಾಣ ಮಾಡಿದ. ಸ್ವರ್ಗದಲ್ಲಿರತಕ್ಕಂಥ ಸಕಲ ವಸ್ತುಗಳನ್ನು ನಿರ್ಮಾಣ ಮಾಡಿ ಆ ಸ್ವರ್ಗದಲ್ಲಿ ತ್ರಿಶಂಕುಮಾರ ರಾಜರನ್ನು ಇರಿಸಿದ ಕೆಲವು ದಿನಗಳಿದ್ದರು. ಇದು ಎಷ್ಟೊತ್ತಿದ್ರು ಕೂಡ ಇದು ಸ್ವರ್ಗ ಕೃತ್ರಿಮ ಸ್ವರ್ಗನೇ ಆಯಿತು, ನೈಸರ್ಗಿಕ ಸ್ವರ್ಗ ಆಗಲಿಲ್ಲ ಅಂತ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಭೂಮಿಗೆ ಬಂದು ವಶಿಷ್ಠ ಮಹಾರಾಜರನ್ನು ಕೇಳಿದರು. ಮತ್ತೆ ಅಪ್ಪ 108 ಮೂರು ಶಿಖರದ ಗುಡಿಗಳನ್ನು ಕಟ್ಟಿಸಿದರೆ 308 ಲಿಂಗ ಸ್ಥಾಪನೆಗಳನ್ನು ಮಾಡಿದರೆ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದ ಅಂತಕ್ಕಂಥ ಮಾತನ್ನು ಹೇಳಿದರು. ಆ ಪ್ರಕಾರ 108 ಮೂರು ಶಿಖರದ ಗುಡಿಗಳನ್ನು ಕಟ್ಟಿಸ್ಯಾರ. ಆ ಪ್ರಕಾರ ಇವತ್ತು ನಾವು ನೋಡಬೇಕು ಅಂದರೆ ನಮ್ಮ ಗ್ರಾಮದಲ್ಲಿ ಒಂದಾದ, ಕೌತಾಳದಲ್ಲಿ ಒಂದು ಸಿಗ್ತದೆ, ಆಲ್ವಿಯಲ್ಲಿ ಒಂದು ಸಿಗ್ತದೆ, ನಂತರದಲ್ಲಿ ಇಡ್ಲೂರು ಶಂಕರಲಿಂಗ ಒಂದು ಸಿಗ್ತದೆ, ಇಡುಪ್ನೂರು ಒಂದು ಸಿಗ್ತದೆ. ಈ 5-6 ಮಾತ್ರ ನಮ್ಗೆ ದೃಷ್ಟಿಯೊಳಗೆ ಆವ. ಇನ್ನು ಇಂಥವು ರಾಜ್ಯದಲ್ಲಿ 108 ದೇವಸ್ಥಾನಗಳು ಆವ ಅಂತಕ್ಕಂಥ ಪ್ರತೀತಿಯನ್ನು ನಾವು ಕೇಳ್ಕೊಂತ ಬಂದೀವಿ. ದೇವಸ್ಥಾನದ ಆವರಣದಲ್ಲಿ ಒಂದು ಸಣ್ಣ ಕೆರೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಪೂರ್ವಿಕರು ನಿರ್ಮಾಣ ಮಾಡ್ಯಾರ, ದೇವಸ್ಥಾನಕ್ಕೆ ನೀರಿಗೆ ಉಪಯೋಗ ಆಗಲಿ ಅಂತ. ಇನ್ನು ನಮ್ಮ ಗ್ರಾಮ ಮೊದಲಿಗೆ ಸಿದ್ಧಲಿಂಗೇಶ್ವರನ ಸೇವೆ ಮಾಡತಕ್ಕಂಥ ಕಾಲದಲ್ಲಿ ಬೆಟ್ಟದ ಮೇಲೆ ಇತ್ತು ನಮ್ಮ ಗ್ರಾಮ, ಅದಕ್ಕೆ ಕೊಂಡೇಕಲ್ಲು ಅಂತಿದ್ರು. ಸುಮಾರು 250 ವರ್ಷಗಳ ಕೆಳಗೆ ಊರನ್ನು ಕೆಳಗೆ ಕಟ್ಟಿ ಆ ಕೊಂಡೇಕಲ್ಲಿಗೆ ಈಗ ಮನಸ್ಲಾಪುರ ಅಂತ ಹೆಸರಿಟ್ಟಾರ. ಈ ಮನಸ್ಲಾಪುರ ಗ್ರಾಮದಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳು ಕೂಡ ಸಿದ್ಧಲಿಂಗೇಶ್ವರನ ಸೇವೆಯಲ್ಲಿ ಭಾಗಿಗಳಾಗಿ ಬುಧಕ್ಕೆ ಬುಧ ಸೇರಿಸಿ ಕುಲ 18 ಜಾತಿಯವರು ಇಲ್ಲೇನು ಹೆಚ್ಚು ಕಡಿಮೆ ಅಂತಕ್ಕಂಥ ಭೇದ ಭಾವ ಇಲ್ಲ, ಅಸ್ಪೃಶ್ಯತೆ ಸ್ಪೃಶ್ಯತೆ ಅಂತಕ್ಕಂಥ ಭಾವ ಕೂಡ ಇಲ್ಲ. ಎಲ್ಲರೂ ಕೂಡ ಸೇವೆ ಮಾಡಿಕೊಂಡು ಸುಖದಿಂದ ಬಾಳ್ಕೊಂಡೀವಿ ನಮ್ಮ ಗ್ರಾಮದಲ್ಲಿ. ಎಲ್ಲಿ ಕಲಹ ಕೂಪ ಅಂತಕ್ಕಂಥವು ಯಾವುದೂ ಇಲ್ಲ, ಸಮಾನತೆಯಿಂದ ಕಾಣತಕ್ಕಂಥ ಸಮ ಮನುಷ್ಯನಿಂದ ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಾಗಿ ಬದುಕಿ.
1: ದೇವಸ್ಥಾನದ ಹಿಂಭಾಗದಲ್ಲಿ ದೊಡ್ಡ ಗಾತ್ರದ ಕೆರೆ ಇರುವುದನ್ನು ನಾವು ಕಾಣಬಹುದು. ಈ ಕೆರೆಯ ನೀರಿನ

0: ಗ್ರಾಮದ ರೈತರು ನೂರಾರು ಎಕರೆ ಜಮೀನುಗಳಿಗೆ ನೀರುಣಿಸಿ ಈ ಭಾಗದಲ್ಲಿ ಭತ್ತವನ್ನು ಬೆಳೆಯುತ್ತಾರೆ. ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹಲವು ವರ್ಷಗಳಿಂದ ಹೂಗಾರು ವಂಶಸ್ಥರಿಂದ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ. ಪ್ರಸ್ತುತ ಬಸವರಾಜ್ ಪೂಜಾರಿ ಎನ್ನುವರು ಅರ್ಚಕರಾಗಿ ದೇವರಿಗೆ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ನಿಜಾಮರ ಕಾಲದಿಂದಲೂ ದೇವಸ್ಥಾನದ ಉಸ್ತುವಾರಿಯನ್ನು ಮಾಲಿ ಪಾಟೀಲ್ ಮನೆತನದವರು ಮಾಡಿಕೊಂಡು ಬರುತ್ತಿದ್ದಾರೆ. ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿ ಮಾಲಿ ಪಾಟೀಲ್ ಮನೆತನದವರು ವಹಿಸಿಕೊಂಡಿರುತ್ತಾರೆ. ಇದುವರೆಗೂ ಕಾರ್ಯಕ್ರಮ ನುಡಿಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಪ್ರಸ್ತುತಿ
0: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು
1: ಶ್ರೀದೇವಿ
0: ಮತ್ತು ತಿಮ್ಮ.

0: ಇದುವರೆಗೆ ವಚನ ಗಾಯನ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:00. ಈಗ ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಆತ್ಮೀಯ ಕೇಳುಗರೆ, ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಧರಿಸಿದ ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕೇಳಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9:30 ಹನಿ ಹನಿ ಇಬ್ಬನಿ.

ಉತ್ತಮ ಸಾಮಾಜಿಕ ವ್ಯವಸ್ಥೆಗೆ ರಾಜಕೀಯ ಸಮಾನತೆ ಮಾತ್ರವಲ್ಲ, ಧಾರ್ಮಿಕ ಸಮಾನತೆಯೂ ಅವಶ್ಯ. ಹೀಗೆಂದು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್.

ರತ್ನಮಾಲಾ ಪ್ರಕಾಶ್ ಅವರ ಸ್ವರದಲ್ಲಿದ್ದ ಭಾವಗೀತೆಯನ್ನು ಮೈಸೂರು ಅನಂತಸ್ವಾಮಿಯವರ ಸಾಹಿತ್ಯದಲ್ಲಿ ಕೇಳಿದಿರಿ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:10 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಂದಿಗೆ ಮುಂದುವರಿಯುವುದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:46. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ರಸಿಕ ಚಿತ್ರದಿಂದ ಕೇಳೋಣ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಗೀತೆಯನ್ನು ರಚನೆ ಮಾಡಿ ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಕೆ ಕಲ್ಯಾಣವರ ಸಾಹಿತ್ಯದಲ್ಲಿದ್ದ, ದೇವ ಅವರು ಸಂಗೀತ ನಿರ್ದೇಶಿಸಿದ ಕೋಟಿಗೊಬ್ಬ ಚಿತ್ರದಿಂದ ಆಯ್ದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಕೇಳಿದಿರಿ. ಈಗ ಕೆ ಕಲ್ಯಾಣ್ ಅವರ ಗೀತೆಗೆ ದೇವ ಅವರು ಸಂಗೀತ ನಿರ್ದೇಶಿಸಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕದಂಬ ಚಿತ್ರದ ಹಾಡು ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತ ನಿರ್ದೇಶನವಿದೆ.

ರಾಜ ನರಸಿಂಹ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಅವರ ಸ್ವರಗಳಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
0: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ವಿ ಮನೋಹರ್ ಅವರ ಸಂಗೀತ ನಿರ್ದೇಶನದಲ್ಲಿದ್ದ ಮಾಂಗಲ್ಯಂ ತಂತು ನಾನಿನ ಚಿತ್ರದಿಂದ ಆಯ್ದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 10:32 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಇದೀಗ

ಸೂಪರ್ ಹಿಟ್ ಹಾಡನ್ನ ಕೇಳಿದ್ರಿ. 10:34 ಮುಂದಿನ ಹಾಡನ್ನ ಕೇಳೋಕ್ಕೂ ಮುನ್ನ ಹಾಡಿನ ಮಧ್ಯದ ಸಾಲೊಂದು ರೆಡಿಯಾಗಿದೆ. ಇದನ್ನ ಕೇಳಿಸ್ಕೊಂಡು ಇದು ಯಾವ ಹಾಡು ಅಂತ ಹೇಳಿ ನೀವು ಗುರುತಿಡಬೇಕು.

ಯಾವ ಗೀತೆ ಇದು? ಹಾಡಿನ ಮೊದಲ ಸಾಲು ನಿಮ್ಗೇನಾದ್ರೂ ಗೊತ್ತಿದ್ರೆ 9483091012 ಈ ಸಂಖ್ಯೆಗೆ ಕಳುಹಿಸ್ಕೊಡಿ.

ಈ ಒಂದು ಗೀತೆ ಯಾವ ಚಿತ್ರದ ಹಾಡು ಅಥವಾ ಹಾಡಿನ ಪ್ರಾರಂಭದ ಸಾಲು ಏನು ಅಂತ ಹೇಳಿ ಅನೇಕರು ಸಂದೇಶ ಕಳಿಸಿದಿರಿ. ಶಿವರಂಜನಿ ಚಿತ್ರದ ಹಾಡಲ್ವಾ ಅಂತ ಹೇಳಿ ನೇತ್ರ ಕೆಂಗೇರಿಯಿಂದ ಸಂದೇಶ ಕಳಿಸಿದರೆ. ಆಶಾ ಮಂಜುನಾಥ್, ಶಿವರಂಜನಿ ಚಿತ್ರದ ಅಪ್ಪ ಅಮ್ಮ ಬೇಡ ಅಂದರು ಅನ್ನೋ ಹಾಡಲ್ವಾ ಅಂತನೂ ಸಂದೇಶ ಕಳಿಸಿದಿರಿ. ಆದರೆ ಚಿತ್ರದ ಹೆಸರು ಸರಿ ಇದೆ. ಓಲ್ಡ್ ಇಸ್ ಗೋಲ್ಡ್ ಚಿತ್ರದ ಹಾಡುಗಳು, ಕಾರ್ಯಕ್ರಮದ ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳಿ ಅರುಣಾ ಮೈತ್ರಿ ಅವರು ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶ ಕಳಿಸಿದರೆ. ಜಗದಾಂಬಿಕಾ ಹಂಸವೇಣಿ ಅವರು ಸಹ ನಾನು ನೀನು ಸೇರಲು ರಾಗರಂಜಿನಿ ಹಾಡಿನ ಮಧ್ಯದ ಸಾಲನ್ನು ಕೇಳಿಸಿದ್ರಿ ಅಂತಿದ್ದಾರೆ. ಸುಮಾ ಚಿಕ್ಕಮಗಳೂರಿಂದ ಸಂದೇಶ ಕಳಿಸಿದ್ದಾರೆ, ಶಿವರಂಜನಿ ಚಿತ್ರದ ಹಾಡು ಅಂತ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಎಲ್ಲ ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಿವರಂಜನಿ ಚಿತ್ರದ ಹಾಡು ಅಂತ ಹೇಳಿ ಮುತ್ತು ಛಲವಾದಿ ಕೊಪ್ಪಳದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಶ್ರೀನಿವಾಸ್ ಸಿಡ್ಲಘಟ್ಟದಿಂದ ಸಂದೇಶ ಕಳಿಸಿದ್ರು. ಬಿ ನಾಗರಾಜ್, ಸಿ ಚಂದ್ರಮ್ಮ, ಗೋವಿಂದರಾಜ ನಗರ ಬೆಂಗಳೂರಿನಿಂದ ಸಹ ಸಂದೇಶ ಕಳಿಸಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಅಂತೂ ಕೇಳಿದ್ರೆ ನೀವು ಮಧ್ಯದ ಸಾಲನ್ನ ಕೇಳಿದ್ರಲ್ಲ, ಅದು ಶಿವರಂಜನಿ ಚಿತ್ರದ ಹಾಡು. ಈಗ ಸಂಪೂರ್ಣವಾಗಿ ಈ ಹಾಡು ನಿಮ್ಮ ಕಿವಿಗಳಿಗೆ.

ಲವ್ಲೀಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಹಾಡು ಎಸ್ಪಿ ಸಾಂಗ್ಲಿಯಾನ ಚಿತ್ರದು ಮನು ಹಾಗೂ ಲತಾ ಹಂಸಲೇಖಾ ಅವರ ಧ್ವನಿಯಲ್ಲಿದೆ. ಹಂಸಲೇಖಾ ಅವರ ಸಾಹಿತ್ಯ ಮತ್ತು ಸಂಗೀತ.

0: ಹಾಡನ್ನ ಕೇಳಿದ್ವಿ. ಆರ್ಜೆ ರತ್ನ ಅವರು ಆಲ್ರೆಡಿ ಸ್ಟುಡಿಯೋದಲ್ಲಿ ಹಾಜರಾಗಿದ್ದಾರೆ ಮುಂದಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಡೋದಕ್ಕೆ ಅಂತ. ರತ್ನ, ಈ ಟೂ ಟೂ ಟೂ ಹಾಡನ್ನ ಕೇಳಿದ್ವಿ ಅಲ್ವಾ, ನಮ್ಗೆ ಬಾಲ್ಯ ನೆನಪಾಗುತ್ತಪ್ಪ. ಬಾಲ್ಯದಲ್ಲಿ ಮಕ್ಕಳಾಗಿದ್ದಾಗ ಈ ರೀತಿ ಜಗಳ ಮಾಡ್ಕೊಂಡ್ರೆ ನಿನ್ ಜೊತೆ ನಾನು ಮಾತಾಡಲ್ಲ, ಮಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಅಂತೆಲ್ಲ ಬಿಡ್ತಾ ಇದ್ವಿ. ನಿಮ್ಗೆ
1: ನಾವು ಒಂದ್ಸಲ ಎಲ್ಲ ಬಿಡ್ತಿರ್ಲಿಲ್ಲ, ಮತ್ತೆ ಮತ್ತೆ ನೆನಪು ಮಾಡಿ ಬರ್ತಿದ್ವಿ. ಟೂ ಬಿಟ್ಟಿದ್ದೀನಿ
0: ಮಾತಾಡಲ್ಲ,
1: ನಿನ್ ಜೊತೆ ಮಾತಾಡಲ್ಲ, ಟೂ ಬಿಟ್ಟಿದ್ದೀನಿ ನಿನ್ ಜೊತೆ ಮಾತಾಡಲ್ಲ. ಸೊ ಹಾಗ್ ಮಾಡ್ತಾ ಇದ್ವಿ. ಆದ್ರೆ ನಾನಂತೂ ಇವಾಗ ನಮ್ಮ ಕೇಳುಗರೊಂದಿಗೆ ಟೂ ಅಲ್ಲ ಸೇ ಬಿಡಕ್ ಬಂದಿದ್ದೀನಿ.
0: ಸೇ ಬಿಡಕ್ಕೆ ಅಂತೂ ಒಂದಷ್ಟು ಕಾರ್ಯಕ್ರಮಗಳನ್ನ ಹೊತ್ತು ತರ್ತಾ ಇದ್ದೀರಾ.
1: ಹೌದೌದು, ಈಗ ಮಧ್ಯಾಹ್ನದ ಕಾರ್ಯಕ್ರಮಗಳ ಮೂಲಕ
0: ನಮ್ಮ ಕೇಳುಗರನ್ನ ಮನರಂಜಿಸಿ ನಿಮ್ಮ ಕರ್ತವ್ಯ
1: ಹಾಗೂ ನಿಮ್ಮನ್ನ ಬೀಳ್ಕೊಡ್ತೀವಿ.
0: ಸರಿ, ನಾನಂತೂ ಮನೆಗೆ ಹೋಗ್ತೀನಿ. ನಮ್ಮ ಕೇಳುಗರಿಗೆ ಟಟ್ಟಾ ಬೈ ಬೈ ಹೇಳಿ ಹೊರಡುವಂತಹ ಸಮಯ ಬಂದಾಗಿದೆ ಆಲ್ರೆಡಿ. 10:53 ಇನ್ನೊಂದು ಹಾಡು ಪ್ರಸಾರ ಮಾಡಿ ಮನೆಗೆ ಹೊರಡೋದೇನೆ. ಆದ್ರೆ ನಿಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂಚೂರು ಏನಾದ್ರೂ ಹೇಳೋದಾದ್ರೆ, ಈಗ ಕಲಾಭಾರತಿ ಇದೆ, ಯಾರ ಬಗ್ಗೆ ಮಾತಾಡ್ತೀರಾ, ಏನ್ ಕತೆ?
1: ಹೊಸ ಹಾಡು ನಮ್ ಕೇಳುಗರಿಗೆ ಗೊತ್ತೇ ಇದೆ, ಹೊಸ ಹಾಡು ಹಾಕ್ತೀವಿ. ಆನಂತರ 11:00 ಒಂದು ಘರ್ಜನೆ ಕೇಳಿಸುತ್ತೆ.
0: ಹೌದಾ?
1: ಇವತ್ತು ಆ ಒಂದು ಹುಲಿ ಬರ್ತಾ ಇದೆ ಕಲಾಭಾರತಿಗೆ ಅಂತ ಹೇಳೋದು.
0: ಟೈಗರ್ ಅಂದ್ರೆ ಇನ್ನೂ ಚೆನ್ನಾಗಿ ಕ್ಲೂ ಆಗತ್ತಾ?
1: ಇಲ್ಲ ಇಲ್ಲಪ್ಪ, ನಾನು ಒಂದು ಅಷ್ಟು ಸುಲಭ ಕ್ಲೂ ಎಲ್ಲ ಬಿಟ್ಕೊಡಲ್ಲ. ಟೈಗರ್ ಅಂತ ನಾನು ಹೇಳೋದೇ ಇಲ್ಲ.
0: ಓಕೆ ಓಕೆ, ನೋಡ ನಮ್ಮ ಕೇಳುಗರು ಗೆಸ್ ಮಾಡ್ಲಿ. ಹಾಗಾದ್ರೆ ಇವತ್ತಿನ ಕಲಾಭಾರತಿಯಲ್ಲಿ ಯಾವ ಒಬ್ರು ಕಲಾವಿದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ?

0: ರತ್ನ ಅವರು ಅಂತ ಹೇಳಿ.
1: ಚೆಂದ ಕಲಾವಿದರು, ನಟರು, ಬರೀ ನಟರಲ್ಲ
0: ನಿರ್ಮಾಪಕರು ಸಹ.
1: ಚಿತ್ರರಂಗವನ್ನ 32 ವರ್ಷಗಳ ಕಾಲ ಸುಮಾರು ಪಂಚಭಾಷಾ ತಾರೆ ಅಂತ ಹೇಳ್ಬೋದು. 32 ವರ್ಷಗಳ ಕಾಲ ಸುಮಾರು 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಮ್ಮನ್ನ ರಂಗಿಸಿದ್ದಾರೆ ಅವರು. ಇಂದು ಕಲಾಭಾರತಿಯಲ್ಲಿ
0: ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇರ್ತಾರೆ ಯಾವಾಗ ಬರುತ್ತೆ ಕಲಾಭಾರತಿ ಕಾರ್ಯಕ್ರಮ ಅಂತ. 11:30 ಮಿಸ್ ಮಾಡದೆ ಕೇಳಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಟೈಗರ್ ಗರ್ಜನೆ ಇರುತ್ತಂತೆ. ಅಂತೂ ನಾನು ಮನೆಗೆ ಹೋಗೋ ಸಮಯ ಬಂದಿದೆ. ಇಷ್ಟೊತ್ತು ನಿಮ್ಮ ಜೊತೆ ಇದ್ದೆ ನಾನು ಅನುಪಮ ಕೆ ಎನ್. ಇನ್ನು ಆರ್ ಜೆ ರತ್ನ ಅವರು ನಿಮ್ ಜೊತೆ ಆಗ್ತಾರೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:02 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು. ಕುಶಲ ಕಲೆಗಳ ಪ್ರದರ್ಶನ ಕರ್ನಾಟಕ ಪರ್ವ 2026ಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ. ನಗರಗಳ ಸ್ವಚ್ಛತೆ ಮತ್ತು ಸಾರ್ವಜನಿಕ ಆರೋಗ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅನನ್ಯವಾಗಿದ್ದು, ಈ ನಿಟ್ಟಿನಲ್ಲಿ 500 ಜನರಿಗೆ ಒಬ್ಬ ಪೌರ ಕಾರ್ಮಿಕರನ್ನ ನೇಮಕ ಮಾಡಲಾಗುವುದು ಎಂದು, ಪೌರ ಕಾರ್ಮಿಕರ ವಿಶೇಷ ಭತ್ತೆ ಹೆಚ್ಚಳ ಮಾಡಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದ ಧಾರವಾಡ ಕೃಷಿ ಮೇಳಕ್ಕೆ ಇಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಚಾಲನೆ ನೀಡಲಿದ್ದಾರೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಕೇಂದ್ರ ಸಚಿವಾಲಯ ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಪಟ್ಟಂತೆ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹರಿಯಾಣದ ಮಾಸೇರ್ನಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಪಾಲ್ಗೊಂಡಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಸುದ್ದಿ ಮುಖ್ಯಾಂಶಗಳನ್ನು ಮಧ್ಯಾಹ್ನ 1 ಗಂಟೆಗೆ ಕೇಳಲಿದ್ದೀರಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಇದೀಗ ಕಾರ್ಯಕ್ರಮ ಹೊಸ ಹಾಡು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಸಂಭ್ರಮ. ಇಂದಿನ ಹೊಸ ಹಾಡು ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಪ್ರಸಾರ ಮಾಡ್ತಾ ಇದ್ದೇವೆ. ರಾಬರ್ಟ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಿಜಯಪ್ರಕಾಶ್ ಹಾಗೂ ಹೇಮಂತ್. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳುಗರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಜೈದೀಪ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನ ಫೋರ್ ಮ್ಯೂಸಿಕ್ ಕಂಪೋಸಿಷನ್ ಅಲ್ಲಿ ಕೇಳಿದ್ರಿ. ಚಿತ್ರ ಕವಚ.

ಕೇಳ್ತಾ ಇದ್ದೀರಾ ಸೀತಾರಾಮ ಕಲ್ಯಾಣದಿಂದ ಆಯ್ದ ಹಾಡನ್ನ ಅರ್ಮಾನ್ ಮಲಿಕ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಅನೂಪ್ ರೊಬೆನ್ಸ್ ಅವರ ಸಂಗೀತವಿದೆ ಹಾಗೂ ವಿ ಸಾಯಿ ಸುಕನ್ಯಾ ಅವರ ಸಾಹಿತ್ಯವಿದೆ.

ಪುಣ್ಯಾದ್ ಕಿತ್ತೀರು ಚಿತ್ರದ ಹಾಡನ್ನ ಕೇಳ್ತಾ ಇದ್ರ. ಎಂ ಆರ್ ಶ್ರೀ ಹರ್ಷ ಹಾಗೂ ಸುಪ್ರಿಯಾ ಲೋಹಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಬಿ ಎನ್ ರಾಜು ಅವರು ಬರೆದಿರುವಂತಹ ಹಾಡಿಗೆ ಎಲ್ಲ ರಾಮಾನುಜಮ್ ಅವರ ಸಂಗೀತವಿದೆ.

0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
1: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
0: ಜಾಹೀರಾತು ಮುಖಾಂತರ
1: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
1: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242 8700014242.
2: ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಬದುಕುವ ಬಗೆಯೇ ಕಲೆ, ಕಲೆಯೇ ಬದುಕು, ಕಲಿಯುತ್ತಾ ಕಲೆಯುತ್ತಾ ಬದುಕು. ವಿವಿಧ ಭಾರತಿಯಲ್ಲಿ ಅನುದಿನ ಈ ಮೂಲಕ ಅನೇಕಾನೇಕ ಕಲಾವಿದರ ಪರಿಚಯ ಮಾಡಿಕೊಡುತ್ತಿರುವಂತಹ ಕಲಾಭಾರತಿ ಕಾರ್ಯಕ್ರಮದ ಸಮಯವಾಗಿದೆ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ. ತಮ್ಮೆಲ್ಲರಿಗೂ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವೀಗಾಗಲೇ ಹೇಳಿದಂಥ ಒಂದು ಸುಳಿವಿಗೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ಹೌದು, ಆ ಒಂದು ಸುಳಿವನ್ನು ನಾವು ಕೊಟ್ಟವಲ್ಲ,

11 ಗಂಟೆ ಸುಮಾರಲ್ಲಿ ಅದರಿಂದ ಗುರುತಿಸ್ತಾ ಇದ್ದೀರಾ. ಹೌದು, ಇಂದು ಟೈಗರ್ ಪ್ರಭಾಕರ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಕೇಳೋರಿದ್ದೀರಾ. ಟೈಗರ್ ಪ್ರಭಾಕರ್ ಅವ್ರನ್ನ ಇಡೀ ಭಾರತೀಯ ಚಿತ್ರರಂಗ ಗುರುತಿಸ್ತಾ ಇದ್ದದ್ದು ಕನ್ನಡದ ಪ್ರಭಾಕರ್ ಅಂತ ಹೇಳಿ. ಹೀಗೆ ಕನ್ನಡ ಚಿತ್ರ ರಸಿಕರಿಗೆ ಅವಿಸ್ಮರಣೀಯ ಚಿತ್ರಗಳ ಪಾತ್ರವಾದ ಪ್ರಭಾಕರ್ ಅವರು ಡೈಲಾಗ್ ಕಿಂಗ್, ಫೈಟರ್ ಆಗಿ ಆರಂಭಿಸಿ ಪೊಲೀಸ್ ದಿರಿಸಿನಲ್ಲಿ ಮಿಂಚಿದ, ಬಹು ಚಿತ್ರ, ಬಹುಭಾಷೆ, ಬಹು ಪಾತ್ರಗಳಲ್ಲಿ ರಂಜಿಸಿದ, ಬಹು ಆಯಾಮಗಳಲ್ಲಿ ಚಿತ್ರರಂಗದಿ ತಮ್ಮ ಸೇವೆಯನ್ನ ಸಲ್ಲಿಸಿದಂತಹ ಕಲಿಯುಗ ಭೀಮ ಟೈಗರ್ ಪ್ರಭಾಕರ್ ಅವರ ಕುರಿತಾದ ಕಲಾಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ.

ಸ್ನೇಹಿತರೆ, ಇದೀಗ ಕೇಳಿದ್ರಲ್ಲ ಕಲಿಯುಗ ಭೀಮ ಚಿತ್ರದ ಗೀತೆ, ಇದೊಂದು ರೀತಿ ಅವರಿಗೆ ಅನುವರ್ಥನಾಮ ಅಂತಲೇ ಹೇಳ್ಬೋದು. ತಮ್ಮದೇ ಆದಂತಹ ವಿಶಿಷ್ಟವಾದ ದೇಹ ದಾರ್ಢ್ಯತೆಗೆ ಹಾಗೂ ಕಂಚಿನ ಕಂಠಕ್ಕೆ ಹಾಗೂ ಅವರು ನಿರ್ವಹಿಸಿದಂಥ ಅನೇಕ ಅನೇಕ ತರಹೇವಾರಿ ಪಾತ್ರಗಳಿಗೆ, ಎಲ್ಲ ಪಾತ್ರಗಳಲ್ಲಿ ತೋರುವಂಥ ಆ ಒಂದು ವ್ಯಕ್ತಿತ್ವಕ್ಕೆ, ಇದರ ಹೊರತಾಗಿ ಕೂಡ ನಾವು ಈ ಹಾಡಲ್ಲಿ ಕೇಳ್ತೀವಿ, ದೇವರು ಕೊಟ್ಟಿದ್ದು ಹಂಚಕ್ಕೆ ಕೂಡಿ ಇಟ್ಟರೆ ತಪ್ಪು ಮಗ ಅಂತ. ಈ ರೀತಿ ಇಂಥ ಮರೆಯಲಾಗದ ಸಾಲುಗಳನ್ನು ಹಾಗೆ ಕನ್ನಡ ಭಾಷೆಯಲ್ಲಿ ಕಂಗ್ಲೀಷ್ ಒಂದು ಆ ಒಂದು ರೀತಿಯ ಸಂಭಾಷಣೆಗಳನ್ನು ಚಿರಪರಿಚಿತವಾಗಿಸುವಲ್ಲಿ ಅವರ ಪಾತ್ರ ಬಹಳ ವಿಶೇಷವಾದದ್ದು. ಹೀಗಿರುವಾಗ ತಾಯಿಗೆ ಕುರಿತಾದಂತಹ, ತಾಯಿಗೆ ಹಾಡಿದಂತಹ ಹಾಡು ಕೇಳಿದ್ವಿ ನಾವು, ಮದರ್ ಇಂಡಿಯಾ ಅಂತ ಹೇಳಿ. ಇವರು ತಮ್ಮ ತಾಯಿ ಬಗ್ಗೆ ಕೂಡ ಅಂಥದ್ದೇ ಪ್ರೀತಿಯನ್ನು ಉಳ್ಳವರಾಗಿದ್ದರು. ಇವರ ತಾಯಿಯವರ ಹೆಸರು ಡೆಬೋರಾ ಅಂತ ಹಾಗೂ ತಂದೆಯವರ ಹೆಸರು ಸೌಂದರ್ ರಾಜ್. ಇವರ ತಾಯಿ ಒಂದು ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ರು. ಇವರು ಹುಟ್ಟಿದ್ದು 1948 March 30 ಓದಿದ್ದು ಬೆಳೆದಿದ್ದು ಬಹುಪಾಲು ಬೆಂಗಳೂರಿನಲ್ಲೇ. 1969 ಎಂಪಿ ಶಂಕರ್ ಅವರ ನಿರ್ಮಾಣದ ಕಾಡಿನ ರಹಸ್ಯ ಚಿತ್ರದ ಮೂಲಕ ಖಳ ಪಾತ್ರಧಾರಿಯಾಗಿ ತೆರೆ ಮೇಲೆ ಕಾಣಿಸ್ಕೊಂತಾರೆ. ಆನಂತರ 1985 ಎಂ ಪಿ ಶಂಕರ್ ಅವರೇ ಇವರನ್ನ ಕಾಡಿನ ರಾಜ ಚಿತ್ರದ ಮೂಲಕ ನಾವು ನಾಯಕರಾಗಿ ಕೂಡ ಆ ಚಿತ್ರದ ಮೂಲಕ ತೆರೆ ಮೇಲೆ ಕಾಣ್ತೀವಿ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

1969ರಲ್ಲಿ ತಮ್ಮ ಚಿತ್ರಯನ ಆರಂಭಿಸಿದಂತಹ ಪ್ರಭಾಕರ್ ಅವರು 1980 ಆ ಒಂದು ದಶಕದಲ್ಲಿ ತಮ್ಮ ನಾಯಕನಾಗಿ ಅಭಿನಯಿಸುವಂತಹ ಆ ಒಂದು ಸರಣಿಯನ್ನ ಆರಂಭಿಸ್ತಾರೆ. ಇವರು ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಾಯಕನಾಗಿರುವಾಗಲೂ ಕೂಡ ಇವರು ಇನ್ನಿತರ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ. ಸರಿಸುಮಾರು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಈ ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿರುವಂತಹ ಇವರು ಆ ಒಂದು ಪಾತ್ರ ನಾಯಕನದ್ದ ಅಥವಾ ಖಳನಾಯಕನದ್ದ ಅನ್ನೋದಕ್ಕಿಂತ ಮುಖ್ಯವಾಗಿ ಪಾತ್ರದ ತೂಕ ಹಾಗೂ ಆ ಒಂದು ಪಾತ್ರಕ್ಕೆ ತಾವು ಒದಗಿಸಬಲ್ಲಂತಹ ನ್ಯಾಯ ಈ ಒಂದು ನಿಟ್ಟಿನಲ್ಲಿ ತಮ್ಮ ಪಾತ್ರವನ್ನು ಆಯ್ಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಇದೊಂದೇ ಪಾತ್ರಕ್ಕೆ ಅಂತ ಸೀಮಿತವಾಗಲ್ಲ. ಒಂದೇ ಪಾತ್ರಕ್ಕೆ ಇವರು ಸೀಮಿತವಾಗಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಚಲ್ಲಿದ ರಕ್ತ ಚಿತ್ರದಲ್ಲಿ ಒಂದು ಬಹಳ ಸುಂದರವಾದ ಪೋಷಕ ಪಾತ್ರದಲ್ಲಿ ನಾವು ಪ್ರಭಾಕರ್ ಅವ್ರನ್ನ ಕಾಣಬಹುದು. ಅದೇ ಚಿತ್ರದ ಹಾಡು ಇದೀಗ.

ಇವರು ನಟಿಸಿದಂತಹ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಅಂಬರೀಷ್ ಅವ್ರಿಗೆ ನಟಿ ಅವರ ಜೊತೆ ಅಭಿನಯಿಸಿದ್ರು. ಆ ಚಿತ್ರದಲ್ಲಿ ಅಂಬರೀಷ್ ಅವರು ನಾನೇ ಕನ್ವರ್ ಲಾಲ್ ಅಂತ ಪ್ರಸಿದ್ಧಿಗೆ ಬಂದ್ರೆ, ಇವರ ಪಾತ್ರವು ನಾನು ಟೋಪಿ ವಾಲಾ ಅನ್ನೋ ರೀತಿಯಲ್ಲಿ ಪ್ರಸಿದ್ಧವಾಯಿತು. ಅದು ಟೋಪಿ ವಾಲಾ ಎನ್ನುವಂತಹ ಒಂದು ಪಾತ್ರಕ್ಕೆ ಪ್ರಭಾಕರ್ ಅವರಿಂದ ಒಂದು ರೀತಿಯ ಮತ್ತೊಂದು ಮೆರುಗು ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ.

0: ನನ್ನ ಹೆಸರಲ್ಲೇ ಕಮ್ಮಾಲ್, ನಾನೇ ಕಣ್ವರ್ಲಾಲ್, ನನ್ನ ಹೆಸರಲ್ಲೇ ಕಮ್ಮಾಲ್, ನಾನೇ ಕಣ್ವರ್ಲಾಲ್.
1: ಹೀಗೆ ಪ್ರಭಾಕರ್ ಅವರು ಮೊದಲಿಗೆ ಫೈಟರ್ ಆಗಿ ಚಿತ್ರರಂಗವನ್ನ ಪ್ರಾರಂಭ ಮಾಡ್ತಾರೆ. ಆ ಫೈಟಿಂಗ್ ಅಲ್ಲೂ ಕೂಡ ಹಾಸ್ಯವನ್ನ ನೀಡುವಲ್ಲಿ ಇವರಲ್ಲಂತಹ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಆ ಒಂದು ಕಲೆ ಇದೆಯಲ್ಲ, ಅದನ್ನ ವಿಶೇಷವಾಗಿ ಗುರುತಿಸ್ತಾರೆ ಕೆ ಎಸ್ ಎಲ್ ರವಿ ಅವರು. ಇವರು ಅನಂತರ ನಾಯಕನಾಗುವಲ್ಲಿ ಕೆ ಎಸ್ ಎಲ್ ರವಿಯವರ ಪಾತ್ರ ಕೂಡ ಇದೆ. ಆನಂತರ ವಿಘ್ನೇಶ್ವರನ ವಾಹನ ಎನ್ನುವಂತಹ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ. ಪಿ ಎಸ್ ಪ್ರಕಾಶ್ ಅವರು ಈ ಚಿತ್ರವನ್ನ ನಿರ್ದೇಶಿಸಿದರು. ಹಾಗಿರುವಾಗ ವಿಘ್ನೇಶ್ವರನ ವಾಹನ ಚಿತ್ರದಿಂದ ಈ ಒಂದು ಹಾಡು.

ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಅವರೊಂದಿಗೆ ಖಳನಾಯಕನಾಗಿ ಹಾಗೂ ವಿಷ್ಣುವರ್ಧನ್, ರವಿಚಂದ್ರನ್, ಶಂಕರ್ ನಾಗ್, ಅನಂತ್ ನಾಗ್ ಯಾವುದೇ ನಟರ ಜೊತೆ, ಹಾಗೆ ರಜನಿಕಾಂತ್, ಚಿರಂಜೀವಿ ಇವರೆಲ್ಲ ನಟರ ಜೊತೆ ಅಭಿನಯಿಸಿರುವಂತಹ ಪ್ರಭಾಕರ್ ಅವರು ಪೋಷಕ ನಟ, ಹಾಸ್ಯ ನಟನೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಿ ಗೆದ್ರು. ಆನಂತರ ನಾಯಕ ನಟನಾದ್ರು, ಅಣ್ಣನ ಪಾತ್ರದಲ್ಲಿ ಮಿಂಚಿದ್ರು, ಏನೇ ಆದರೂ ಕೂಡ ಜನ ಇವರನ್ನ ಆ ಪ್ರೇಮಲೋಕದ ಪ್ರಿನ್ಸಿಪಲ್ ಆಗಿ ನೆನೆಸ್ತಾರೆ. ಹೌದಾ?

Yes, sir. ಚಿತ್ರರಂಗದಲ್ಲಿ ಪ್ರಿನ್ಸಿಪಲ್ ಪ್ರೇಮಲೋಕದ ಪ್ರಿನ್ಸಿಪಲ್ ಆದಂತಹ ಆ ಒಂದು ಡೈಲಾಗ್ ತುಂಬಿದಂತಹ ಹಾಡನ್ನ ಕೇಳಿದ್ರೆ, ಇವರು ಕಿಲಾಡಿ ತಾತ ಆದ್ರು. ಆನಂತರ 1993 ಮನ ಮುಟ್ಟುವಂತಹ ಕರುಳಿನ ಕೂಗು ಚಿತ್ರದಲ್ಲಿ ಅಭಿನಯಿಸಿದ್ರು. 1991 ಇವರು ಮಾಡಿದಂತಹ ನಿರ್ದೇಶನದ ಪ್ರಯತ್ನ ಕಲಿಯುಗ ಭೀಮ ಬಹಳ ಹಿಟ್ ಆಗತ್ತೆ ಕೂಡ. ಆನಂತರ ಮಹೇಂದ್ರ ವರ್ಮ ಎನ್ನುವಂತಹ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಮೈ ಡಿಯರ್ ಟೈಗರ್ ಎನ್ನುವಂತಹ ಚಿತ್ರವನ್ನ ನಿರ್ಮಾಣ ಮಾಡಿದ್ರು. ಚಿತ್ರರಂಗದ ಜೀವನದಲ್ಲಿ ಏರಿಳಿತಗಳ ಜೀವನವನ್ನ ಇವರು ಕಂಡ್ರು ಹೌದು, ಆದರೂ ಕೂಡ ಪಂಚ ಭಾಷೆಗಳಲ್ಲಿ ಅಭಿನಯಿಸಿ ತಮ್ಮ ಭಾಷೆಯಾಗಿ ಇಡೀ ಭಾರತ ಚಿತ್ರರಂಗದಲ್ಲಿ ಕನ್ನಡದ ಪ್ರಭಾಕರ್ ಆಗಿ ಕನ್ನಡದ ಮನ್ನಣೆಯನ್ನ ಹೆಚ್ಚಿಸಿದ್ರು ಪ್ರಭಾಕರ್ ಅವರು.

0: ಇದೀಗ ಕರುಳಿನ ಕೂಗು ಚಿತ್ರದ ಹಾಡೊಂದನ್ನ ಕೇಳಿದ್ರೆ ಇದರಲ್ಲಿ ಪ್ರಭಾಕರ್ ಅವರು ನಟಿಸಿದ್ದಾರೆ ವಿನಯ ಪ್ರಸಾದ್ ಅವರ ಜೊತೆಯಾಗಿ. ಬಹಳಷ್ಟು ಜನ ನಮ್ ಕೇಳುಗರು ಕೂಡ ಈ ಒಂದು ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ರು ಕೂಡ. ಈ ಒಂದು ಚಿತ್ರ ಆ ಒಂದು ನಾಯಕನ ಪಾತ್ರದಲ್ಲಿ ಒಂದು ಬದಲಾವಣೆಯನ್ನ ತರುವಂತಹ ಚಿತ್ರ. ಇದರಲ್ಲಿ ನಾವು ಅವ್ರನ್ನ ಒಂದು ರೀತಿನಲ್ಲಿ ಒಬ್ಬ ನಾಯಕನ ಪಾತ್ರ ಆದ್ರೂ ಕೂಡ ಮನೆಗೆ ಅಷ್ಟು ಸಹಾಯ ಮಾಡದಂತಹ ನಾಯಕನಾಗಿ ನೋಡ್ತೀವಿ. ಆ ನಂತರ ಬದಲಾಗ್ತಾರೆ. ಬದಲಾದ ನಂತರ ಅಲ್ಲಿ ಹಾಸ್ಯ ಮಿಶ್ರಿತವಾದ ಒಂದು ಸುಂದರ ಕೌಟುಂಬಿಕ ಕಣ್ಣಲ್ಲಿ ನೀರು ತರಿಸುವಂತಹ ಚಿತ್ರಕಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಚಿತ್ರದ ಮೂಲಕ ನಮ್ಮೆಲ್ಲರ ಮನಸ್ಸನ್ನ ಗೆದ್ರು ಕಲಿಯುಗ ಭೀಮ ಅವರು. ಈ ರೀತಿ ಪ್ರಭಾಕರ್ ಅವರು ಮೊದಲಿಗೆ ಡೈಲಾಗ್ ಇಲ್ಲದ ಪಾತ್ರ ವಹಿಸಿದವರಾಗಿ ಬಂದರು. ಪೊಲೀಸ್ನ ಖದರ್ ಲುಕ್ನಲ್ಲಿ ಡೈಲಾಗ್ ಕಿಂಗ್ ಆದರು. ನಮ್ಮೆಲ್ಲರ ಮನ ಮುಟ್ಟುವಂತಹ ಹೆಂಗಳೆಯರನ್ನ ಹಾಗೂ ಏನಂತೀರ ಈವನ್ ಮಹಿಳಾ ಚಿತ್ರ ಪ್ರೇಮಿಗಳು ಕೂಡ ಮೆಚ್ಚುವಂತಹ ನಾಯಕರಾದರು, ಮಾರ್ತಾಂಡರಾದರು. ಹೀಗಿರುವಾಗ ನಮ್ಮೆಲ್ಲ ಈ ಒಂದು ಸಾಗುತ್ತಿದ್ದಂತಹ ಜೀವನದಲ್ಲಿ ಬಹಳ ಬೇಗ ಸುಮಾರು 400 ಚಿತ್ರಗಳನ್ನು 32 ವರ್ಷಗಳಲ್ಲಿ ಅಭಿನಯಿಸಿ ತಮ್ಮ ಬೇಗ ಅಂತಲೇ ಹೇಳ್ಬೋದು ತಮ್ಮ 52ನೇ ವಯಸ್ಸಿನಲ್ಲಿ 2001 ಮಾರ್ಚ್ 25ರಂದು ತಮ್ಮ ಕಾಲಿನ ಆರೋಗ್ಯದ ಸಮಸ್ಯೆಯಿಂದ ನಮ್ಮನ್ನು ಅಗಲಿದ್ರು ಅಂತ ಹೇಳಲಿಕ್ಕೆ ವಿಷಾದ ಅಂತ ಅನ್ಸುತ್ತೆ.
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12 ಗಂಟೆ ಆಗುತ್ತಲಿದೆ. ಈಗ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಪರಿಸರ ಆರೋಗ್ಯ ದಿನಾಚರಣೆ. ಪರಿಸರ ಶುದ್ಧವಾಗಿದ್ದರೆ ಜೀವಸಂಕುಲ ಸುಖವಾಗಿರಬಹುದು. ನಿಸರ್ಗದ ಆರೋಗ್ಯವೇ ನಮ್ಮ ಶಕ್ತಿ. ಹಲವೆಡೆ ಯುವಜನ ಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಸಕ್ಕರೆಬೈಲು ಆನೆ ಬಿಡಾರಕ್ಕೆ ಇಂದಿನಿಂದ ಸಾರ್ವಜನಿಕರು ಭೇಟಿ ನೀಡಿ ಪಳಗಿಸಿದ ಆನೆಗಳನ್ನು ವೀಕ್ಷಿಸಲು ಅರಣ್ಯ ಇಲಾಖೆ ಅನುಮತಿಸಿದೆ. 19ನೇ ಶತಮಾನದ ಖ್ಯಾತ ಸಮಾಜ ಸುಧಾರಕ, ಶಿಕ್ಷಣ ನೀತಿಜ್ಞ ಹಾಗೂ ಲೇಖಕ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಜನ್ಮದಿನವೆಂದು. ಧಾರವಾಡ ಜಿಲ್ಲೆ ಗ್ರಂಥಾಲಯ ಕ್ಷೇತ್ರದಲ್ಲಿ ದೇಶದಲ್ಲೇ ಹೆಸರು ಮಾಡಿದೆ. ಕೃತಕ ಬುದ್ಧಿಮತ್ತೆ ಆಧಾರಿತ ಗ್ರಂಥಪಾಲನೆ ಮುಂದಿನ ತಲೆಮಾರುಗಳ ಡಿಜಿಟಲ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನಕ್ಕೆ ಹೊಸ ದಿಕ್ಕು ತೋರಲಿದೆ ಎಂದು ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಮಹದೇವ ಪ್ರಸನ್ನ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಯೋಜಿಸಿದ್ದ ರಾಜ್ಯ ಗ್ರಂಥಪಾಲಕರ 3ನೇ ಸಮ್ಮೇಳನದಲ್ಲಿ ಅವರು ದಿಕ್ಸೂಚಿ ಭಾಷಣ ಮಾಡಿದರು. ಡಿಜಿಟಲ್ ಕಾರ್ಯಸೂಚಿ ಮತ್ತು ಕೃತಕ ಬುದ್ಧಿಮತ್ತೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯ ಪೂರ್ವಭಾವಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಹಂಪಿಯ ರಾಣಿ ಸ್ನಾನಗೃಹದಿಂದ ಕಮಲ್ ಮಹಲ್ವರೆಗಿನ ಪಾರಂಪರಿಕ ನಡಿಗೆಗೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಚಾಲನೆ ನೀಡಿದರು. ನಾಡಿದ್ದು ಭಾನುವಾರ ವಿಶ್ವ ಪ್ರವಾಸೋದ್ಯಮ ದಿನ. ಆಕ್ಟಿವ್ ಕರ್ನಾಟಕ ರನ್, ರೈಡ್, ಸರ್ಫ್, ಎಕ್ಸ್ಪ್ಲೋರ್ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮ್ಯಾರಥಾನ್, ಸೈಕ್ಲಥಾನ್, ಟ್ರಯಲ್ಥಾನ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳನ್ನು ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಆಯೋಜಿಸಲಾಗುತ್ತಿದೆ ಎಂದರು. ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡು ಬಳಿಯ ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಹಾಗೂ ದೇಸಿ ಟ್ರಸ್ಟ್ ಸ್ವದೇಶಿ ಬದುಕಿನ ಹಬ್ಬ ಗಾಂಧಿ ಸಂತೆಯನ್ನು ಇಂದು ಮತ್ತು ನಾಳೆ ಹೊನ್ನೇಸರದ ಚರಕ ಶ್ರಮಜೀವಿಗಳ ಆಶ್ರಮದಲ್ಲಿ ಆಯೋಜಿಸಿವೆ. ಇಂದು ಸಂಜೆ 4:30ಕ್ಕೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಲಿದ್ದಾರೆ. ಶಾಸಕ ಎಚ್ಕೆ ಪಾಟೀಲ್ ವಸ್ತು ಸಂಗ್ರಹಾಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಚರಕದ ಕಾರ್ಯದರ್ಶಿ ಎನ್ ರಮೇಶ್.
1: ನಾವು ಪ್ರಥಮ ಬಾರಿಗೆ ಹೊನ್ನೇಸರದ ಶ್ರಮಜೀವಿ ಆಶ್ರಮದಲ್ಲಿ ಗಾಂಧಿ ಸಂತೆಯನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಸಂಘದ ಸಂಸ್ಥಾಪಕರಾದ ಪ್ರಸನ್ನರವರ ಕಲ್ಪನೆ ಇದು. ಇದೇ ಶನಿವಾರ ಭಾನುವಾರದಂದು ನಾಡಿನ ಬೇರೆ ಬೇರೆ ಭಾಗದ ಕರಕುಶಲ ವಸ್ತುಗಳ ಉತ್ಪಾದಕರು, ಮಾರಾಟಗಾರರು ಹಾಗೂ ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ. ನಮ್ಮ ಮಹಿಳೆಯರು ತಾವೇ ನೈಜ ಮಾಡಿ ವಿನ್ಯಾಸಗೊಳಿಸಿದ ವಸ್ತುಗಳನ್ನು ತಾವೇ ತೊಟ್ಟು ವೇದಿಕೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ. ನಮಸ್ಕಾರ.
0: ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ಆಯೋಜಿತವಾಗಿದೆ. ಕಾರ್ಮಿಕರಿಗೆ ಕನಿಷ್ಠ ವೇತನ, ಕೈಗಾರಿಕೆ ಸಂಬಂಧಿ ವ್ಯಾವಹಾರಿಕ ಸಂಬಂಧಗಳು, ಸಾಮಾಜಿಕ ಭದ್ರತೆ ಮತ್ತು ಔದ್ಯೋಗಿಕ ಸುರಕ್ಷತೆಯನ್ನು ಒಳಗೊಂಡ 4 ಕಾರ್ಮಿಕ ಸಂಹಿತೆಗಳು 21 ನವೆಂಬರ್ 2025 ಜಾರಿಗೆ ಬಂದವು. ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರನ್ನು ಮೊದಲ ಬಾರಿಗೆ ಸಾಮಾಜಿಕ ಭದ್ರತೆಯ ಪರಿಧಿಯೊಳಗೆ ಪರಿಗಣಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿ ಮೂಲಕ ದೇಶದ ಜನತೆಯನ್ನುದ್ದೇಶಿಸಿ ಹಂಚಿಕೊಳ್ಳುವ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇದು ಮನದ ಮಾತಿನ 138ನೇ ಸಂಚಿಕೆಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಮನದ ಮಾತು ಪ್ರಸಾರವಾಗಲಿದೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಗರಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿಂಗಾರು ಬೀಜ ದಿನೋತ್ಸವ ಜರುಗಿತು. ಧಾರವಾಡ ಜಿಲ್ಲೆಯ ಸಾರ್ವಜನಿಕರು ಒಣ ಹಾಗೂ ಹಸಿ ಕಸವನ್ನು ವಿಂಗಡಿಸಿ ವಿಲೇವಾರಿ ಕೇಂದ್ರಕ್ಕೆ ನೀಡಲು ವೇಸ್ಟ್ ಕಿಯೋಸ್ಕ್ ಹಾಗೂ ಪ್ರತ್ಯೇಕ ಕಸದ ತೊಟ್ಟಿಗಳನ್ನು ಒದಗಿಸುವಂತೆ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸ್ವಚ್ಛತೆಯೇ ಸೇವೆ ಹಾಗೂ ಸ್ವಚ್ಛ ಭಾರತ ವಿಕಸಿತ ಭಾರತ ಅಭಿಯಾನಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಬಾಗಲಕೋಟೆ

0: ಜಿಲ್ಲೆ ಹುನಗುಂದ ತಾಲೂಕು ಐತಿಹಾಸಿಕ ಐಹೊಳೆ ಗ್ರಾಮದಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನಕ್ಕೆ ಶಾಸಕ ಉಮೇಶ್ ಮೇಟಿ ಚಾಲನೆ ನೀಡಿದರು. ಬಳಿಕ ಸಾರ್ವಜನಿಕರೊಂದಿಗೆ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡರು. ಮಂಗಳೂರು ವಿಶ್ವವಿದ್ಯಾಲಯ ಯುಐ ಗ್ರೀನ್ ಮೆಟ್ರಿಕ್ ವಿಶ್ವ ಸುಸ್ಥಿರ ವಿಶ್ವವಿದ್ಯಾಲಯ ಶ್ರೇಯಾಂಕ ಪಟ್ಟಿಯಲ್ಲಿ ದೇಶಕ್ಕೆ ಎರಡನೇ ಸ್ಥಾನ ಪಡೆದಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಪ್ರಸ್ತುತ ಪಡಿಸುವವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ 2026ರ ಸಂಭ್ರಮ. ಇಂದು ಕೃಷಿ ಮೇಳಕ್ಕೆ ಎರಡನೇ ದಿನ. ಕೃಷಿ ಮೇಳದಲ್ಲಿನ ಚಟುವಟಿಕೆಗಳು, ಅಲ್ಲಿ ಬಂದಿರುವ ಜನರ ಉತ್ಸಾಹ ಎಲ್ಲವನ್ನು ತಿಳಿದುಕೊಳ್ಳಲು ನಾವೀಗ ನೇರವಾಗಿ ಧಾರವಾಡದ ಕೃಷಿ ಮೇಳಕ್ಕೆ ನಿಮ್ಮನ್ನ ಕರೆದೊಯ್ದ ತೆರಳುತ್ತಿದ್ದೇವೆ. ಕೃಷಿ ಕೇಳುಗರೆ, ಆಸ್ವಾದಿಸಿ ಕೃಷಿ ಮೇಳ 2026ರ ಸಂಭ್ರಮ. ಈ ಸಂಭ್ರಮವನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಸುರೇಖಾ ಸುರೇಶ್.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: हेलो हेलो हेलो हेलो
1: हेलो
0: हेलो
1: नमस्कार
0: हेलो नमस्कार कुमार जी।
1: नमस्कार
0: हेलो
1: नमस्कार
0: नमस्कार माया जी।
1: नमस्कार
0: हाँ कृषि मेळद
1: कृषि विश्व हाँ ಕೊಡ್ತೀರಿ
0: हाँ
1: ಹಲೋ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗೆ ನಡೀತಾ ಇರುವಂತಹ ಕೃಷಿ ಮೇಳ 2026 ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಶ್ರೋತೃ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗ ನಿನ್ನೆಯಿಂದ ಅಂದ್ರೆ ದಿನಾಂಕ 25ರಿಂದ 28ರವರೆಗೆ 4 ದಿನಗಳ ಕಾಲ ಅಮೋಘವಾಗಿ ನಡೀತಾ ಇರುವಂತಹ ಕೃಷಿ ಮೇಳ 2026 ತಮಗೆಲ್ಲ ಗೊತ್ತಾದ ಸಂಯುಕ್ತ ರಾಷ್ಟ್ರ ಸಂಘ 2026ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಕೃಷಿ ಮಹಿಳೆಯ ವರ್ಷ ಅಂತ ಘೋಷಿಸೋದ್ರಿಂದ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರು ನಿರ್ವಹಿಸ್ತಾ ಇರುವ ಪಾತ್ರಗಳನ್ನ ಗಮನಿಸಿ ಪ್ರಸ್ತುತ ವರ್ಷದ ಕೃಷಿ ಮೇಳವನ್ನು ಕೂಡ ಮಹಿಳಾ ರೈತರಿಗೆ ಸಮರ್ಪಿಸ್ತಾರ. ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನೋ ಘೋಷ ವಾಕ್ಯದೊಂದಿಗೆ ಈ ಕೃಷಿ ಮೇಳ 2026 ಬಹಳ ಅದ್ಭುತವಾಗಿ ನಡೀತಾ ಇದೆ. ನಿನ್ನೆ ಕೂಡ ಬೀಜ ಮೇಳದ ಉದ್ಘಾಟನೆ ನಡೆಯಿತು. ಇವತ್ತು ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ಮಧ್ಯಾಹ್ನ ನಡೀತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಒಂದು ಕಾರ್ಯಕ್ರಮ ಅದ. ಈ ಕಾರ್ಯಕ್ರಮದ ಬಗ್ಗೆ ಕೃಷಿ ಮೇಳದ ಬಗ್ಗೆ ನಮ್ಮೊಂದಿಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ಇದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆನುವಂಶೀಯತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರದ ಪ್ರಾಧ್ಯಾಪಕರಾದ ರಮೇಶ್ ಭಟ್ ಅವರು. ರಮೇಶ್ ಭಟ್ ಅವರೇ ನಮಸ್ಕಾರ. ಹಲೋ
2: ಹಲೋ
1: ಸರ್, ಹೇಳಿ ಸರ್, ಕೃಷಿ ಮೇಳದ ಸಂಭ್ರಮದ ಬಗ್ಗೆ.

0: ಹಲೋ, ಕೃಷಿ ವಿಶ್ವವಿದ್ಯಾಲಯದ ಶ್ರೀ ರಮೇಶ್ ಭಟ್ ಅವರು ನಮ್ಮೊಂದಿಗೆ ಇದ್ದಾರೆ. ಕೃಷಿ ಮೇಳದ ಸಂಭ್ರಮವನ್ನ ಹಂಚಿಕೊಳ್ಳಿಕ್ಕತ್ತಾರ.
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅತ್ಯಂತ ಮಹತ್ವದ ಪ್ರೋಗ್ರಾಮ್ ಆದಂತಹ ಕೃಷಿ ಮೇಳದಲ್ಲಿ

0: ಪ್ರಾಧ್ಯಾಪಕರಾಗಿ ತಾವು ಬಹಳ ಬಹಳ ತಿಂಗಳುಗಳಿಂದ ಕಾರ್ಯಕ್ರಮದ ತಯಾರಿಯನ್ನ ನಡೆಸಿದ್ರಿ, ಜನರ ಸ್ಪಂದನೆ ನಮ್ಮ ಅದ್ರ ಮುಂದೆ ನಮ್ಮ ರೈತ ಬಾಂಧವರ ಸ್ಪಂದನೆ ಹೆಂಗದ ಅಂತ ಅನಿಸ್ತದೆ ನಿಮಗೆ?
1: ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಅದರ ಜೊತೆಗೆ ಸೋಮವಾರ ರೈತರಿಗೆ ಬಿಡುವಿನ ವೇಳೆ ಹೊಲಕ್ಕೆ ಈಗಿಗೆ ಅವರು ಹೋಗೋದಿಲ್ಲ, ಆ ಲಾಭವನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಡಿತಾರೆ ಅನ್ನೋ ಆಸೆ.
0: ರಮೇಶ್ ಭಟ್ ಅವರೇ ಬಹಳ ಧನ್ಯವಾದಗಳು. ಇನ್ನಷ್ಟು ಕೃಷಿ ಮೇಳ ಬಹಳ ಉತ್ಸಾಹದಿಂದ ಜರುಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ತಮಗೆ. ಕೃಷಿ ಮೇಳ 2026 ಸಾಕಷ್ಟು ಜನ ಸಾಗರ ಉಪಾಧಿ ಒಳಗ ಹರಿದ್ ಬರ್ಲಿಕ್ಕೆ ಎಲ್ಲನೇ ನಾವು ಕಣ್ಣ ಆಡಿಸ್ದಲ್ಲೆಲ್ಲ ಜನರೇ ಜನ

ஹலோ ஹலோ சார், ஹலோ ஹலோ ஹலோ சார், ஹலோ ஹலோ

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಆಗ್ತಕ್ಕಂತ ಬದಲಾವಣೆಗಳು, ನಾಡಿನ ಜೀವನಾಡಿ ಆಗಿರ್ತಕ್ಕಂತ ಕೃಷಿ, ರೈತ ನಮ್ಮ ದೇಶದ ಅನ್ನದಾತ, ಕೃಷಿಯಲ್ಲಿ ಆಗ್ತಿರುವ ಹೊಸ ಸಂಶೋಧನೆಗಳು, ಆಧುನಿಕ ತಂತ್ರಜ್ಞಾನ, ಸುಧಾರಿತ ಕೃಷಿ ಪದ್ಧತಿಗಳು ಹಾಗೂ ಕೃಷಿ ಕ್ಷೇತ್ರದ ಸಾಧನೆಗಳು, ಇತರ ಅನೇಕ ಬದಲಾವಣೆಗಳನ್ನ ನಾವು ಇಲ್ಲಿ ಕೃಷಿ ಮಂಡಲದಲ್ಲಿ ನೋಡ್ತಾ ಇದ್ದೀವಿ. ರೈತರ ಬದುಕಿನಲ್ಲಿ ಮಹತ್ವದ ಬದಲಾವಣೆಯನ್ನ ತರುವಂತ ಈ ಮಹತ್ವದ ವಿಚಾರಗಳನ್ನ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಕೃಷಿ ಮೇಳಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಕೃಷಿ ಮೇಳದಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿತ ವಿವಿಧ ಸಂಶೋಧನೆಗಳು, ಹೊಸ ತಳಿಗಳು, ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ಬೆಳೆ ನಿರ್ವಹಣೆ, ಕೀಟ ಮತ್ತು ರೋಗ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆ ಸೇರಿದಂತೆ ರೈತರಿಗೆ ಉಪಯುಕ್ತವಾದ ಹಲವು ಮಾಹಿತಿಗಳನ್ನ ಇಲ್ಲಿ ಎಲ್ಲ ರೈತ ಬಂಧುಗಳು ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಈ ಕೃಷಿ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಜೀವನದ ಪ್ರಮುಖ ಆಧಾರ. ರೈತನ ಬದುಕಿನಲ್ಲಿ ಮಣ್ಣು, ನೀರು, ಗೊಬ್ಬರ ಎಷ್ಟು ಮುಖ್ಯವೋ ಅದೇ ರೀತಿ ಉತ್ತಮ ಗುಣಮಟ್ಟದ ಬೀಜವೂ ಅತ್ಯಂತ ಮಹತ್ವದ್ದು. ಯಾಕಂದ್ರೆ ಒಂದು ಉತ್ತಮ ಬೆಳೆಯ ಆರಂಭದಿಂದ ಉತ್ತಮ ಬೆಳೆ ಆರಂಭವೇ ಉತ್ತಮ ಬೀಜದಿಂದ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ಈ ಬೀಜ ಮೇಳವು ರೈತರಿಗೆ ಅತ್ಯಂತ ಉಪಯುಕ್ತವಾದ ವೇದಿಕೆ ಆಗಿದೆ. ಬೀಜವೆಂದ್ರೆ ಕೇವಲ ಬಿತ್ತನೆಗಾಗಿ ಬಳಸುವ ಒಂದು ವಸ್ತು ಅಲ್ಲ, ಅದರಾಗ ಒಂದು ಸಂಪೂರ್ಣ ಬೆಳೆಯ ಭವಿಷ್ಯ ಆಗಿದೆ. ರೈತರು ಯಾವ ಬೆಳೆ ಬೆಳಿಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡ್ಕೋಬೇಕು, ತಮ್ಮ ಪ್ರದೇಶದ ಮಣ್ಣು ಮತ್ತು ಹವಾಮಾನಕ್ಕೆ ತಕ್ಕಂತೆ ಯಾವ ತಳಿ ಸೂಕ್ತ ಎಂಬುದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಬೀಜವನ್ನ ಯಾವ ಸಮಯದಲ್ಲಿ ಬಿತ್ತಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿರುವುದು ಬಹಳ ಮುಖ್ಯವಾಗಿರುತ್ತೆ. ಹಾಗೆ ಈ ಬೀಜ ಮೇಳದಲ್ಲಿ ರೈತರಿಗೆ ವಿವಿಧ ಬೆಳೆಗಳ ಸುಧಾರಿತ ತಳಿಗಳ ತಳಿಗಳು ಹಾಗೂ ಅವುಗಳ ವೈಶಿಷ್ಟ್ಯತೆಗಳ ಕುರಿತು ಸಾಕಷ್ಟು ಮಾಹಿತಿಗಳು ಇಲ್ಲಿ ಬರೀತಾ ಇದ್ದಾವೆ.
1: ಹೇಳಿ, ಈಗ ನಮ್ ಜೊತೆಗೆ ಮಹೇಶ್ವರಿ ದೊಡ್ಮನಿ, ಕೃಷಿ ವಿಸ್ತರಣಾ ವಿಭಾಗದ ಸಂಶೋಧಕರು. ಇವರು ಒಗ್ಗೂಡುವಿಕೆ ಕುರಿತಂಗ ಅವರು ಸಂಶೋಧನೆಯನ್ನ ಮಾಡಿದ್ದಾರೆ, ಡಾಕ್ಟರ್ ಎ ಭೀಮಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಈಗ ಕೃಷಿ ಮೇಳದ ಬಗ್ಗೆ ಮಾತನಾಡ್ತಾರೆ.
2: ಮಹೇಶ್ವರಿ ದೊಡ್ಮನಿ, ನನ್ನ ಹೆಸರು ಮಹೇಶ್ವರಿ ದೊಡ್ಮನಿ ಅಂತ. ನಾನು ಇಲ್ಲಿ ಕೃಷಿ ವಿಸ್ತರಣಾ ವಿಭಾಗದಲ್ಲಿ PhD ಅನ್ನ ಮುಗಿಸಿರುತ್ತೇನೆ ಅಂಡರ್ ದ ಗೈಡೆನ್ಸ್ ಆಫ್ ಡಾಕ್ಟರ್ ಎ ಭೀಮಪ್ಪ. ನಾನು ನಿಮ್ಮೆಲ್ಲ ರೈತ ಬಾಂಧವರಿಗೂ ಮತ್ತು ಎಲ್ಲ ಜನರಿಗೂ, ಸಾಮಾನ್ಯ ಜನರಿಗೂ ಕೃಷಿ ಮೇಳ 2027ಕ್ಕೆ ಸ್ವಾದರದ ಆಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ.
1: ಈಗ ನೀವು ಏನು ಸಂಶೋಧನೆ ಮಾಡಿದಿರಾ MG ನರೇಗಾ ಒಗ್ಗೂಡಿಸುವಿಕೆ, ಇದ್ರ ಬಗ್ಗೆ ಮಾತನಾಡಬಹುದಾ?
2: MG ನರೇಗಾ ಒಗ್ಗೂಡಿಸುವಿಕೆ ಅಂತಂದ್ರೆ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕೂಡಿಸ್ಕೊಂಡು ರೈತರಿಗೆ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳನ್ನು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕೊಡುವುದು. ಈ ಸ್ವಲ್ಪ ಮೊದಲಿಗೆ ಎಂಜಿನರೇಗಾ ಅಂತಂದ್ರೆ ಬರೀ ಕೃಷಿ ಹೊಂಡ ಅಂತಂದ್ರೆ ಅರ್ಧದಲ್ಲಿ 40,000 ಇಷ್ಟೇ ಸಿಗುತ್ತಿತ್ತು. ಅದರ ಬಟ್ ಒಗ್ಗೂಡಿಸುವಿಕೆ ಮಾಡುವುದರಿಂದ ನಮಗೆ ಕೃಷಿ ಹೊಂಡದ ಜೊತೆಗೆ ನಾವು ಬದುವಿನಲ್ಲಿ ಕೃಷಿ ಹೊಂಡದ ಬದುವಿನಲ್ಲಿ ತೋಟಗಾರಿಕೆ ಇಲಾಖೆಗಳಿಂದ ಗಿಡಗಳನ್ನ ನೆಡಬಹುದು ಮತ್ತು ಫಿಶರಿ ಡಿಪಾರ್ಟ್ಮೆಂಟ್ ಇಂದ ಫಿಶ್ ಗಳನ್ನ ಹಾಕಿಸ್ಕೊಳ್ಬಹುದು. ಇದು ಒಂದು ಕಾನ್ಸೆಪ್ಟ್ ಒಗ್ಗೂಡಿಸುವಿಕೆ ಅಂತಂದ್ರೆ. ನಾನು ಇದರ ಮೇಲೆ ಸಂಶೋಧನೆಯನ್ನ ಮಾಡಿ ನನ್ನ PhD ಅನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ.
1: ಇದು ರೈತರ ತನಕ ಮುಟ್ಟಿದೆಯಾ?
2: ರೈತರ ತನಕ ನಾವು ಒಂದ್ 50% ಮುಟ್ಟಿದೆ. ಬಟ್ 50% ಕೆಲವೊಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಮತ್ತೆ ಕೆಲವೊಂದ್ ಡಿಪಾರ್ಟ್ಮೆಂಟ್ ಅಲ್ಲಿ ಟಾರ್ಗೆಟೆಡ್ ವರ್ಕ್ ಇರುವುದರಿಂದ ನಾವು ರೈತರನ್ನ ಅಷ್ಟೊಂದು ರೀಚ್ ಆಗ್ಲಿಕ್ಕೆ ಆಗುತ್ತಿಲ್ಲ. ಮತ್ತೆ ರೈತರು ಆಮೇಲೆ ಅವ್ರ ಕಾಲಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನು ಕೊಡಲು ಗೌರ್ಮೆಂಟ್ ಇಂದನು ಸಾಧ್ಯ ಆಗುತ್ತಿಲ್ಲ. ಆಮೇಲೆ ಕೆಲವೊಂದ್ ಬೇಡಿಕೆಗಳು ಅಂತಂತಂದ್ರೆ ಅವರಿಗೆ ತಕ್ಕಂಗ ಬೇಡಿಕೆಗಳನ್ನ ನಾವು ಗ್ರಾಮ ಪಂಚಾಯತಿಗಳಿಂದ ಒದಗಿಸ್ಲಿಕ್ಕೂ ಆಗುತ್ತಿಲ್ಲ. ಅದು ನಾವು ಗ್ರೌಂಡ್ ಲೆವೆಲ್ಗೆ ನಾವು ಇನ್ನೂ ನೀಟ್ ಆಗಿ ಕೆಲಸಗಳನ್ನ ಮಾಡ್ಬೇಕು ವಿತ್ ಆಫೀಸಿಯಲ್ಸ್ ಎಲ್ಲ ಅಂತಂದ್ ಹೇಳಿ ನಾನು ಎಲ್ಲಾ ಆಫೀಸಿಯಲ್ಸ್ ಗಳನ್ನು ಬೇಡ್ಕೊಳ್ತೇನೆ.
1: ಆದ್ರೆ ಇದು ಕೃಷಿ ಮೇಳದಲ್ಲಿ ನೀವು ಅದ್ರ ಬಗ್ಗೆ ಮಾತನಾಡಬಹುದಾ?
2: ಮೇಡಮ್, ನನಗೆ ಅಪಾರ್ಚುನಿಟಿ ಸಿಕ್ಕರೆ ನಾನು ಮಾತಾಡಲು ರೆಡಿ ಇದ್ದೇನೆ. ಆಮೇಲೆ ಇನ್ನೊಂದು ಕೇಳ್ಕೊಳ್ಳೋದಂತಂದ್ರೆ, ಎಲ್ಲ ರೈತರು ಸ್ವ ಇಚ್ಛೆಯಿಂದ ತಮ್ಮ ತಮ್ಮ ಆಸೆಗಳನ್ನ ಗ್ರಾಮ ಪಂಚಾಯತಿ, ವಾರ್ಡ್ ಸಭಾ, ಗ್ರಾಮಸಭಾ, ಅದರಲ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೇರೆ ಬೇರೆ ಬೇಸರಗಳನ್ನ ಮಾಡದೆ ತಾವಾಗೇ ಕುದು ಹೋಗಿ ತಮ್ಮ ಬೇಡಿಕೆಗಳನ್ನ ಇಟ್ಟು ಆಗ್ಲಿಲ್ಲ ಅಂತಂದ್ರೂ ಹೈಯರ್ ಲೆವೆಲ್ ಅಥಾರಿಟಿ ಹೋಗಿ ತಮ್ಮ ವರ್ಗಗಳನ್ನ ಮಾಡಿಸ್ಕೋಬೇಕು. ಯಾಕಂದ್ರೆ ನಮ್ ಗೌರ್ಮೆಂಟ್ ಆ ರೀತಿ ಸವಲತ್ತುಗಳನ್ನ ಕೊಡ್ತಿದೆ, ಬಟ್ ಅದ್ ಜನರ ಅದ್ರ ಉಪಯೋಗಗಳನ್ನ ಬೇರೆ ಒಂದು ಜನರಿಗೆ ಬಿಟ್ಕೊಡ್ತಿದ್ದಾರೆ ಹೊರತು ತಾವಾಗಿ ಹೋಗಿ ಮುಂದೆ ಅದನ್ನು ಪಡೆದುಕೊಳ್ತಿಲ್ಲ. ಆ ರೀತಿ ಅವ್ರು ಸ್ಟ್ರಾಂಗ್ ಆಗ್ಬೇಕು ರೈತರೆಲ್ಲ.
3: ಧನ್ಯವಾದಗಳು ಮೇಡಮ್. ತಮ್ಮ ಕಳಕಳಿ ನಮಗೆ ಅರ್ಥ ಆಗತ್ತೆ. ಯಾಕಂದ್ರೆ ಈ ಕೃಷಿ ಮೇಳದಲ್ಲಿ ತಾವು ಏನು ವ್ಯಕ್ತಪಡಿಸ್ತಾ ಇದ್ದೀರಿ, ಈ ಕಳಕಳಿಯನ್ನ ಎಲ್ಲಾ ರೈತ ಬಾಂಧವರು ಮತ್ತೆ ಎಲ್ಲಾ ಇದು ಕೃಷಿಗೆ ಸಂಬಂಧಿಸಿದಂತ ಕೆಲಸಗಳನ್ನ ಯಾರ್ಯಾರು ಮಾಡ್ತಾ ಇದಾರೋ ಅವರೆಲ್ಲರೂ ಈ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಖಂಡಿತ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಮನೋಭಾವನೆ ಹೊಂದಿರ್ತಾರೆ. ಅದೇ ರೀತಿ ನಾನು ಅವಾಗಲೇ ಹೇಳ್ತಾ ಇದ್ದೆ, ನಮಗೆ ನಮ್ಮ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಬೀಜ ಸಂಪತ್ತನ್ನ ಸಂರಕ್ಷಿಸುವುದು ಕೂಡ ಬಹಳ ಮುಖ್ಯವಾಗಿದೆ. ನಮ್ಮ ಹಿಂದಿನ ಪೀಳಿಗೆಗಳು ಅನೇಕ ಸ್ಥಳೀಯ ತಳಿಗಳನ್ನ ಸಂರಕ್ಷಿಸಿ ಕೃಷಿಯಲ್ಲಿ ಬೆಳೆಸಿಕೊಂಡು ಬಂದಿವೆ. ಅವುಗಳಲ್ಲಿ ಅನೇಕ ತಳಿಗಳು ನಮ್ಮ ಮಣ್ಣು ಹವಾಮಾನ ಮತ್ತು ಸ್ಥಳೀಯ ಪರಿಸರಕ್ಕೆ ಹೊಂದಿಕೊಂಡಿವೆ. ಅಂತಹ ಬೀಜ ಸಂಪತ್ತನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಬೀಜ ಮೇಳದ ಮತ್ತೊಂದು ವಿಶೇಷತೆ ಅಂದ್ರೆ ಇದು ಕೇವಲ ಬೀಜಗಳ ಪ್ರದರ್ಶನ ಅಲ್ಲ, ಮಾರಾಟದ ಸ್ಥಳವಲ್ಲ, ಇದು ರೈತರು, ಕೃಷಿ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಕೃಷಿ ಸಂಸ್ಥೆಗಳ ನಡುವಿನ ಜ್ಞಾನ ವಿನಿಮಯದ ವೇದಿಕೆ ಆಗಿದೆ. ಇಲ್ಲಿ ರೈತರು ಹೊಸ ತಳಿಗಳ ಬಗ್ಗೆ ತಿಳಿದುಕೊಳ್ಬಹುದು. ಬೀಜ ಸಂರಕ್ಷಣೆ, ಬಿತ್ತನೆ ವಿಧಾನ, ಬೆಳೆ ಆಯ್ಕೆ ಮತ್ತು ವೈಜ್ಞಾನಿಕ ಕೃಷಿ ಪದ್ಧತಿಗಳ ಕುರಿತು ತಜ್ಞರಿಂದ ಮಾರ್ಗದರ್ಶನ ಪಡಿಬಹುದು ಅಂತ ಈ ಮೂಲಕ ಹೇಳ್ತಾ ಎಲ್ಲ ನಮ್ಮ ರೈತ ಬಾಂಧವರಲ್ಲಿ ಕಳಕಳಿಯ ಮನವಿ. ಈ ಕೃಷಿ ಮೇಳದಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ಆಗಮಿಸ್ತಿದ್ದಾರೆ. ನಿನ್ನೆಯಿಂದನೂ ನಾವು ನೋಡ್ತಾ ಇದ್ದೀವಿ, ಜನಸಾಗರವೇ ಹರಿದು ಬರ್ತಾ ಇದೆ. ಇಲ್ಲಿ ಒಂಥರ ನಾವು ಜಾತ್ರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಉತ್ತರ ಕರ್ನಾಟಕದ ನಮ್ಮ ರೈತ ಬಾಂಧವರು ಈ ಕೃಷಿ ಮೇಳವನ್ನ ನೋಡ್ಲಿಕ್ಕೆ ಜನಸಂದಣಿ ಇಲ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಈಗ ಒಬ್ಬ ನಮ್ಮ ರೈತರು ನಮ್ಮ ಜೊತೆಗೆ ಇದರ ಮಾತನಾಡ್ಸೋಣ. ಮಾಯವರು,
4: ಅಥಣಿಯಿಂದ ಬಂದಿರುವಂತಹ ಮುಕುಂದ್ ಭೋಜಣ್ಣವರು, ಅವರು ಕೃಷಿ ಮೇಳದ ಆನಂದವನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಶ್ರೋತೃ ಬಾಂಧವರೇ,
5: ನಾನು ಅಥಣಿಯಿಂದ ಬಂದಿದ್ದೇನ್ರಿ. ನಾ ಇಲ್ಲಿ ಬರ್ಲಾ ಕೃಷಿ ಮೇಳ ನೋಡಕ್ ಬರಕತ್ತಿ 2008 ಅಂದ್ರೆ 16 ವರ್ಷ ಆತ್ರಿ, 16 ವರ್ಷದಿಂದ ಕಂಟಿನ್ಯೂ ಬರ್ತೇನೆ. ನಾ ಇಲ್ಲಿ ಬರೋದ್ರಿಂದ ನನಗ ನಾ ವಕ್ಕಲ್ತನದಾಗ ಬಹಳ ಸುಧಾರಣೆ ಆಗೇನ್ರಿ. ಮತ್ತ ಮೊನ್ನೆ 2026 ನನಗ ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿ ಕೊಟ್ರಿ. ಆಮೇಲೆ ನಾ ಇಲ್ಲಿ ಬರೋದ್ರಿಂದ ಕೃಷಿ ಮೇಲೆ ನೋಡೋದ್ರಿಂದ ನಮ್ಮ ವಕ್ಕಲ್ತನ ಇಂಪ್ರೂವ್ ಮಾಡ್ಕೊಳಕ್ ಒಳ್ಳೆ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಒಳ್ಳೆ ಒಳ್ಳೆ ಬೀಜಗಳು ಬರ್ತಾವು, ಒಳ್ಳೆ ಒಳ್ಳೆ ಸಸಿಗಳು ಬರ್ತಾವು, ಮತ್ತ ಯಾರಿಗೆ ತಿಳಿಲಾರದಂತ ವಿಷಯಗಳನ್ನ ಇಲ್ಲಿ ಕಲ್ಕೋಬಹುದು. ಇಲ್ಲಿ ಕೃಷಿ ಮೇಲೆ ನೋಡಿದ್ರ ಒಬ್ಬ ರೈತ ಮುಂದೆ ಬರಾಕ ಇದೊಂದು ದೊಡ್ಡ ಹಾದಿ ಇದೆ. ಪ್ರತಿಯೊಬ್ಬ ರೈತರು ಕೃಷಿ ಮೇಲೆ ನೋಡಿದ್ರ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಬಂದಂಗ. ಈ ಕೃಷಿ ಮೇಳ ವಿಶ್ವವಿದ್ಯಾಲಯ ಅಂದ್ರೆ ಒಂದು ದೊಡ್ಡ ದೇವಸ್ಥಾನಕ. ಈಗ ಕಾಶಿ ಎಲ್ಲ ಹೋಗಿ ಬರ್ತಾರಲ್ಲ ಭಕ್ತರು, ಹಂಗ ಕೃಷಿ ಮೇಳಕ್ಕೆ ಹೋಗಿ ಬಂದ್ರೆ ಒಂದು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಂಗ.
3: ತುಂಬಾ ಧನ್ಯವಾದಗಳು ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ರೈತರು ನಮ್ಮ ಯಾವುದೇ ಈ ಬೀಜವನ್ನ ಖರೀದಿಸುವ ಮೊದಲು ಅದರ ಗುಣಮಟ್ಟವನ್ನ ಪ್ರಮಾಣೀಕರಣ ಮಾಡಬೇಕು. ಸೂಕ್ತ ಪ್ರದೇಶ, ಬಿತ್ತನೆ ಸಮಯ ಮತ್ತು ಬೆಳೆ ಅವಧಿ ಅಂತ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವುದು ಉತ್ತಮವಾಗಿರ್ತದೆ. ತಮ್ಮ ಮಣ್ಣು ತಮ್ಮ ಸ್ಥಳೀಯ ಪರಿಸ್ಥಿತಿಗೆ ಸೂಕ್ತವಾದ ಬೀಜವನ್ನ ಆಯ್ಕೆ ಮಾಡುವುದು ಉತ್ತಮ ಇಳುವರಿಯತ್ತ ಮೊದಲ ಹೆಜ್ಜೆಯಾಗಿರ್ತದೆ. ಇಂತಹ ಮೇಳಗಳು ರೈತರಿಗೆ ಜ್ಞಾನ, ಮಾಹಿತಿ ಮತ್ತು ಹೊಸ ಅವಕಾಶಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸ್ತವ. ಈಗ ಇನ್ನೊಬ್ಬರು ನಮ್ಮ ರೈತನಿದ್ದಾರೆ ನಮ್ಮ ಜೊತೆಗೆ ಮಾತನಾಡೋಣ ಅಂತ. ತಾವು ಎಲ್ಲಿಂದ ಬಂದಿದ್ರಿ, ತಮ್ಮ ಹೆಸರು?
5: ನಾವು ಅಥಣಿಂದ್ರಿ, ಅಥಣಿಯಿಂದ ಬಂದಿದೀವ್ರಿ.
3: ಹೆಸರು
5: ದರೆಪ್ಪ ರಾಯಗೊಂಡ ದುರ್ಗಣ್ಣ ಅವ್ರಿ.
3: ತಮ್ದು ಎಷ್ಟು ಎಕರೆ ಜಮೀನ?
5: 4 ಜಮೀನ್ ರೀ.
3: ನೀರಾವರಿ ಇದ್ರ ಅಥವಾ ಒಣಬೇಸಾಯ?
5: ಒಣಬೇಸಾಯ ಐತ್ರಿ.
3: ಒಣಬೇಸಾಯ ಏನೇನ್ ಬಿತ್ತಿದ್ರಿ?
5: ಏನ್ ತೊಗರಿ, ಗೊಂಜಾಳ, ಬಿಳಿ ಜೋಳ, ಗೋಧಿ, ಉದ್ದ ಎಲ್ಲ ಬೆಳಿತೀವಿ.
3: ಈಗ ನಿಮ್ಗೆ ಮನೆಯಲ್ಲಿ ರೈತಾಪಿ ಮಾಡ್ಲಿಕ್ಕೆ ಯಾರ್ಯಾರು ಸಹಕಾರ ಮಾಡ್ತಾರೆ?
5: ನಾವ್ ಒಬ್ಬನ ರೀ.
3: ನೀವು ಒಬ್ಬರೇ?
5: ಒಬ್ಬರೇ.
3: ಅಂದ್ರೆ ನೀವು ಮಕ್ಳು ಏನ್ ಮಾಡ್ತಾರೆ?
5: ಇಬ್ರು ರೀ, ಒಬ್ರು ಇಲ್ಲಿ ಇದಾರ ಧಾರವಾಡದಾಗ, ಒಬ್ರು ಅಲ್ಲೇ ಮನೆಯೊಳಗ.
3: ಅಂದ್ರೆ ಅವ್ರೇ ನಿಮ್ಗೆ ಈ ಕೃಷಿಗೆ ಕೈ ಜೋಡಿಸಲ್ಲ?
5: ಅವರು ಜೋಡಿಸ್ತಾರೆ.
3: ಅಂದ್ರೆ ನೀವು ಒಟ್ಟಾರೆ ಎಲ್ಲರೂ ಸೇರಿ ಕುಟುಂಬದಿಂದ ಈಗ ಕೃಷಿ ಒಕ್ಕಲ್ತನ ಮಾಡ್ತಾ
5: ಇದ್ದೀವಿ.
3: ತುಂಬಾ ಸಂತೋಷ. ಏನೇನ್ ಬೆಳೆಗಳಲ್ಲಿ ಈ ಕೃಷಿ ಮೇಳಕ್ಕೆ ಬಂದಿದ್ರಲ್ಲ, ಎಷ್ಟು ವರ್ಷದಿಂದ ಬರ್ತಾ ಇದ್ರಿ?
5: ನಾವು ಇದೇ ವರ್ಷ ಬಂದಿದ್ದೀವಿ.
3: ಇದೇ ವರ್ಷ ಬಂದಿದ್ರಿ, ಏನ್ ಅನಿಸ್ತಾ ಇದೆ ನಿಮಗೆ?
5: ಏನ್ ಇನ್ನ ನೋಡ್ಲಕ್ ಹಚ್ಚಿದೀವಿ ಇರ್ಲ ಏನ ತಿರುಗಾಡಿ?
3: ನಿನ್ನೆ ಬಂದಿಲ್ಲ ನೀವು?
5: ಇಲ್ರಿ,
3: ಇವತ್ತು
5: ಬಂದಿದ್ದೀವಿ.
3: ಈಗ ಅಲ್ಲಿ ಮೇಳಗಳನ್ನು ನೋಡಿದ್ರ?
5: ಏನೇನ ನೋಡಿಲ್ರಿ.
3: ಇನ್ನ ನೋಡಿಲ್ಲ. ಅಡ್ಡಾಡ್ರಿ, ನೋಡ್ರಿ, ಸಾಕಷ್ಟು ಮಾಹಿತಿಗಳಿದಾವೆ ಇಲ್ಲಿ ಕೃಷಿಗೆ ಸಂಬಂಧಿಸಿದಂತ. ನೀವು ಏನೇನ್ ಅಳವಡಿಕೆ ಮಾಡ್ಕೋಬೇಕು ಅವನ್ನೆಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಂತವ್ರು.
5: ಆಯ್ತಾಯ್ತು,
3: ಧನ್ಯವಾದಗಳು ತಮ್ಗೆ.
1: ಇಲ್ಲಿ ಸಾಕಷ್ಟು ಜನ ನಮ್ಮ ಮಹಿಳೆಯರು ಬಹಳ ಉತ್ಸಾಹದಿಂದ ಬಂದಾರ. ಅದು ಕೂಡ ಜಮಖಂಡಿ ತಾಲೂಕು ಬನಹಟ್ಟಿಯಿಂದ ಕೃಷಿ ಮೇಳ ನೋಡ್ಲಿಕ್ಕೆ ಅಂತ ಬಂದಾರ. ಭಾರತೀಯ ಮಲ್ಲಿಕಾರ್ಜುನ್ ಪತ್ತಾರ ಅವರು ಕೃಷಿ ಮೇಳ ನೋಡಿದ್ರಿ ಭಾರತೀಯ? ಯಾವ್ಯಾವ ಮಳಿಗೆಗಳು ನಿಮ್ಗೆ ಇಷ್ಟ? ಅದು ಕೀಟ ಪ್ರಪಂಚ ಬಹಳ ಚಂದದ. ಸಮಯನೇ ಸಲ್ಲುದಿಲ್ಲ. ಧನ್ಯವಾದ ನೋಡ್ರಿ, ಕೃಷಿ ಮೇಳದ ಆನಂದವನ್ನ ಪಡೀರಿ. ಇಲ್ಲಿ ಮತ್ತೊಬ್ಬ ರೈತರಿದ್ದಾರ, ತಮ್ಮ ಹೆಸರು ಸರ್? ತಮ್ಮ ಹೆಸರು?
6: ನಮ್ಮ ಹೆಸರು ದೇವರಾಜ್ ಬಸಲಿಂಗಪ್ಪ ಕಲ್ಯಾಣಿ.
1: ಎಲ್ಲಿಂದ ಬಂದಿರಿ ದೇವರಾಜ್?
6: ಧಾರವಾಡದಿಂದ ರೀ, ಬೆಳಗಾವಿ ಡಿಸ್ಟ್ರಿಕ್ಟ್.
1: ಹೆಂಗ ಅನಿಸ್ತದೆ ಕೃಷಿ ಮೇಳ?
6: ಕೃಷಿ ಮೇಳ ರೈತರಿಗೆ ಬಹಳ ಅನುಕೂಲ ಅದ ರೀ. ವರ್ಷ ವರ್ಷ ಇದನ್ನ ಮುಂದೆ ಹೋಗಿಸಿದ್ರೆ ನಡೆಸಿಕೊಂಡು ಹೋಗ್ಬೇಕಾಗಿದೆ. ಇದರಿಂದ ಬಹಳ ಅನುಕೂಲ ಆಗ್ತದೆ ನಮಗ.
1: ಏನೇನ್ ಬೆಳೆಗಳನ್ನ ಬೆಳಿತೀರಿ?
6: ನಾವು ಕಬ್ಬ ಅದರಿ, ಮುಂದೆ ಈರುಳ್ಳಿ ಅದ, ಉಳ್ಳಾಗಡ್ಡಿ.
1: ಈ ಕೃಷಿ ಮೇಳದಿಂದ ಏನ್ ಉಪಯೋಗ ಪಡ್ಕೊಂಡಿರಿ?
6: ಈಗ ನಾವು ಬೀಜ ಒಯ್ಬೇಕಂತ ಬಂದೀವ್ರಿ ಇಲ್ಲಿ. ಮುಂದೆ ಇಲ್ಲಿ ಅನುಭವ ಏನೈತಿ ಎಲ್ಲಾ ತಗೊಂಡ್ ನಾವು ವರ್ಷ ಬರ್ತೀನಿ ರೀ. ವರ್ಷ ಬಂದಿಲ್ಲಿ ಅನುಭವ ತಗೊಂಡು ಹೋಗ್ತೀನಿ.
1: ವರ್ಷ ವರ್ಷ ಬರ್ತಿರಲ್ಲ, ವ್ಯತ್ಯಾಸ ಬದಲಾವಣೆ ಏನ್
6: ಕಂಡ್ರಿ? ಏನ್ ಹೆಂಗ್ ಮಾಡ್ಬೇಕು, ಭೂಮಿ ಸಂರಕ್ಷಣೆ ಹೆಂಗ್ ಮಾಡ್ಬೇಕು, ಬೆಳೆ ಹೆಂಗ್ ಬೆಳಿಬೇಕು ಅನ್ನೋದು ಜ್ಞಾನ ಬರ್ತದ್ರಿ. ಆ ಜ್ಞಾನದಿಂದ ನಾವು ಇವತ್ತು ಮುಂದೆ ಹೋಗ್ತೀವಿ ಅಂತ ಹೇಳಿ ನಾ ಹೇಳಕ್ ಬಯಸ್ತೇನ್ರಿ.
1: ಒಟ್ಟಾರೆ ಉಪಯೋಗ ಆಗ್ಯದ ಕೃಷಿ ಮೇಳ?
6: ಉಪಯೋಗ ಬಹಳ ಉಪಯೋಗ ಆಗಿದ್ರಿ, ಸ್ವಲ್ಪ ಅಲ್ಲ ಬಹಳ ಉಪಯೋಗ. ಮತ್ತೆ ಇಲ್ಲಿಯೂ ಬರ್ತೀವಿ, ಬಾಗಲಕೋಟಿಗೂ ಹೋಗ್ತೇನ್ರಿ.
1: ಕೃಷಿ ಮೇಳದಾಗ ಯಾವ್ದು ಬಹಳ ಇಷ್ಟ ಆಗಿದ್ದು ತಮ್ಗ?
6: ಇಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಬೀಜ. ಬೀಜ ಏನ್ ಕೊಡ್ತಿರ್ಲ, ಈ ಬೀಜ ಮತ್ತು ಫಲಪುಷ್ಪ ಇದೇನು ಸ್ಥಳದೊಳಗೆ ಚಲೋ ಇದಾರೆ ನೋಡ್ಲಿಕ್ಕೆ.
1: ಒಳ್ಳೇದಾಯ್ತು, ಒಳ್ಳೇದಾಗ್ಲಿ ದೇವರಾಜ್ ಅವರ ಧನ್ಯವಾದ. ಮತ್ತೊಬ್ಬ ರೈತರು ಇದ್ದಾರ ನಮ್ ಜೊತೆಗೆ?
3: ಇಲ್ಲಿ ಸಾಕಷ್ಟು ನಮ್ಮ ರೈತರು ಒಬ್ರಾದ್ಮೇಲೆ ಒಬ್ರು ತಾವು ಮಾತಾಡ್ಬೇಕು ಅಂತಂದು ಮುಂದುವರಿಯ

0: ತಾವೇ ತಮ್ಮ ಸ್ವ ಇಚ್ಛೆಯಿಂದ ಬರ್ತಾ ಇದಾರೆ, ಅದು ನಮಗ್ ಖುಷಿ ಆಗ್ತಾ ಇದೆ. ತಮ್ಮ ಹೆಸರ್ರಿ?
1: ಶಿರಸೈಲ್.
0: ತಾವ್ ಯಾರ ಎಲ್ಲಿಂದ ಬಂದಿದ್ದೀರಿ?
1: ಇಂಡಿ ತಾಲೂಕಿನ ತಡವಲಗ.
0: ತಮ್ದು ಎಷ್ಟ್ ಎಕರೆ ಇದೆ?
1: ನಮ್ದೊಂದು 10 ಎಕರೆ.
0: ನೀರಾವರಿ ಇದೆಯಾ ಅಥವಾ ಒಣ ಬೇಸಾಯ?
1: ಅರ್ಧ ನೀರಾವರಿ ಅರ್ಧ ಒಣ ಬೇಸಾಯ.
0: ಏನೇನ್ ಬೆಳೆದಿದ್ದೀರಿ ಅಲ್ಲಿ?
1: ನಾವು ದಾಳಿಂಬ್ರಿ ಮತ್ತು ನಿಂಬಿ ತೊಗರಿ ಇಷ್ಟು.
0: ಮನೇಲಿ ಯಾರ್ಯಾರು ಕೈ ಜೋಡಿಸ್ತಾರೆ ತಮ್ಗೆ ಕೃಷಿ ಮಾಡ್ಲಿಕ್ಕೆ?
1: ಕೃಷಿ ಮೂಲಕ ನಮ್ಮ ಫ್ಯಾಮಿಲಿ ಎಲ್ಲರೂ
0: ಒಟ್ಟಿಗೆ ಕೆಲಸ ಮಾಡ್ತೇವೆ, ತುಂಬಾ ಸಂತೋಷ. ಮತ್ತೆ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಾ ಅಥವಾ ಸಾವಯವ ಗೊಬ್ಬರಗಳನ್ನು ಬಳಸ್ತೀರಾ?
1: ಸಾವಯವ ಗೊಬ್ಬರ ಜಾಸ್ತಿ
0: ಜಾಸ್ತಿ ಬಳಸ್ತೀರಿ. ಯಾಕೆ ಸಾವಯವ ಮಾಡ್ಬೇಕು ಅನ್ನಿಸ್ತು?
1: ರಾಸಾಯನಿಕ ಗೊಬ್ಬರದ್ರಿ, ನಮ್ಮ ನಿಂಬೆ ಹಣ್ಣು 30 ವರ್ಷ ಹೋಗ್ಬೇಕ್ರಿ, 10 ವರ್ಷ ಈ ರಾಸಾಯನಿಕ ಗೊಬ್ಬರದ್ರೆ 30 ವರ್ಷ ಹೋಗೋದ್ ಬದಲಿ 10 ವರ್ಷನಾಗ ಫೇಲ್ ಆಗತ್ತಾರಿ ಗಿಡ. ಅದು ಹೋರ್ಬೇಕು
0: ಹೇಳ್ರಿ. ಮತ್ತೆ
1: ಆಯ್ತು, ಅದೇ ರಾಸಾಯನಿಕ.
0: ತಮ್ಮ ಹೆಸರೇನ್ರಿ?
1: ಸತೀಶ್ ಅವರದಿ.
0: ಎಲ್ಲಿಂದ ಬಂದಿರಿ ತಾವು?
1: ಹತ್ತರಗದ.
0: ಎಷ್ಟ್ ಎಕರೆ ಇದೆ ತಮ್ದು?
1: 13 ಎಕರೆ. 7 ಎಕರೆ. 7 ಎಕರೆ ಒಂದದ್ರಿ, 8 ಎಕರೆ ಒಂದದ್ರಿ.
0: ಏನೇನ್ ಬೆಳಿತಾ ಇದ್ದೀರಿ ಅಲ್ಲಿ?
1: ತೊಗರಿ, ಮೆಕ್ಕೆಜೋಳ್ರಿ, ಉಳ್ಳಾಗಡ್ಡಿ, ಗೊಂಜಾಳ, ನಿಂಬಿ ಗಿಡ ಅದಾವ್ರಿ.
0: ಓಕೆ,
1: ಚಲೋ ಅದಾರ ಸರ್.
0: ಓಕೆ ಓಕೆ, ಎಲ್ಲದನ್ನ ಸರಿಯಾಗಿ ಇದು ಮಾಡ್ತಾ
1: ಇದ್ದೀನಿ,
0: ನಿರ್ವಹಣೆ ಮಾಡ್ತಾ
1: ಇದ್ದೀನಿ.
0: ಆದಾಯ ಎಷ್ಟಿದ್ರಿ ತಮ್ದು ವಾರ್ಷಿಕ?
1: 5 ಎಕರೆ ಅದ್ರಿ. 5 ಎಕರೆ ರೀ?
0: ಅಲ್ಲ, ವಾರ್ಷಿಕವಾಗಿ ಎಷ್ಟು ಗಳಿಸ್ತೀರಿ ಅದ್ರಲ್ಲಿಂದ?
1: ಮಾತ್ರ ಒಂದು
0: 8 ಲಕ್ಷ ಗಳಿಸ್ತೀರಿ? ಸಂತೋಷ ಸಂತೋಷ. ಇನ್ನೊಬ್ಬ ನಮ್ಮ ಜೊತೆಗೆ ರೈತರಿದ್ದಾರೆ, ತಮ್ಮ ಹೆಸರು?
2: ಗಣೇಶ್ ಪೂಜಾರಿ ಅಂತೇಳಿ. ಮುಧೋಳ ತಾಲೂಕದಿಂದ
0: ಬಂದಿರೋದು?
2: ಮುಧೋಳ ತಾಲೂಕದಿಂದ. ರನ್ನ ಬೆಳಗಲಿ.
0: ರನ್ನ ಬೆಳಗಿನ?
2: ರನ್ನ ಬೆಳಗಲಿಂದ.
0: ಕೃಷಿ ಮೇಳ ಇದು ಎಷ್ಟು ತಮ್ದು?
2: 2ನೇ ವರ್ಷ.
0: 2ನೇ ವರ್ಷ. ತಾವು ಈ ಕೃಷಿ ಮೇಳ ನೋಡಿ ತಮ್ಗೆ ಏನ್ ಅನಿಸ್ತು?
2: ಸಂತೋಷ ಅನಿಸ್ತದೆ ಸರ್. ಇಲ್ಲದ ವಿಷಯಗಳು ತಿಳ್ಕೊಬಹುದ್ರಿ. ರೈತರು ಕೃಷಿ ಮಾಡೋದ್ರೊಳಗ ಒಂದರಿಂದ ಒಂದ್ ಅನುಭವ ಆಕತ್ರಿ, ಎಲ್ಲ ತಿಳ್ಕೊಬಹುದು, ಖುಷಿ ಅನಿಸ್ತದೆ.
0: ನೀವು ಕೊನೆಗೆ ಕೃಷಿ ಮೇಳ ಲಾಸ್ಟ್ ಕೃಷಿ ಮೇಳ ನೋಡಿದಕ್ಕೂ ಈ ಕೃಷಿ ಮೇಳಕ್ಕೂ ಏನು ವ್ಯತ್ಯಾಸ ಇದೆ?
2: ಈಗ ನಾವು ಸ್ವಲ್ಪ ಇದೆ ಸರ್, ನೋಡ್ತಾ ಇದೀವಿ. ಹೋಸಲ ಫುಲ್ ನೋಡ್ತಾ ಇದೀರಿ ಈಗ ಪ್ರೆಸೆಂಟ್ ಬಂದಿದೆ ಸರ್?
0: ತಿರುಗಾಡಿಲ್ಲ?
2: ಇನ್ನೂ ತಿರುಗಾಡಿಲ್ಲ.
0: ಅಂದ್ರೆ ಸಾಕಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕಾಗಿದೆ. ಧನ್ಯವಾದಗಳು. ಒಂದು ಈಗ ನಮ್ಮ ಜಾಹೀರಾತು ಒಂದು ಪ್ರಕಟಣೆ ಆದ ನಂತರ ಮತ್ತೆ ನಾವು ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಜಾಹೀರಾತ್ ಬಂತೇನೆ ನೋಡ್ರಿ.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಕುಮಾರ್ ಜಿ.
1: ಹಾ, ಎಲ್ರಿಗೂ ಸ್ವಾಗತ. ಮತ್ತೆ ರೈತ ಬಂಧುವರೇ, ಈ ನಮ್ಮ ನೇರ ಕಾರ್ಯಕ್ರಮದಲ್ಲಿ ಈಗ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿಯ ಕುರಿತು ಮಾತನಾಡಲಿಕ್ಕೆ ನಮ್ ಜೊತೆಗೆ ರೈತ ಮಹಿಳೆಯರಿದ್ದಾರೆ. ಹಾ, ಸಶಕ್ತ ಮಹಿಳೆಯರೇ ಇದ್ದಾರೆ, ಅದು ನಮ್ಗೆ ಬಹಳ ಸಂತೋಷ. ಅಮ್ಮ, ನಿಮ್ದು ಯಾವ್ರು?
2: ರಾಮದರ್ ತಾಲೂಕು ರೀ, ಬೆಳಗಾವಿ ಜಿಲ್ಲಾ ರಾಮದರ್ ತಾಲೂಕು ರೀ, ಮುದಕವಿ. ನಾವು ಇಲ್ಲಿ ಕೃಷಿಗೆ ನೋಡಕ್ ಅಂತ ಬಂದ್ರೆ ನಮ್ಮಲ್ಲಿ ಅವಾರ್ಡ್ ಕೊಟ್ಟಾರೆ ನೋಡ, ಅವ್ರಿಗೆ ಕರ್ಕೊಂಡು ಹೀರೋವ ಶಿವಾನಂದ ಮಠಪತ್ರಿ
3: ಪ್ರಶಸ್ತಿ ಬಂದೈತೆ.
2: ಪ್ರಶಸ್ತಿ ಬಂದೈತೆ ನಮ್ಗ ಫಸ್ಟ್ ಗೆ, ಈಗ ರಾಜ್ಯ ಮಟ್ಟದ ಬಂದೊಂದು ಬಂದೈತ್ರಿ, ಇಲ್ಲಿ ನಮ್ಮಗ ಇಲ್ಲಿ ಎಲ್ಲ ಜಿಲ್ಲಾದೊಂದು ಬಂದೈತ್ರಿ, ಎರಡ್ ಬಂದವ್ರಿ.
3: ಪ್ರಶಸ್ತಿ ಸಿಕ್ಕದ
2: ಅಂದ್ರ ಸ್ವಲ್ಪ ನೀರ್ನಾಗ ಒಂದ್ 2 ಇಂಚ್ ನೀರ್ನಾಗ 10 ಎಕರೆ ನೀರಾವರಿ ಮಾಡಿವ್ರಿ ನಾವು. ಹೌನ್ರಿ, ಅಂದ್ರ 10 ಎಕರೆ ನೀರಾವರಿ ಮಾಡಿದಕ್ಕ ಅವ್ರು ಅಲ್ಲಿದ್ದ ಬಂದು ನಾವು ಗುಡ್ಡಾ ಮಾಡಿವ್ರಿ ನಾವು. ಗುಡ್ಡ ಐತ್ರಿ ನಮ್ದು ಹೊಲಗಳು ಎಲ್ಲ ಸ್ವಚ್ಛ ಮಾಡಿ ಇದನ್ ಮಾಡ್ಕೊಂಡ ನಾವು ಕೃಷಿ ಮಾಡ 20 ವರ್ಷ ಹತ್ರ ನಾವು ಕೃಷಿ ಮಾಡಕತ್ತೆ. ನಾವು ಚುಕ್ಕೂರಿ, ಮಾವು, ನಿಂಬಿ, ದಳಾಂಬ್ರಿ, ಪೇರು ಎಲ್ಲಾ ತರ ಬೆಳೆದವ್ರಿ.
3: ಎಲ್ಲಾ ತರದ ಹಣ್ಣು ಬೆಳಿ,
2: ಎಲ್ಲಾ ತರ ಹಣ್ಣು ಬೆಳಿತವ್ರಿ. ಎಲ್ಲಾ
3: ಸಾವಯವ,
2: ಎಲ್ಲಾ ಸಾವಯವ ರೀ, ಎಲ್ಲಾ ಸಾವಯವ ಮಾಡೇವ್ರಿ. ಈಗ ಉಪ್ಪಿನಕಾಯಿ ಇಟ್ಕೊಂಡಿವ್ರಿ ನಾವು, ಈಗ ಯಾಕಂದ್ರ ಮಂಜ ಬಾಳ ಕಡಾಕತ್ತಿದ್ರೆ ಈಗೆಲ್ಲ ಉಪ್ಪಿನಕಾಯಿ ಪ್ಯಾಟೆ ತೆಗೆದವ್ರಿ. ಈಗ ನಮ್ ಮನ್ಯಾಗ ಎಷ್ಟ್ ಮಂದಿ ಅಂದ್ರ ನಮ್ ಮನೆಯವ್ರಿಗೆ ರಾಜಮಟ್ಟದ ಬಂದೈತ್ರಿ, ನಮಗ ರಾಷ್ಟ್ರ ಮಟ್ಟದ ಬಂದೈತಿ, ನಮ್ಮ ಸೊಸಿಗೆ ನಮ್ಮ ಇದ್ರದ ರಾಮದ ತಾಲೂಕಿನ ಬಂದೈತ್ರಿ. ನಮ್ಮ
1: ಬಹಳ ಬಹಳ ಸಂತೋಷಮ್ಮ, ಯಾಕಂದ್ರ ಒಂದು ಕುಟುಂಬದಲ್ಲಿ ಈ ತರ ಸಶಕ್ತ ಮಹಿಳೆಯರು ಸುಸ್ಥಿರ ಕೃಷಿಯಲ್ಲಿ ತೊಡಗಿದ್ದಾರೆ ಅನ್ನೋದೇ ನಮ್ಗೆ.
2: ನಿಮ್ಗ 3 ಮಂದಿ

0: ಮಕ್ಕಳ್ರಿ, ನಮ್ ಮಕ್ಕಳನ್ನ ನಾವ್ ಶಾಲಿ ಕಲ್ಸಿಲ್ರಿ. ಯಾಕಂದ್ರ ಇದನ್ನ ಕೃಷಿ ಒಳಗನ ತಲುಬೋ ನಾವ್ ಅಷ್ಟರು. ಕೃಷಿನ ಮಾಡಕ್ ಹಚ್ಚವ್ರಿ, ಮಕ್ಕಳು ಕೃಷಿ ಮಾಡಕ್ ಹಚ್ಚವ್ರಿ, ನಾವ್ ಕೃಷಿ ಮಾಡೇವಿ. ಕೃಷಿ ಒಳಗ ಬಾಳ ಏನೈತಾರ ಮಂಡ್ ಎಲ್ಲಾ ಮಾಡ್ಲಿಕ್ಕತ್ತಿರಲ್ಲ, ಅದನ್ನ ವಿದೇಶಕ್ಕೂ ಕಳಿಸ್ತಾ ಇದ್ದೀರಾ? ಹೌದ್ರಿ, ಈಗ ಆರ್ ಜಲಕ್ ಹೋಗತ್ರಿ, ಆರ್ ಜಲಕ್. ಮೊದಲ್ ಒಂದ್ ಕಿಂತಲ್ ಇದ್ದ ಮಾಡಿದ್ರಿ
1: ಅಂದ್ರೆ ನಮ್ ದೇಶದಲ್ಲಿ ಇಲ್ಲ, ನಮ್ ಕರ್ನಾಟಕ
0: ರಾಜ್ಯಕ್ಕೆ ಇಲ್ರಿ. ಈಗ ಈಗ ಒಂದ್ ಅಂತ ತೋರ್ಸತ್ರಿ
1: ಮಾಡಿ ತಮ್ಮ ಈಗ ಕಾರ್ಯ ಸಾಧನೆ ಇನ್ನು ಯಶಸ್ ಆಗ್ಲಿ, ಇದು ದೇಶ ಹೊರದೇಶಗಳಲ್ಲೂ ತಮ್ಮ ಉಪ್ಪಿನಕಾಯಿ ಪ್ರಚಾರ ಆಗ್ಲಿ ಅನ್ನೋದು ನಮ್ಗ ಸಶಸ್ತ್ರ ಆಗ್ಲಿ ಅನ್ನೋದೇ ನಮ್ಮ ಅನಿಸಿಕೆ. ದುರ್ಗಾವ್ರೆ, ತಾವು ಕೃಷಿ ಮಾಡ್ತಾ ಇದ್ದಾರೆ, ಎಷ್ಟು ಎಕರೆ ಇದೆ ತಮ್ಮಲ್ಲಿ?
0: ಮೂರು ಎಕರೆ.
1: ಏನೇನ್ ಬೆಳಿತೀರಾ ಮೂರ್ ಎಕರೆಯಲ್ಲಿ?
0: ನಾವ್ ಇದನ್ನ ರೇಷ್ಮೆ ಬೆಳಿತೀರಿ, ತೆಂಗ್ ಐತ್ರಿ, ಮತ್ತೆ ಆಮೇಲೆ ನಿಂಬೆ ಐತ್ರಿ, ಎರಡು ದನಗಳು.
1: ಬೇಗ ನಿನ್ಗ ವಯಸ್ಸು ಎಷ್ಟಿಗೆ?
0: ಈಗ ಎಷ್ಟು? 80.
1: 80 ಆದ್ರೂ ನೀವ ಕೃಷಿಯಲ್ಲಿ ತೊಡಕೋತೀರಿ, ದೇವ್ರ ನಿಮಗೆ ಆರೋಗ್ಯ ಕೊಡ್ಲಿ, ಗಟ್ಟಿ ಇಡ್ಲಿ.
0: ಬದ್ದಾಗ ಕಳೆ ತೆಗಿತೀರಿ, ಗೊಬ್ಬರ ಹಾಕ್ತೀರಿ.
1: ಏನ್ ಹೇಳ್ತೀರಿ ಈಗಿನ ಯುವ ರೈತರಿಗೆ, ಯುವ ಯುವತಿಯರಿಗೆ? ಈ ಕೃಷಿಯನ್ನ ಮಾಡ್ಬೇಕಂತ ಬಯಸ್ತಾರಲ್ಲ, ಅವ್ರಿಗೇನು ಹೇಳಿ ಬಯಸಿರ್ತಾವು?
0: ಅವ್ರಿಗೇನ್ ಹೇಳ್ಬೇಕ್ರಿ?
1: ಹಾ, ಅಲ್ಲ, ನೀವ್ ಹೆಂಗ ದುಡ್ದಿರ ಹಂಗ ದುಡಿಯಕ್ ಹೇಳ್ತೀರ ಅಥವಾ ಮನೆ ಕುಂದ್ರ
0: ದುಡ್ಬಂಗ್ ದುಡಿ ಅಂತ ಹೇಳ್ತೀವಿ?
1: ಅದನ್ನ ಹೇಳ್ರಿ ಮತ್ತೆ. ಯಾಕಂದ್ರೆ ಈ ದುಡಿಮೆ ಮಾಡ್ಬೇಕನ್ನೋದು ಕಾಯಕವೇ ಕೈಲಾಸ ಅಂತಂದು ನಮ್ಮ ಬಸವಣ್ಣವರು ಹೇಳಿದ್ದಾರೆ. ಆ ಪರಿಪಾಲನೆಯಲ್ಲಿ ಎಲ್ಲರೂ ತಮ್ ತಮ್ಮ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಇವತ್ತಿನ ಕೃಷಿ ನಾವು ಇನ್ನೂ ಉನ್ನತ ಮಟ್ಟದಲ್ಲಿ, ನಮ್ಮ ದೇಶವನ್ನ ಇನ್ನೂ ಎತ್ತರಕ್ಕೆ ಸ್ಥಾನದಲ್ಲಿ ನಾವು ಕರೆದುಕೊಂಡು ಹೋಗ್ಬೋದು. ಯಾಕಮ್ಮ?
0: ಹಾ,
1: ನಿಮ್ಮ ಹೆಸರು?
0: ನಿರ್ಮಲ.
1: ನಿರ್ಮಲ ಅವರು ಎಲ್ಲಿಂದ ಬಂದಿದ್ದೀರಿ ತಾವು?
0: ನಾವು ಸೊರಟೂರಿಂದ ಬಂದಿದ್ದೀವಿ.
1: ಸೊರಟೂರಿಂದ ಬಂದಿದ್ದೀರಿ? ಎಷ್ಟು ಎಕರೆ ಇದೆ ತಮ್ದು?
0: ನಮ್ದು 3 ಎಕರೆ ಇದೆ.
1: 3 ಎಕರೆ?
0: ಇವ್ರು ನಮ್ಮ ಅಚ್ಚಿಯವರೇ, ನಮ್ಮನೆಯವ್ರು ಇಲ್ಲೇ ಹುಬ್ಳಿಯಲ್ಲೇ ಕೆಲಸ ಮಾಡ್ತಿದ್ರು, ಏಣಿ ಆಫೀಸರ್ ಮಾಡ್ತಿದ್ರು. ನಮ್ಗೂ ಕೃಷಿ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಆದ್ರೆ ನಮ್ಮನೆಯವರು ಇಲ್ಲಿ ಅವರು ರೇಣಿ ಆಫೀಸರ್ ಆಗಿದ್ರಿಂದ ನಾವ್ ಇಲ್ಲಿ ಹುಬ್ಳಿಗ್ ಬಂದ್ವಿ. ಹುಬ್ಳಿ ಈಗ ನಮ್ಮ ಮೈದ್ನ ಅಲ್ಲೇ
1: ಅತ್ತೆ ಮತ್ತು ಮೈದ್ನವರು ಕೃಷಿ ನೋಡ್ತಾ
0: ಇದ್ದಾರೆ,
1: ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ.
0: ಇದು 3 ಎಕರೆ.
1: 3 ಎಕರೆ ಅಂದ್ರೆ ಅವ್ರಿಗೆ ಕೃಷಿಗೆ ಬೇಕಾಗಿದ್ದೆಲ್ಲ ನೀವು ಸಹಾಯ ಮಾಡ್ತೀರಾ?
0: ಎಲ್ಲಾ ಸಹಾಯ ಮಾಡ್ತೀವಿ,
1: ಯಾಕಂದ್ರೆ ಅವ್ರು ಕೃಷಿ ರೈತರಾಗಿ ಅವ್ರಿಗೆ ದುಡಿತಾ ಇದಾರೆ ಅಲ್ಲಿ. ನಿಮ್ಮ ಮನೆಯವರು ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ?
0: ಸಪೋರ್ಟ್ ಮಾಡ್ತಾ ಇದ್ದೀವಿ.
1: ಬಹಳ ಸಂತೋಷಮ್ಮ. ಯಾಕಂದ್ರೆ ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು. ನೀವು ಅವ್ರನ್ನ ಸಂರಕ್ಷಿಸಿ ಅವ್ರಿಗೆ ನೀವು ಪ್ರೀತಿ ಮತ್ತೆ ಎಲ್ಲದನ್ನ ದಾರಿ ಹಿಡಿದ್ರೆ ಖಂಡಿತ ನಮ್ಗೆ ಯಾವುದೇ ಒಂದು ಪ್ರಾಣಿಗಳಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ನಮ್ಮ ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ದೇಶ ನಾವು ಅನ್ನದಿಂದ ಇವತ್ತು ನಾವು ಯಾವುದಕ್ಕೂ ಕೊರತೆ ಆಗ್ಲಿಲ್ಲಂಗೆ ನಾವೆಲ್ಲರೂ ಆರಾಮಾಗಿರ್ಬೋದು. ಯಾಕಂದ್ರೆ ರೈತರು ಬೆಳೆದಂತ ಅನ್ನವೇ ಇವತ್ತು ನಮ್ಗೆ ನಾವೆಲ್ಲ ಉಸಿರಾಡ್ಲಿಕ್ಕೆ ಬದುಕ್ಲಿಕ್ಕೆ ಕಾರಣ. ಇನ್ನೊಬ್ಬರು ನಮ್ಮ ರೈತರಿಗೆ, ನಮ್ಮ ಹೆಸರು ಸರ್?
2: ರಾಮನಗೌಡ ಪಾಟೀಲ್ ಸರ್. ನಾವು ಬೆಳಗಾವಿ ಜಿಲ್ಲಾ ಸೌದತ್ತಿ ತಾಲೂಕಿಂದ ಬಂದೀವಿ. ನಮ್ದು ಕಬ್ಬು ಕೃಷಿ, ಕಬ್ಬನ್ನ ಬೆಳಿತೀವಿ. ಮತ್ತ ಒಂದ 10-15 ವರ್ಷ ನಾವು ನೈಸರ್ಗಿಕ ಕೃಷಿ ಒಳಗ ಮಾಡಿದೀವಿ. ಅದ ಅಷ್ಟ ನಮಗ ಇದು ಕಾಣಲಿಲ್ಲ. ಮತ್ತ ಈಗ ಬರಬರ್ತ ಈಗ ಗೊಬ್ಬರ ಮತ್ತ ನೈಸರ್ಗಿಕ ಕೃಷಿ ಎರಡನ್ನ ಅಳವಡಿಸಿಕೊಂಡ ಮಾಡಕತ್ತೀವ್ರಿ, ತುಂಬಾ ಚೆನ್ನಾಗಿದೆ.
1: ಅಂದ್ರೆ ಕಬ್ಬು ನೀವು ಎಷ್ಟು ಎಕರೆದಲ್ಲಿ ಹಾಕಿದ್ರಿ?
2: ನಮ್ದು 12 ಎಕರೆ ಇದೆ ಸರ್.
1: 12 ಎಕರೆ
2: ಅಷ್ಟು ಕಬ್ಬ ಇದೆ ಸರ್. 12 ಎಕರೆ ಕಬ್ಬ ಇದೆ ರೀ. ಅದ್ರಾಗ ಒಂದ್ ಅರ್ಧ ನೈಸರ್ಗಿಕ ಕೃಷಿ ಮಾಡಿವಿ, ಒಂದ್ ಅರ್ಧ ರಾಸಾಯನಿಕ ಕೃಷಿ ಮಾಡಿವ್ರಿ. ತುಂಬಾ ಚೆನ್ನಾಗಿ ಬರ್ತದೆ. ಎಕರೆಕ ಈಗ 90-95 ಟನ್ ಸರ ಕಬ್ಬು ಬೆಳಿತಾ ಇದೀವಿ.
1: ಅಂದ್ರೆ ವಾರ್ಷಿಕ ಆದಾಯ ಎಷ್ಟಿದೆ ತಮ್ದು?
2: ವಾರ್ಷಿಕ ಆದಾಯ 7-8 ಲಕ್ಷ.
1: 7-8 ಲಕ್ಷ ಎಲ್ಲ ಖರ್ಚು ವೆಚ್ಚ ಹೋಗಿ
2: ಹೋಗಿ ಸರ್.
1: ತುಂಬಾ ಸಂತೋಷ. ಮತ್ತೆ ಈ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ರೆ ಹೇಗೆ ಇದ್ರ ಜೊತೆಗೆ?
2: ಸಮಗ್ರ ಕೃಷಿ ಕಬ್ಬ ಸರ್ ನಮ್ದು.
1: ಅಲ್ಲ, ಅದು ಮುಂದೆ ಮಾಡ್ಬೇಕನ್ನೋ ಯೋಚನೆ
2: ಇದೆ. ಸಮಗ್ರ ಕೃಷಿ ಅಂತ ನಮ್ಗೆ ಬಹು ಬೆಳೆ ಒಳಗ ಕಬ್ಬಿನೊಳಗ ರೀ, ಗೋವಿನ ಜೋಳ ಮತ್ತ ಟೊಮ್ಯಾಟೊ ಈ ರೀತಿಯಾದಂತ ಬೆಳೆಗಳನ್ನ, ಬಹು ಬೆಳೆಗಳನ್ನ ಮಾಡ್ಕೊಂಡು ಮಾಡ್ತೀವಿ ಸರ್.
1: ಧನ್ಯವಾದಗಳು ತಮ್ಗೆ. ಈಗ ನಮ್ಮ ಜೊತೆಗೆ ಸುರೇಖ ಅವರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದಾರೆ, ಮಾತಾಡಿ.
3: ಕೃಷಿ ಮೇಳಕ್ಕೆ ಬಂದಿರುವಂತಹ ಒಬ್ಬ ಮಹಿಳೆ ಇಲ್ಲಿ ನಿಂತ್ಕೊಂಡಿದ್ದಾರೆ, ಸಶಕ್ತ ಮಹಿಳೆ. ತಮ್ಮ ಹೆಸರು? ಪ್ರಶಸ್ತಿ ಸಿಕ್ಕಿದೆ. ಯಾವ ವಿಷಯದ ಬಗ್ಗೆ?
4: ಸಾವಯವ ಕೃಷಿ.
3: ಸಾವಯವ ಕೃಷಿ. ಏನೇನ್ ಬೆಳೆ ಬೆಳಿತಿದ್ದೀರಾ?
4: ತೋಟಗಾರಿಕೆ ಐತ್ರಿ, ಮತ್ತೆ ಇನ್ನಿತರ ಓದಿದ್ರೆ ಎಲ್ಲ ಇದು ಮಾಡ್ತೇವ್ರಿ. ಆಮೇಲೆ ಜೇನು ಸಾಕಾಣಿಕೆ ಮಾಡಿದ್ರಿ, ಅದೆಲ್ಲ ಮಾಡಿದ್ರಿ. ಮತ್ತೆ ರಸಗೊಬ್ಬರಗಳನ್ನು ಮಾಡಿದ್ರಿ ನಾವು, ಸಾವಯವ ಗೊಬ್ಬರಗಳನ್ನ. ಮತ್ತೆ ನಮ್ಮ ಅತ್ತಿ ನಮ್ಮ ಮಾಮರಿಂದನ ಸ್ಟಾರ್ಟ್ ಆಗೈತ್ರಿ ಇದು, ಸಾವಯವ ಕೃಷಿ ಮಾಡಿದ್ರಿ. ಆಮೇಲೆ ನಾವು ಮನೆಯಾಗ ನಮ್ಮ ಅತ್ತಿ ಮಾವ ರೀ, ಆಮೇಲೆ ಅವ್ರಿಗೆ 3 ಜನ ಗಂಡ್ ಮಕ್ಕಳ್ರಿ. ನಾವು 3 ಜನ ಸೊತ್ತ

0: ನಾವೆಲ್ಲರೂ ಎಂತ ಜನ ತಾವ ಖುಷಿನ ಮಾಡ್ತೇವ್ರಿ, ಯಾರಿಗೆ ನೌಕರಿ ಅನ್ನೋದಿಲ್ಲ, ಹೊರಗಡೆ ಎಲ್ಲಿ ಹೋಗೋದಿಲ್ಲ, ನಮ್ದು ಮಾಡಿದ್ರ ನಾವ ಮಾರಾಟ ಮಾಡ್ತೇವ್ರಿ, ಯಾರಿಗೂ ಹೊರಗಡೆ ಕೊಡಲ್ಲ.
1: ಈ ರಾಸಾಯನಿಕ ಉಪಯೋಗ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನ್ ಹೇಳ್ಬೇಕಂತೀರಿ ನೀವು? ಸಾವಯವನೇ ಹೆಚ್ಚು ಉಪಯೋಗ ಮಾಡ್ಕತೀನಿ ಅಂತಿರ್ತೀರಿ?
0: ಏನ್ ಹೇಳ್ಬೇಕಂದ್ರೆ, ರಾಸಾಯನಿಕ ಮಾಡೋದ್ರಿಂದ ಅದು ವಿಷಮುಕ್ತ ವಿಷಮ ಆಗ್ತಿದ್ರ ಆಹಾರ, ಸಾವಯವ ಮಾಡಿದ್ರೆ ನಮ್ದು ಒಳ್ಳೆ ಆರೋಗ್ಯ ಆಗ್ತೈತ್ರಿ, ಎಲ್ಲರೂ ಸಾವಯವ ಕೃಷಿ ಮಾಡೋದ್ರಿಂದ ಒಳ್ಳೆ ರೀತಿಯಿಂದ ಇದು ಬರತ್ರಿ, ಫಲಾನು ಬರ್ತೈತಿ. ಯಾಕಂದ್ರೆ ನಾವು
1: ಮಾಡ್ತೈತಿ ಕೂಡ
0: ಉಳಿತೈತ್ರಿ ಹಳ್ಳಿ ಭೂಮಿಗೆ. ಈಗ ಏನಕ್ಕಂದ್ರಿ, ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಕೀಟನಾಶಕಗಳೆಲ್ಲ ಸತ್ತು ಹೋಗ್ಬಿಡ್ತಾವ್. ಈ ಸಾವಯವ ಕೃಷಿ ಮಾಡಿದ್ರೆ ಎಲ್ಲ ಕೀಟನಾಶಕ ಜಾಸ್ತಿ ಹಾಕೋ, ಅದರಿಂದ ಎರೆಹುಳುಗಳು ಜಾಸ್ತಿ ಆಗ್ತದ್ರಿ, ಮತ್ತೆ ಗೊಬ್ಬರ ಬರ್ತೈತಿ. ಹಿಂಗಾಗಿ ಎಲ್ಲಾರಲ್ಲಿ ಒಂದು ವಿನಂತಿ ಮಾಡ್ಕೋದೇನಪ್ಪ ಅಂದ್ರೆ, ಸಾವಯವ ಕೃಷಿ ಮಾಡಿ ಸಾವಯವ ಕೃಷಿ ಉಳಿಸ್ಕೊಳ್ರಿ ಅಂತ ಹೇಳ್ತಾ ನನ್ನ ಎರಡು ಮಾತು.
1: ಮತ್ತೆ ಇನ್ನೊಂದು ನಾನ್ ಕೇಳ್ತೀನಿ, ಯಾಕಂದ್ರೆ ಈಗಿನ ಹೆಣ್ಮಕ್ಳೆಲ್ಲ ಬಹಳ ವಿದ್ಯೆ ಕಲ್ತ್ರನೆ ದೊಡ್ಡವರು ಅಂತ ಅನ್ಕೊಳ್ತಿರ್ತಾರೆ, ಇದ್ರ ಬಗ್ಗೆ ಏನಂತೀರಾ ನೀವು?
0: ವಿದ್ಯೆ ಕಲೀಲ್ರಿ ಬೇಡ ಅಂತಲ್ಲ, ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ವಿದ್ಯೆನೂ ಬೇಕು, ಅಲ್ಲಿ ಸ್ವಲ್ಪ ನಮಗೆ ಕೃಷಿನೂ ಬೇಕು, ನೌಕರಿನೂ ಬೇಕ್ರಿ. ಯಾಕಂದ್ರೆ ನೌಕರಿ ಬಿಟ್ಟ ಜೀವನ ಇಲ್ಲ, ಕೃಷಿ ಬಿಟ್ಟರೆ ಜೀವನ ಇಲ್ಲ, ಎರಡು ಕಲಿಬೇಕು, ಎರಡನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ
2: ಹೇಳ್ತೇನೆ. ಯಾವಾಗಲೂ ನಾವು ಎಷ್ಟೇ ವಿದ್ಯೆ ಕಲ್ತರು, ಈ ಮೇಟಿ ವಿದ್ಯೆ ಏನಿದೆ ಅಲ್ಲ ಇದು, ಯಾಕಂದ್ರೆ ನಮ್ಗೆ ಅನ್ನವನ್ನ ನೀಡುತ್ತೆ. ಕೃಷಿ ನಮ್ಮ ದೇಶದ ಬೆನ್ನೆಲುಬು. ಇದರ ಜೊತೆಗೆ ತಾವೇನು ಕೃಷಿ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ ತಮ್ಮ ಮಾಹಿತಿಗಳನ್ನ ಹಂಚಿಕೊಂಡಿದ್ದಕ್ಕೆ. ಅದರಲ್ಲೂ ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಇನ್ನೂ ನಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತೆ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ ಜೊತೆಗೆ ಇವಾಗ ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಅವರು ಇದ್ದಾರೆ. ತಮ್ಮ ಹೆಸರು
3: ಲಕ್ಷ್ಮಣ ಯಲ್ಲಪ್ಪ ಕುಂಬಾರ್ ಸರ್.
2: ಎಲ್ಲಿಂದ ಬಂದಿದ್ದೀವಿ?
3: ನಾವು ರಾಮದರ್ ತಾಲೂಕು ಮುದುಕವಿಂದ.
2: ಎಷ್ಟು ಎಕರೆ ಇದೆ ತಮ್ದು?
3: ನಂದು 5 ಎಕರೆ ಜಮೀನು ಇದೆ.
2: ಏನೇನು ಹಾಕಿದಿರಿ ಅಲ್ಲಿ?
3: ನಂದು ಸಮಗ್ರ ಕೃಷಿ ಇದೆ ಸರ್. ಹೂ ಇದೆ, ಹಣ್ಣು ಇದೆ, ಆಮೇಲೆ ಕಬ್ಬು ಇದೆ, ಗೋವಿನ ಜೋಳ ಇದೆ, ಶೇಂಗಾ ಇದೆ, ತಾಳೆ ಮರ ಇದೆ, ಆಡು ಜೇನು ಸಾಕಾಣಿಕೆ, ಆಮೇಲೆ ಕೋಳಿ ಸಾಕಾಣಿಕೆ. ನಾವು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ.
2: ಸಮಗ್ರ ಕೃಷಿ
3: ಸಮಗ್ರ ಮತ್ತು ಸಾವಯವ ಮತ್ತು ನೈಸರ್ಗಿಕ.
2: ವಾ ವಾ ವಾ ವಾ. ಅಂದ್ರೆ ಈಗ ಸಮಗ್ರ ಕೃಷಿಯನ್ನ ನೀವು ಯಾಕೆ ಮಾಡ್ಬೇಕಂತ ಅನಿಸ್ತದ
3: ಅಂದ್ರೆ, ಸ್ವಾವಲಂಬಿ ಆಗ ಸರ್ ರೈತ, ನಮ್ಗ್ ಪ್ರತಿದಿನ ಆದಾಯ ಬರ್ತಾ ಇರ್ಬೇಕು. ಅಂದ್ರೆ 1-4 ತಿಂಗಳ ವರ್ಷ ಡಿಪೆಂಡ್ ಆಗ್ಬಾರ್ದು ಯಾವ್ದೋ ಬೆಳೆ ಮೇಲೆ. ಅದಕ್ಕೆ ಪ್ರತಿದಿನ ನಮಗ ಆದಾಯ ಬರ್ತಾ ಇದ್ರೆ ನಮಗ್ ಯಾವ್ದು ಹೊರೆ ಇರಲ್ಲ. ಮಕ್ಕಳ ಶಿಕ್ಷಣ ಆಗ್ಲಿ ಯಾವ್ದು ಆಗ್ಲಿ, ಪ್ರತಿದಿನ ನೀವು ಹೆಂಗ್ ಜಾಬ್ ನಿಮ್ ಮಂತ್ಲಿ ಪೇಮೆಂಟ್ ಬರುತ್ತೆ, ನಾವು ರೈತರಿಗೆ ಡೈಲಿ ಪೇಮೆಂಟ್ ಬರುವಂಗ್
2: ಮಾಡ್ಕೋಬೇಕು
3: ಅಂದ್ರೆ ನಾವು ಸಬಲೀಕರಣ ಆಗ್ತೇವೆ, ಆರ್ಥಿಕವಾಗಿ ಸದೃಢ ಆಗ್ತೇವೆ. ಆ ಉದ್ದೇಶಕ್ಕಾಗಿ ನಾನು ಕೋಳಿ ಎಲ್ಲಾ ಸಮಗ್ರ ಕೃಷಿ ಮಾಡ್ತಾ ಇದ್ರಿ ಸರ್. ಕೋಳಿ ಇದೆ, ಜೇನು ಇದೆ, ಆಡು ಇದೆ, ಆಕಳ ಇದೆ, ಹೈನುಗಾರಿಕೆ ಇದೆ, ಆಮೇಲೆ ಡೈಲಿ ನಂದು ಹೂ ಇದೆ. ಹೂವಿನೊಳಗೆ ಒಂದು 10 ತರ ಹೂ ಮಾಡಿದೀನಿ ಸರ್ ನಾನು. ಎಲ್ಲಾ ತರ ಹಣ್ಣು ಇದೆ, ಎಲ್ಲಾ ಒಟ್ಟು ಸಮಗ್ರ ಮಾಡಿದೀನಿ ಸರ್.
2: ಅಂದ್ರೆ ಈಗ ವಾರ್ಷಿಕವಾಗಿ ಎಷ್ಟು ಆದಾಯ ಬರುತ್ತೆ?
3: 15 ಲಕ್ಷ ರೂಪಾಯಿ ಬರುತ್ತೆ.
2: 15 ಲಕ್ಷ ರೂಪಾಯಿ ಆರಾಮಾಗಿ
3: ಓನ್ಲಿ ನಾವು ಇಬ್ರು ಗಂಡ ಅಂತ ಅಷ್ಟೇ ಮೇಂಟೈನ್ ಮಾಡಿ
2: ನೋಡ್ರಿ.
3: ಯಾರು ಒಂದ
2: ನಾವು ನಮಗೂ ಈಗ ಅನ್ಸೋದ್ ಏನಂದ್ರೆ, ನಾವು ಕೃಷಿ ಮಾಡ್ಬೇಕು, ಯಾಕಂದ್ರೆ ನಮ್ಮ ನೌಕರಿ ಇರೋದ್ರಿಂದ ಕೃಷಿ ಮಾಡಕ್ ಆಗಂಗಿಲ್ಲ. ಜಮೀನಿಲ್ಲ.
3: ಹೌದು
2: ಹೌದು,
3: ಜಮೀನ್ ಇದ್ರ
2: ಅದ್ರ ನಮಗೆ ಜಮೀನ್ ಇಲ್ಲ, ನಾವು ಮಾಡ್ಬೇಕಂತ
3: ಜಮೀನ್ ಇಲ್ಲ. ಅದು ಜಮೀನ್ ಐತಲ್ರಿ, ನಮ್ಮ ಅದೃಷ್ಟ ಸರ್ ಅದೀಗ.
2: ಹೌದು, ಅದ್ರ ನೀವು ಜಮೀನ್ ಇದ್ದವರು ಕೃಷಿಯಲ್ಲೇ ತೊಡಕೊಂಡು ಕೃಷಿಯನ್ನು ಮುಂದುವರಿಸಿದ್ರೆ ಇನ್ನೂ ನಮ್ಮ ದೇಶ ಅಭಿವೃದ್ಧಿ ಹೊಂದ್ತದೆ. ಧನ್ಯವಾದಗಳು ತಮಗೆ.
1: 26 ಏನದಲ್ಲ ಇದು, ನಮ್ಮ ಉತ್ತರ ಕರ್ನಾಟಕದ ಕೃಷಿ ಮೇಳ ಅನ್ಸ್ಕೊಂಡ್ರು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಈಗ ದಾವಣಗೆರೆಯಿಂದ ಬಂದಿರುವಂತಹ ಮಲ್ಲಿಕಾರ್ಜುನ ಎಂಸಿ ಅವರಿದ್ದಾರೆ, ದಾವಣಗೆರೆ ಚನ್ನಗಿರಿಯಿಂದ ಬಂದಾರ. ಮಲ್ಲಿಕಾರ್ಜುನ ಅವರ ಕೃಷಿ ಮೇಳ ಹೆಂಗ ಅನಿಸ್ತು?
3: ಕೃಷಿ ಮೇಳ ರೈತರು ಸಂಬಂಧಪಟ್ಟಂಗೆ ಎಲ್ಲಾ ಸಾಮಗ್ರಿಗಳು ಇಟ್ಟಿದ್ದಾರೆ, ಚೆನ್ನಾಗಿ ಖುಷಿ ಅನಿಸ್ತಾ ಇತ್ತು.
0: ನೀವೇನ್ ಉಪಯೋಗ ಪಡಿತೀರಿ?
3: ನಾವು ಟ್ರ್ಯಾಕ್ಟರ್ ನೋಡಿದ್ವಿ, ಕಲ್ಟಿವೇಶನ್ ಮಾಡೋದು, ಜೀರಾ ಕಲ್ಟಿವೇಶನ್ ಮಾಡ್ತೀವಲ್ಲ ಅದರಿಂದ, ಅವೆಲ್ಲ ರೈತರಿಗೆ ಸಂಬಂಧಪಟ್ಟ ಅವೆಲ್ಲ ಚೆನ್ನಾಗಿದಾವೆ ಸಾಮಾನುಗಳು. ಆಮೇಲೆ ಇದು ಕೀಟಗಳ ಬಗ್ಗೆ, ಯಾವ ಕೀಟಗಳು ಏನೇನು ಸಿಂಪಡಿಸಿದ ಔಷಧಿ ಅದ್ರ ಬಗ್ಗೆ ಇದೆ, ಎಲ್ಲ ಚೆನ್ನಾಗಿದೆ. ನಮ್ ಕಡೆ ಅಡಿಕೆ ತೋಟ, ನಮ್ ಕಡೆ ಈ ಸತಿ ಎಲ್ಲ ನೀರಿಲ್ಲದ ಬಹಳ ತೊಂದರೆ ಆಗ್ತಾ ಇದೆ, ಮಳೆ ಇಲ್ಲ. ನಮ್ ಕಡೆ ಎಲ್ಲ ಇದು ರೈತರದ್ದು ಇದು ಭೂಮಿ ಕಡಿಮೆ ನಮ್ಗೆ ತೋಟ.
2: ಈಗ ನೀವು ಕುರ್ಕೊಟ್ಟಿವ್ರೆ, ಇದು ನೀವು ಮಳೆ ಬರಗಾಲ ಇದೆ ಅಂತಿರಲ್ಲ, ಈ ಬರಗಾಲದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ?
3: ಬರಗಾಲದಲ್ಲಿ ನಾವು ನೀರಾವರಿ ಮಾಡ್ಕೊಂಡಿದೀವಿ, ಡ್ರಿಪ್ ಬೋರ್ವೆಲ್ ಡ್ರಿಪ್ ನಮಗೆ ನೀರಾವರಿ ಸೌಲಭ್ಯ ಇದೆ. ಈ ವರ್ಷ ಎಲ್ಲ ಕಡಿಮೆ ಆಗಿದೆ, ಈ ವರ್ಷ ಮಳೆ ಬರಲಿದ್ರೆ 90% ಕಷ್ಟ ಆಗುತ್ತೆ.
2: ಅಂದ್ರೆ ಈಗ ನೀವು ನೀರಾವರಿ ಇರೋದ್ರಿಂದ ತೊಂದರೆ ಇಲ್ಲ,
3: ಈ ನೀರಾವರಿ ಬಿಟ್ಟಿರೋದ್ರಿಂದ ಇಲ್ಲಿವರೆಗೂ ಅನುಕೂಲ ಆಯ್ತು.
2: ಇಲ್ಲಿ ಕೃಷಿ ಮೇಳದಲ್ಲಿ ತಾವು ಈ ಮಳಿಗೆಗಳನ್ನ, ಈ ಸ್ಟಾಲ್ಗಳನ್ನ ಹಾಕಿರೋದನ್ನೆಲ್ಲ ಎಲ್ಲ ಗಮನಿಸಿದ್ದೀರಿ. ಈ ಯಾಂತ್ರಿಕವಾಗಿ ಅಂದ್ರೆ ತಾಂತ್ರಿಕವಾಗಿ ಇಲ್ಲಿ ಏನೇನು ಅಭಿವೃದ್ಧಿ ಆಗಿದಾವೆ ಅನ್ನೋದನ್ನು ತಾವು ನೋಡ್ತಾ ಇದ್ದೀರಿ. ತಾವು ಇದರಲ್ಲಿ ಯಾವ್ದನ್ನ ಅಳವಡಿಸ್ಕೋಬೇಕಂತೀರಿ?
3: ಏನ್ ನಮಗೆ ಸಂಬಂಧಪಟ್ಟಂಗೆ ಇಲ್ಲಿ ಏನು ನೀರಾವರಿ ಬಗ್ಗೆ ಈ ಇದನ್ ಮಾಡಿದಾರಲ್ಲ ನೀವು, ಅದು ಸೋಲಾರ್ ಸಿಸ್ಟಮ್ ಇದೆ, ಅದ್ರದ್ದು ಅನುಕೂಲ ಆಗುತ್ತೆ, ಟ್ಯಾಕ್ಟ್ರಿ ಅನುಕೂಲ ಆಗ್ತದೆ. ನಮಗೆ ರೈತರಿಗೆಲ್ಲ ಇದು ಅನುಕೂಲ ಆಗ ಅಂತ ರೈತರಿಗೆ ಅನುಕೂಲ ಅಂತ ಎಲ್ಲ 80% ಇದಾವೆ ಇಲ್ಲಿ.
4: ಅಂದ್ರೆ ಅವರು ಸಬ್ಸಿಡಿಯಲ್ಲಿ ಕೊಡ್ತಾ ಇದಾರೆ ಹೇಗೆ ತಾವು ವಿಚಾರಿಸಿದ್ರೆ?
3: ಸಬ್ಸಿಡಿ ಇದೆ, ಸಬ್ಸಿಡಿ ಇದೆ.
1: ಬರ ಸಮಯದಲ್ಲಿ ಅನೇಕ ವಿಶೇಷ ತಳಿಗಳನ್ನು ಕೂಡ ಆ ಸಮಯದಲ್ಲಿ ಬಿತ್ತನೆ ಮಾಡುವಂತಹ ತಳಿಗಳನ್ನು ಕೂಡ ಈಗ ಪ್ರಾತ್ಯಕ್ಷಿಕೆ ಮೂಲಕ ನಿಮ್ಗೆ ಹೇಳ್ಕೊಡ್ತಾ ಇರ್ತಾರೆ, ಅದ್ರ ಬಗ್ಗೆ ಏನಂತೀರಾ?
3: ಈ ಕಡೆ ಬೆಳೆ ಅಂದ್ರೆ ರಾಗಿ, ಜೋಳ, ಮತ್ತೆ ಅಡಿಕೆ, ತೆಂಗು, ಬಾಳೆ, ವಿಳೆದೆಲೆ ಬಿಟ್ರೆ ನಮ್ಮಲ್ಲಿ ಏನು ಈ ಇತ್ತೀಚೆಗೆಲ್ಲ ಮೆಣಸು ಹಾಕ್ತಾ ಇದಾರೆ. ಆಮೇಲೆ ವೆನಿಲಾ ಅವೆಲ್ಲ ಇಲ್ಲ, ಮೆಣಸು ಅಷ್ಟೇ ಇತ್ತೀಚೆಗೆ. ನಮ್ಮಲ್ಲಿ ಬಾಳೆ, ಅಡಿಕೆ, ತೆಂಗು, ವಿಳೆದೆಲೆ ಇದೆ ನಮ್ದು. ರಾಗಿ, ಜೋಳ, ರಾಗಿ ಜೋಳ 90% ಕಡಿಮೆ, ಅಡಿಕೆನೇ ಜಾಸ್ತಿ ನಮ್ದು. ಸಮಗ್ರ
4: ಧನ್ಯವಾದಗಳು. ತಮ್ಮ ಹೆಸರು ಎಲ್ಲಿಂದ?
3: ಚನ್ನಗಿರಿ.
4: ಚನ್ನಗಿರಿ ಚೂರ್ ಮಾತಾಡಿ.
3: ಚನ್ನಗಿರಿ ಪಾಂಡಮಟ್ಟಿ.
4: ಏನೇನು
3: ಬೆಳೆಗಳ ಅಡಿಕೆ, ಮೆಕ್ಕೆಜೋಳ, ರಾಗಿ ಜೋಳದ ಅವೇ ಬೆಳೆ ಬೆಳೆಗಳು ಬೆಳಿತೇವ್ರು. ಮತ್ತಿನ್ನೇನು ವಿಶೇಷ ಅಂದ್ರೆ ಏನು ಮತ್ತೆ ಬೇರೆ ಬೇರೆ ಬೆಳೆ ಬೆಳೆಯಕ್ ಆಗಲ್ಲ.
4: ಸಮಗ್ರ ಕೃಷಿ ಮಾಡಿಲ್ಲ?
3: ಸಮಗ್ರ ಮಾಡ್ತದೆ. ಕೋರಿ ಸಾಕಾಣಿಕೆ ಮಾಡ್ತಾ ಜೀರಾ ಕಲ್ಟಿವೇಶನ್ ಮಾಡ್ತಾ ಇದೀವಿ. ಈಗ ಜೀರಾ ಕಲ್ಟಿವೇಶನ್ ದಿಂದ ಬೆನಿಫಿಟ್ ಆಗ್ತದೆ, ಎರೆಹುಳು ಎರೆಹುಳು ಉತ್ಪಾದನೆ ಆಗ್ತವೆ. ಅಂದ್ರೆ ಒಂದೇ ಆರ ಕಳೆನಾಶಕ ಒಂದು ವರ್ಷಕ್ಕೆ ಒಂದೇ ಟೈಮ್ ಮಾಡ್ತಿರೋದು ಕಳೆನಾಶಕ. ಒಂದೇ ಮಾಡ್ತೀವಿ, ಭೂಮಿ ಫಲವತ್ತತೆ ಹೆಚ್ಚಿದೆ. ಇಲ್ಲಿ ಸಾಮಗ್ರಿಗಳು ಡೆವಲಪ್ಮೆಂಟ್ ಮಾಡಕ್ಕೆ ಒಳ್ಳೆ ವಸ್ತುಗಳು ಸಿಗ್ತದಾವೆ. ಶಾಸ್ತ್ರೀಯ ಸರ್,
4: ತಮ್ಮ ಹೆಸರು?
5: ನಮ್ಮ ಹೆಸರು ಮಂಜುನಾಥ್ ಮಲ್ಲಪ್ಪ, ಕುತ್ಕೋಟಿ ಶಾಗೋಟಿಯಿಂದ ಬಂದಿದ್ದೀವಿ ಸರ್. ಈ ರೈತ ಪ್ರಾತ್ಯಕ್ಷಿಕೆಗಳೆಲ್ಲ ಎಲ್ಲ ನೋಡಿ ಬಹಳ ಆನಂದವಾಯ್ತು. ನಮ್ದು ಒಣ ಬೇಸಾಯನೂ ಐತಿ, ನೀರಾವರಿನೂ ಐತಿ ಸರ್. ನಾವೆಲ್ಲ ಸಮಗ್ರ ಬೆಳೆನೂ ಮಾಡ್ತೀವಿ ಸರ್. ಮತ್ತ ರೈತ ಲೆಕ್ಕವಿಲ್ಲದ ಒಕ್ಕಲಿಗ ಹಕ್ಕಲಾದಾನು ಅಂತೇಳಿ ಒಂದು ಆ ಒಂದು ಇದ್ರ ಮೇಲಿಂದ ನಾವು ರೈತ ಹಾಕಿ ಮಾಡ್ಕೊಂಡು ತೋಗ್ತಿದೀವಿ. ಕೋಳಿ ಸಾಕಿವಿ, ನೀರಾವರಿ ಐತಿ, ಒಣಬೇಸಾಯ ಐತಿ, ಮತ್ತ ಇಲ್ಲಿ ಬಂದ ಎಲ್ಲಾ ಅನುಕೂಲಗಳನ್ನ ನಡ್ಕಟ್ಟಿ ಕೂಗಿ ಎಲ್ಲಾ ಕುರಿಗಳನ್ನ ನೋಡಿವಿ. ನಾವು ಜವಾರಿ, ಸೋನಾಲಿ ಆ ತಳಿ ಸಾಕತ್ತೀವ್ರಿ. ಹೌದು, ಅದರಿ ಅದ್ರ ಬಗ್ಗೆ ಅವು ಚಲೋ ಇದಾರೆ. ಒಳ್ಳೆ ನಮ್ಮ ಏರಿಯಾಕ್ ಯಾವ ಸಂಬಂಧ ಪಡ್ದತ್ತು ಒಳ್ಳೆ ಇದಾಗ್ತೈತೆ ಅವ್ನು ತಗೊಂಡಿದೀವಿ. ಜಾನುವಾರು ಮೇಲೆ ನಾವು ಜಾನುವಾರು ಮಾಡ್ಲಿಕ್ಕೆ ಯಾರು ಇದಿಲ್ಲ ಮನೆಗೆ ಇಂಟ್ರೆಸ್ಟ್. ನೌಕರಿ ಮತ್ತು ನಮ್ದು 40 ಎಕರೆ ಹೊಲ ಇದಾರೆ ಊರೊಳಗೆ, ಶಾಗೋಟಿ ಒಳಗೆ. ನೀರಾವರಿನೂ ಐತಿ, ಇದೂ ಐತಿ. ಇವ್ರು ನಮ್ ಬ್ರದರ್ ಇವ್ರು.
4: ನಾವು ಸಣ್ಣ
5: ಅದೇ ಕಂಪನ ಮಾಡ್ತಾರೆ. ನಾವು ನೀರನ್ನ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಬಾರಿ ಕಾಯಂ ಬರ್ತೀನಿ ರೀ.
4: ಎಷ್ಟು ವರ್ಷದಿಂದ ಬರಾಕತ್ತೀರಿ?
5: ಅದೇ ಈಗ 30 ವರ್ಷದಿಂದ.
4: ಏನ್ ಅನಿಸ್ತದೆ ನಿಮಗೆ ಈಗ 30 ವರ್ಷದಿಂದ ತಾವು ಕೃಷಿ ಮೇಳ ನೋಡಿ?
5: ಬಹಳ ಚೆನ್ನಾಗಿ ಮಾಡ್ತಾರೆ.
4: ಅಂದ್ರೆ ಈ ಸಲ ಕೃಷಿ ಮೇಳ
5: ವೈಶಿಷ್ಟ್ಯ ಸರ್. ಹೌದು, ಅವಾಗ ಈಗ ಟೆಕ್ನಾಲಜಿ ಜಾಸ್ತಿ ಐತಿ. ಆಮೇಲೆ ಅವಾಗೆಲ್ಲ ಕೆರಿಗೆ ಗಿರಿಗೆ ನೀರ್ ಬಿಡ್ಬೇಕಾದ್ರೆಲ್ಲ ಅರ್ಧ ನೀರ್ ಹಿಂಗ ಹೋಗ್ಬಿಡ್ತಿತ್ತು. ಈಗೆಲ್ಲ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹೆಂಗ ಯಾವ ರೀತಿ ಮಲ್ಟಿ ಇದು ಮಾಡ್ಬೇಕು ಅದನ್ನೆಲ್ಲ ಇದು ಮಾಡಿದಾರೆ.
4: ಈಗ ನಮ್ ಜೊತೆ ತಾವು ಇಷ್ಟೊತ್ತನ ಮಾತಾಡ್ತಾ ಇದೀರಿ, ಇನ್ನು ಕೃಷಿ ಮೇಳದಲ್ಲಿ ಸಾಕಷ್ಟು ನೋಡೋದು ಇದೆ ಅಂತ ಹೇಳ್ತಾ ಇದೀರಿ. ತಾವೆಲ್ಲ ಇನ್ನು ತಿರುಗಾಡಿ ಬನ್ರಿ, ಏನೇನು ಕೃಷಿ ಮೇಳದಲ್ಲಿ ಇದಾವೆ ಅವನ್ನೆಲ್ಲ ಮಾಹಿತಿಗಳನ್ನ ಪಡ್ಕೊಳ್ರಿ. ಅದ್ರ ಬಗ್ಗೆ ತಿಳ್ಕೊಂಡು ತಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಂಡ್ರೆ ಇನ್ನೂ ಅಭಿವೃದ್ಧಿಯನ್ನ ಕಾಣಬಹುದು ಅಂತ ಈ ಮೂಲಕ ಹೇಳ್ತಾ ಧನ್ಯವಾದಗಳು ತಮಗೆ. ತಮ್ಮ ಹೆಸರು? ಮಾಯಾ ಅವರ.
1: ಚಕ್ಲಿಯಿಂದ ಬಂದಿರುವಂತಹ ನಮ್ಮ ಶ್ರೋತೃಗಳಿದ್ದಾರೆ. ನೀವು ಎಲ್ಲಿ, ನಿಮ್ಮ ಹೆಸರೇನು?
6: ಚಕ್ಲಿ.
1: ಹೆಂಗ್ ನಡೆದದ ತಮ್ಮ ಕೃಷಿ, ಮತ್ತೆ ಕೃಷಿ ಮೇಳದಿಂದ ಏನೇನ್ ಪಡ್ಕೊಂಡ್ರಿ?
6: ಕೃಷಿ ಮೇಳ ನೋಡಿದ್ರೆ ಭಾರತ ಕೃಷಿ ಪ್ರಧಾನವಾದಂತ ದೇಶ. ಚಳಿ ಪ್ರಮಾಣದಲ್ಲಿ ಆರ್ಗಾನಿಕ್ ಬೆಳೆಯುವ ಕೃಷಿ ಮೇಳಗಳು ಒಳ್ಳೆಯದು, ಜನರಿಗೆ ಸಮಾನ ಜ್ಞಾನ ಕೊಡ್ತಾವು, ಕೆಲವಕ್ಕೆ ಕೊಡ್ತಾವು, ಹೆಚ್ಚಿನ ಒಂದು ರಿಸಲ್ಟ್ ಬರ್ತದೆ ಅಂತ ಹೇಳಿ ನನ್ನ ವಿಶ್ವಾಸ.
1: ಧನ್ಯವಾದ ಸರ್. ಈಗೊಂದು ವಾಣಿಜ್ಯ ಜಾಹೀರಾತು, ಮತ್ತ ನಿಮ್ ಜೊತೆ ಮಾತಾಡ್ತೀವಿ.

ಕೃಷಿ ಮೇಳ 2026 ಈ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಜೀವನಾಡಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ರೈತರ ಬೆನ್ನೆಲುಬು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.

0: ಹೋಯ್ತಾ ಇದೀವಿ ಇಲ್ಲಿ. ನಮ್ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಹಿರಿಯ ಬೇಸಾಯ ತಜ್ಞರಾಗಿರ್ತಕ್ಕಂತ ಡಾಕ್ಟರ್ ಬಸವರಾಜ ಏಣಿಗೆಯವರು ನಮ್ ಜೊತೆಗಿದ್ದಾರೆ. ಡಾಕ್ಟರ್ ಬಸವರಾಜ ಏಣಿಗೆಯವರು ನಮಸ್ಕಾರ.
1: ನಮಸ್ಕಾರ.
0: ತಮ್ಮ ಈ ಕೃಷಿ ಮೇಳದಲ್ಲಿ ತಾವೂನು ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ಕೈ ಜೋಡಿಸ್ತಾ ಇದ್ದೀರಿ, ಯಾಕಂದ್ರೆ ಕೃಷಿ ವಿಶ್ವವಿದ್ಯಾಲಯ ತಮ್ಮದು, ತಾವು ಏನನ್ನ ಹೇಳಿಕ್ ಬಯಸ್ತೀರಿ?
1: ವಿಶೇಷವಾಗಿ ರೈತರಿಗೆ ಹೇಳ್ಬೇಕಪ್ಪ ಅಂತಂತಂದ್ರ, ಕೃಷಿಯಲ್ಲಿ ಹೊಸ ಉತ್ಸಾಹ, ನಂಬಿಕೆ, ಭರವಸೆ ಇನ್ ಮೂರನ್ನು ಈಡೇರಿಸುವುದಂತಂದ್ರೆ ನಮ್ಮ ಧಾರವಾಡ ಕೃಷಿ ಮೇಳ ಇದೊಂಥರ ಕಲ್ಪ ವೃಕ್ಷ ಇದ್ದಂಗ. ಇಲ್ಲಿ ಹೈನುಗಾರಿಕೆಯಿಂದ ಹಿಡಿದು ಬೀಜದಿಂದ ಹಿಡಿದು ರಸಗೊಬ್ಬರ ನಿರ್ವಹಣೆ, ನೀರು ನಿರ್ವಹಣೆ, ವಿಶೇಷವಾಗಿ ಕರ್ನಾಟಕ ಗಣ ಸರ್ಕಾರ ಕಳೆದ ಎರಡು ದಿನದ ಹಿಂದೆ 177 ತಾಲೂಕುಗಳನ್ನು ಬರಗ ಅಂತ ಘೋಷಿಸಿದೆ. ಅಂತ ಒಂದು ಸಂದರ್ಭದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಒಂದು ಅತ್ಯುತ್ತಮ ಪ್ರಾತ್ಯಕ್ಷಿಕೆ ನಮ್ಮ ಪ್ರದರ್ಶನದ ಪ್ರಾರಂಭದಲ್ಲಿ ಇರುವುದು, ಅದನ್ನು ನಮ್ಮ ಸಕಲ ಉತ್ತರ ಕರ್ನಾಟಕದ ರೈತರು ಅದನ್ನು ವೀಕ್ಷಿಸಿ ಈಗ ತಕ್ಷಣ ಹಿಂಗಾರಿ ಬೆಳೆ ಬೇಸಾಯದಲ್ಲಿ ಅದನ್ನು ಅಳವಡಿಸಿಕೊಂಡ್ರೆ ನೀರು ಮತ್ತು ಮಣ್ಣು ರೈತನ ಎರಡು ಕಣ್ಣು, ಮಣ್ಣು ಜೀವಂತಿದ್ರೆ ನಾವು ಜೀವಂತಿದ್ದಂಗ, ಆ ಒಂದು ದೃಷ್ಟಿಕೋನದಲ್ಲಿ ಈ ಕೃಷಿ ಮೇಳದಲ್ಲಿ ಸದುಪಯೋಗ ಪಡಿಸಿಕೊಂಡು ತಮ್ಮ ಊರಿಗೆ ತಾಂತ್ರಿಕತೆಯನ್ನು ತಕ್ಷಣ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಮುಂಗಾರಿಯಲ್ಲಿ ನಮ್ಮ ಆದಾಯ ಬಂದರೆ ಹಿಂಗಾರಿ ನಮ್ಮ ಜೀವನೋಪಾಯ ಅಂತ ಹೇಳ್ತೇವೆ. ಯಾಕಂದ್ರೆ ಹಿಂಗಾರಿಯಲ್ಲಿ ವಿಶೇಷವಾಗಿ ಜೋಳ, ಕಡಲೆ, ಗೋಧಿ, ಕುಸುಬೆಯನ್ನು ಬೆಳಿತೀವಿ. ಅದಕ್ಕೆ ವಿಶೇಷವಾದ ಬರ ತಾಂತ್ರಿಕತೆಗೆ ನಿರ್ವಹಣೆ ಮಾಡುವಂತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದ ಬೀಜ ಮಳಿಗೆಯಲ್ಲಿ ಇದಾವೆ. ಉದಾಹರಣೆಗೆ ಜೋಳದಲ್ಲಿ SP2217, ಕಡಲೆಯಲ್ಲಿ JAKI 9218, BGD 111-1, ಗೋಧಿಯಲ್ಲಿ Dharwad 162 ಮತ್ತು 304, ಅದೇ ರೀತಿ ಕುಸುಬೆಯಲ್ಲಿ ಅಣ್ಣಿಗೇರಿ 2020 ಡಿಶಾಪ್, ಈ ನಾಲ್ಕು ತಳಿಗಳನ್ನ ತಕ್ಷಣ ತಾಂತ್ರಿಕತೆ ಅಳವಡಿಕೆಗಾಗಿ ನಮ್ಮ ರೈತರು ಈ ಮೇಳದಲ್ಲಿ ತಾವು ಖರೀದಿ ಮಾಡಿಕೊಂಡು ತಮ್ಮ ಮಿತ್ರರಿಗೂ ಆದಷ್ಟು ಒಯ್ದು ಈ ತಾಂತ್ರಿಕತೆಗಳನ್ನ ಉತ್ತರ ಕರ್ನಾಟಕದ ಸಮಗ್ರ ಭಾಗದಲ್ಲಿ ಮಾಡಿ. ಯಾಕಂದ್ರೆ ಹಿಂಗಾರಿ ಅಂದ್ರೆ ನಮ್ಮ ಹೊಟ್ಟೆಯನ್ನ ಉಣಿಸುವಂತ ಧಾನ್ಯಗಳು, ಜೋಳ, ಕಡಲೆ, ಗೋಧಿ, ಕುಸುಬೆ, ಈ ನಾಲ್ಕು ಆಹಾರ ಧಾನ್ಯಗಳನ್ನ ತಮ್ಮ ತಾಂತ್ರಿಕತೆಯಲ್ಲಿ ಅಳವಡಿಸಿಕೊಂಡು ಇನ್ನು ಹೆಚ್ಚಿನ ಉತ್ಪಾದನೆ. ಯಾಕಂತಂದ್ರೆ ಮುಂಗಾರಿಯಲ್ಲಿ ಸ್ವಲ್ಪ ಭರವಸೆ ಕುಂಠಿತ ಆಗಿರಬಹುದು ನಮ್ಮ ರೈತರಿಗೆ, ಬಟ್ ಹಿಂಗಾರಿಯಲ್ಲಿ ಖಂಡಿತವಾಗಿ ಭರವಸೆನ ಇಟ್ಟುಕೊಂಡು ಮುನ್ನುಗ್ಗ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತೇನೆ.
2: ಕೃಷಿ ಮೇಳದಾಗ ಸ್ಪಂದನೆ ಹೆಂಗದ ಅಂತೀರಿ?
1: ವಿಶೇಷವಾಗಿ ಮೇಡಮ್ಮ ಯಾವಾಗಿದ್ರು ನಾವು ಹೇಳ್ತಿರ್ತೇವೆ, ನಿನ್ನೆ ಮಂದಗತಿಯಲ್ಲಿ ಪ್ರಾರಂಭ ಆಗಿ ಇವತ್ತು ಅತ್ಯಂತ ತೀವ್ರಗತಿಯಲ್ಲಿ ತಾವು ನೋಡ್ತಿರ್ಬೋದು. ಮುಖ್ಯ ದಾರದಲ್ಲಿ ಅಂತಲ್ಲಿ ಒಳಗೆ ಬರ್ಲಿಕ್ಕೆ ಜಾಗ ಇಲ್ಲದಂತ ಸಂದರ್ಭ ಇದೆ. ನಾಳಿನೂ ಭಾನುವಾರ ಇದೆ, ಅದು ಉಳಿದವ್ರಿಗೆಲ್ಲರಿಗೂ ರಜಾ ದಿನ, ಆದ್ರೆ ಸೋಮವಾರ ನಮ್ಮ ರೈತರ ರಜಾ ದಿನ ಇದೆ. ಎರಡೂ ದಿನದಲ್ಲಿ ನಾವು ಇನ್ನೂ ಹೆಚ್ಚಿನ ವೇಗದಲ್ಲಿ ಜನರನ್ನ ಆಕರ್ಷಿಸುವಂತ ಒಂದು ಭರವಸೆ ಈ ಕೃಷಿ ಮೇಳಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ ಕಾರಣ ನಮ್ಮ ಉತ್ತರ ಕರ್ನಾಟಕದ ಇರ್ಬೋದು, ಯಾಕಂತಂದ್ರೆ ನಾವು ಮೊದಲು ವಿವಿಧ ಜಿಲ್ಲೆಗಳಿಂದ ನಿರೀಕ್ಷಿಸ್ತೀವಿ. ಇದು ದಕ್ಷಿಣ ಭಾರತದ ಮಹಾಸಂಗಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಜನರ ಮಹಾಪುರವನ್ನ ನಾವು ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೇವೆ. ನನಗಿಲ್ಲಿ ಅವಕಾಶ ಮಾಡಿಕೊಂಡು ಧಾರವಾಡ ಆಕಾಶವಾಣಿಯವರು ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು ಸರ್. ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ, ಈ ಕೃಷಿ ಮೇಳದಲ್ಲಿ ಬಂದಂತ ಎಲ್ಲಾ ರೈತ ಬಾಂಧವರು ತಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಷಯಗಳನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ಹಾಗೇನೆ ಇಲ್ಲಿ ನಮ್ಮ ಕೃಷಿ ಮೇಳದಲ್ಲಿ ಸಾಕಷ್ಟು ಮಳಿಗೆಗಳು ಹಾಗೂ ಪ್ರದರ್ಶನಗಳು, ರೈತರು, ಯುವಜನರು, ವಿದ್ಯಾರ್ಥಿಗಳು, ಮಹಿಳೆಯರ ಆಗಮನ ಈ ಒಂದು ಆಕರ್ಷಣೆಯಿಂದ ಸೆಳಿತಾ ಇದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣವೇ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಎಲ್ಲೆಡೆ ಕೃಷಿ ಮೇಳದ ಸಂಭ್ರಮ ಮನೆ ಮಾಡಿದೆ. ಮೇಳದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿರುವ ಜಾನುವಾರು ಪ್ರದರ್ಶನ ವೀಕ್ಷಕರನ್ನ ಸೆಳಿತಾ ಇದೆ. ವಿವಿಧ ತಳಿಯ ಜಾನುವಾರುಗಳು, ಅವುಗಳ ವಿಶೇಷತೆ, ಸಾಕಾಣಿಕೆ ವಿಧಾನ ಹಾಗೂ ವೈಜ್ಞಾನಿಕ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಇದರೊಂದಿಗೆ ವಿಸ್ಮಯಕಾರಿ ಕೀಟ ಪ್ರದರ್ಶನ ವಿಶೇಷ ಗಮನ ಸೆಳಿತಾ ಇದೆ. ಕೃಷಿಗೆ ಉಪಯುಕ್ತ ಹಾಗೂ ಹಾನಿಕಾರಕ ಕೀಟಗಳು, ಅವುಗಳ ಜೀವನ ಕ್ರಮ, ಬೆಳೆಗಳ ಮೇಲೆ ಬೀರುವ ಪರಿಣಾಮ ಮತ್ತು ಕೀಟ ನಿಯಂತ್ರಣದ ವೈಜ್ಞಾನಿಕ ವಿಧಾನಗಳ ಕುರಿತು ಪ್ರದರ್ಶನದ ಮೂಲಕ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ವಿದ್ಯಾರ್ಥಿಗಳ ಹಾಗೂ ಯುವಜನರು ಕೀಟ ಪ್ರದರ್ಶನದತ್ತ ಹೆಚ್ಚಿನ ಆಸಕ್ತಿಯನ್ನ ತೋರ್ತಿರುವುದು ನಮ್ಗೆಲ್ಲ ಇಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಈ ಫಲ ಮತ್ತು ಪುಷ್ಪ ಪ್ರದರ್ಶನ ಕೂಡ ಮೇಳಕ್ಕೆ ಮತ್ತಷ್ಟು ಮೆರಗನ್ನ ತಂದಿದೆ. ಕೃಷಿ ಮೇಳದಲ್ಲಿ ಹೊಸ ಹೊಸ ಕೃಷಿ ಸಂಶೋಧನೆಗಳು, ಆಧುನಿಕ ಕೃಷಿ ಯಂತ್ರೋಪಕರಣಗಳು, ನೂತನ ತಂತ್ರಜ್ಞಾನಗಳು ಹಾಗೂ ರೈತರಿಗೆ ಉಪಯುಕ್ತವಾದ ವೈಜ್ಞಾನಿಕ ವಿಧಾನಗಳ ಕುರಿತು ಇಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ತಾ ಇದೆ. ಈಗ ನಮ್ಮ ಜೊತೆಗೆ ಇನ್ನೊಬ್ಬ ರೈತರು ಇದ್ದಾರೆ. ತಮ್ಮ ಹೆಸರು?
3: ಸಿದ್ದಪ್ಪ ಚನ್ನಪ್ಪ ಹತ್ತಿರಕ್ಕೆ. ಹೊಕ್ಕಿಗೆ ತಾಲೂಕು ಇಸ್ಲಾಂಪುರ.
0: ಎಷ್ಟು ಎಕರೆ ತಮ್ಮ ಜಮೀನಿದೆ?
3: 5 ಎಕರೆ.
0: 5 ಎಕರೆ ಕೃಷಿ ಮೇಳಕ್ಕೆ ಯಾವಾಗ್ಲಿಂದ ಬರ್ತಾ ಇದ್ದೀರಿ?
3: ನಾವು 90 ದಿನ ಬರ್ತೀವಿ.
0: ಅವಾಗಿನ ಕೃಷಿ ಮೇಳಕ್ಕೂ ಈಗಿನ ಕೃಷಿ ಮೇಳಕ್ಕೂ ಹೇಗೆ ಅನ್ಸುತ್ತೆ?
3: ವಿಸ್ತಾರ ಆಗಿದೆ. ಆಗಿಂದ ಈಗಿಂದ ಕಸಮನನ್ನು ಮಾರ್ಕ ಹೇಳ್ತಾ ಇದೆ.
0: ಏನೇನ್ ನೋಡಿದಿರಿ ಕೃಷಿ ಮೇಳದಲ್ಲಿ?
3: ಎಲ್ಲ ಜಾನುವಾರುಗಳು, ಬೀಜು, ಔಷಧ ಉಪಚಾರ ಎಲ್ಲ ನೋಡಿದಿರಿ. ಗಳೆ ಉಪಕರಣಗಳು, ಟ್ರ್ಯಾಕ್ಟರ್ದು, ಮತ್ತೆ ರೈತರಿಗೆ ಬೇಕಾದಂತ ಸಾಮಗ್ರಿಗಳು ಎಲ್ಲ
0: ಎಲ್ಲ ನೋಡ್ತೀವಿ. ಅಂದ್ರೆ ಈಗ ಕೃಷಿ ಮೇಳದಲ್ಲಿ ನೀವು ಇಲ್ಲಿ ಪ್ರತಿ ವರ್ಷ ಬಂದು ನೋಡ್ಕೊಂಡು ಹೋಗ್ತೀರಲ್ಲ, ಏನೇನು ಅಳವಡಿಸ್ಕೊಳ್ತೀರಿ, ಏನಾದ್ರೂ ತಮಗೆ ಉಪಯೋಗ ಆಗುತ್ತಾ ಹೇಗೆ
3: ಆಗತೈತಿ ರೀ? ನಾವು ಯಾವ ಪದ್ಧತಿ ಮಾಡಿರಿ, ಯಾವ ಬೇಸಾಯ ಬರ್ತೈತಿ, ಹೆಂಗ್ ಬರ್ತೈತಿ ಅನ್ನೋದೆಲ್ಲ ಮಾಡ್ಕೊತೀವಿ.
0: ಹೈನುಗಾರಿಕೆ ಮಾಡ್ತಾ ಇದೀರಿ?
3: ಹೈನುಗಾರಿಕೆ.
0: ಎಷ್ಟು ಆಕಳ ಎಮ್ಮೆ ಇದಾವೆ ತಮ್ಮ ಮನೆಯಲ್ಲಿ?
3: 4 ಎಮ್ಮೆ
0: 4 ಎಮ್ಮೆ. ಅವನ್ನೆಲ್ಲ ತಮ್ಮ ಸ್ವಂತಕ್ಕೆ ಬಳಸ್ತಾ ಇದ್ರ ಅಥವಾ ಡೈರಿಗೆಲ್ಲ ಹಾಲು ಕೊಡ್ತೀರ?
3: ಡೈರಿಗೆ ಸ್ವಲ್ಪ ಕೊಡ್ತೀವಿ, ನಮ್ಗೆ ಎಷ್ಟು ಬೇಕಷ್ಟು ಇಟ್ಕೋತೀವಿ.
0: ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಮಾಯಾ ಅವರು ನಮ್ಮ ಜೊತೆಗಿದ್ದಾರೆ. ಈಗ
4: ನಾನು ಆಗ್ಲೇನೆ ಹೇಳಿಗತ್ತಿದ್ದೆ, ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಅನ್ನುವಂತಹ ಮಾತನ್ನ ನಮ್ಮ ಸಾಕಷ್ಟು ಜನ ಸಶಕ್ತ ಮಹಿಳೆಯರು ಈ ಕೃಷಿ ಮೇಳದ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಅಷ್ಟೇ ಇಲ್ಲ, ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ಲಿಕ್ಕತ್ತಾರ ಅಂತ ನಾ ಹೇಳಿದ್ದೆ. ಈಗ ಬೆಳಗಾವಿ ಜಿಲ್ಲೆಯ ರೈತರನ್ನ ನಾವು ಮಾತಾಡಿಸಿದ್ವಿ. ಶಿರ್ಸಿಯಿಂದ ಬಂದಂತಹ ಗೌರಿ ಅವರಿದ್ದಾರೆ. ನಮಸ್ಕಾರ ಗೌರಿ, ಹೆಂಗ ಅನಿಸ್ಲಿಕ್ಕೆ ಕೃಷಿ ಮೇಳ?
5: ಕೃಷಿ ಮೇಳ ತುಂಬಾ ಖುಷಿ ಅನಿಸ್ತದೆ. ಅಂದ್ರೆ ಎಲ್ಲಾ ಜಾನುವಾರುಗಳು ಅಥವಾ ನಮಗೆ ಕೃಷಿ ಗಿಡಗಳನ್ನು ನೋಡಿ, ಜೇನುಗಳನ್ನು ನೋಡಿ ತುಂಬಾ ಖುಷಿ ಅನಿಸ್ತದೆ. ನಮ್ಮ ಇದ ಫಸ್ಟ್ ಟೈಮ್ ಬಂದಿದ್ದು, ಅಂದ್ರೆ ಇನ್ನು ಮುಂದೆ ನೆಕ್ಸ್ಟ್ ಟೈಮ್ ಬರ್ಬೇಕು ಅಂತ ಅನಿಸ್ತದೆ ಮೇಳಕ್ಕೆ. ನಾವು ನಿಮ್ ಜೊತೆಗೆ ಲಕ್ಷ್ಮಿ ಇದ್ದಾರೆ, ವೇದಾ ಇದ್ದಾರೆ, ಗಾಯತ್ರಿ, ಲಕ್ಷ್ಮಿ, ನಾಗಪ್ಪ, ಎಲ್ಲರೂ ಬಹಳ ಖುಷಿಯಿಂದ ಬಂದಿರಿ.
6: ಬಂದಿದ್ವಿ ಮೇಡಮ್. ಅಂದ್ರೆ ನಮ್ಗೆ ನಮ್ ಕೃಷಿಯರು ಕರ್ಕೊಂಡು ಬಂದಿದ್ವಿ. ಅಂದ್ರೆ ನೋಡ್ಲಿಕ್ಕೆ ನಮ್ಗೆ ಅದೇ ತುಂಬಾ ಹೆಮ್ಮೆ ಅನ್ಸು. ಅಂದ್ರೆ ಇಂಥ ಒಂದು ಅವಕಾಶವನ್ನ ನಾವು ಎಲ್ಲ ತಪ್ಪಿಸ್ಕೊಳ್ತೇವೆ ಅಂತ ಅನ್ಕೊಂಡಿದ್ದೇವೆ.
4: ಇಲ್ಲ, ತಪ್ಪಿಸ್ಕೊಳ್ತಾ ಇಲ್ಲ. ಈಗಂತೂ ಇನ್ನೂ 3 ದಿನ ಅದ, ಇವತ್ತು ನಾಳೆ ನಾಡಿದ್ದು. ಏನೇನ್ ನೋಡ್ಬೇಕಂತೀರಿ ಕೃಷಿ ಮೇಳದಾಗ?
6: ಕೃಷಿ ಮೇಳದಲ್ಲಿ ಗಿಡಗಳನ್ನ ಮತ್ತೆ ನಾವು ಜಾನುವಾರುಗಳನ್ನ ನೋಡಿದ್ದೇವೆ. ನಾವೆಲ್ಲ ನಮ್ಮ ಸಿರ್ಸಿ ಆ ಕಡೆ, ನಾವು ಅಂದ್ರೆ ನಾವು ದನಗಳನ್ನ ಇದನ್ನ ಸಾಕೋದು ಜಾಸ್ತಿ ಆ ಕಡೆ. ಹೌದು, ಜಾನುವಾರುಗಳನ್ನ ನಮ್ಗ್ ನೋಡಿ ತುಂಬಾ ಖುಷಿ ಅನ್ಸ್ತದೆ. ಸಾಕ್ಬೇಕು.
4: ಜಾನುವಾರು ಪ್ರದರ್ಶನ ಬಹಳ ಚಂದದ
6: ನೋಡಿದೀವಿ ಮೇಡಮ್.
4: ಸಾಕಿರಿ?
6: ನಾವೆಲ್ಲ ಹಳ್ಳಿದ ಅಂದ್ರೆ ಇದ್ರ ಸ್ಥಳ ಎಲ್ಲ ಸಾಕಿದ್ ಅಂದ್ರೆ ನಾವ್ ಏನ್ ಆ ಕಡೆ ಒಂದು 3-4 ಆ ಕಡೆ ಅಷ್ಟೇ. ಅಂದ್ರೆ ನಮ್ಗೆ ಹಿಂಗ ಜಾಸ್ತಿ ಸಾಕ್ಲಿಕ್ಕೆ ಕಷ್ಟ ಆಗ್ತದೆ.
4: ನೋಡಿದಾಗ ಸಾಕ್ಬೇಕು ಅಂತ.
6: ಸಾಕ್ಬೇಕು ಅನ್ಸ್ತು.
4: ತಮ್ಮ ಹೆಸರು?
7: ನನ್ನ ಹೆಸರು ಗಾಯತ್ರಿ.
4: ಗಾಯತ್ರಿ, ಏನೇನ್ ಮಾಡ್ಕೊಂಡಿರಿ ಕೃಷಿ?
7: ಕೃಷಿ ಹೈನುಗಾರಿಕಾ ಇದೆ ಮನೆಯಲ್ಲಿ ಮಾಡ್ತಿರೋದು. ಇಲ್ಲ ನೋಡ್ತಾ ಇರೋದು ಅದನ್ನೇ. ಆದ್ರೆ ಇಲ್ಲಿ ಬೇರೆ ಬೇರೆ ತಳಿ ಎಲ್ಲ ಬರ್ತಾ ಇದೆ, ಅದ್ ನೋಡ್ಲಿಕ್ಕೆ ಬಹಳ ಖುಷಿ ಆಗತ್ತೆ. ಮತ್ತೆ ಹೂವಿನ ಗಿಡ, ಮತ್ತೆ ಇಲ್ಲ ಜೇನು, ಮತ್ತೆ ಬಹಳ ಬಹಳ ಕೃಷಿ ಬಗ್ಗೆ ಬಹಳ ಮಾಡಿಕೊಟ್ಟಿದ್ದಾರೆ, ನೋಡ್ಲಿಕ್ಕೆ ಭಾರಿ ಖುಷಿ ಆಗುತ್ತೆ.
4: ದನಗಳು ಮನೆ
7: ನಮ್ಮಲ್ಲಿ ಒಂದ್ 8 ದನಗಳಿವೆ.
4: ನೀವೇ ಎಲ್ಲ ಮಾಡ್ಕೊತೀರಾ
7: ಕೃಷಿ? ಅಷ್ಟು ಕೆಲಸ ನಾವೇ ಮಾಡ್ಕೊಳ್ತೇವೆ. ಬರ್ತಾರೆ ಆಳುಗಳು, ಆದ್ರೂ ನಾವು ಮನೆ ಕೆಲಸ ನಾವೇ ಮಾಡ್ಕೊಳ್ಳೋದು. ಅಂದ್ರೆ ಹಂಗಾಗಿ ಇಲ್ಲಿ ನೋಡಿದಾಗ ನಂಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು. ಯಾವತ್ತು ನೋಡಿದ್ ಮತ್ತೂ ಖುಷಿ ಆಯ್ತು.
4: ಕೃಷಿ ಮೇಳದಿಂದ ಏನ್ ಉಪಯೋಗ ಆಗ್ಲಿಕ್ಕೆ ನಿಮ್ಗೆ ಅಂತೀರಿ?
7: ಇಲ್ಲಿಂದ ನಮ್ಗೆ ಹೈನುಗಾರಿಕೆದ್ದೆ ನಮ್ಗೆ ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಒತ್ತಡ ಕೊಡೋದು. ಯಾವಾಗ್ಲೂ ಮೊದ್ಲು ಅದೇ, ಈಗ್ಲೂ ಅದೇ, ಇಲ್ಲಿ ಬಂದಾಗ್ಲೂ ನಾನು ನೋಡಿದ ಹೆಚ್ಚಿಗೆ ಕೃಷಿ, ಅದ್ರ ಬಗ್ಗೆ ಹೈನುಗಾರಿಕೆ ಬಗ್ಗೆನೆ ನಾನು ನೋಡಿರೋದೀಗ.
4: ನಿಮ್ ಮುಖದ ಮೇಲೆ ಸಂತೋಷ ಕಾಣ್ಲಿಕ್ಕದ
7: ನಂಗೆ? ಯಾಕೆಂದ್ರೆ ಅವಾಗ್ರೆ ದನ ಕರ ಅಂತ ಬಹಳ ಇಷ್ಟ. ಯಾವಾಗ್ಲೂ ಎಮ್ಮೆ
4: ಎರಡು ಕಣ್ಣು ಸಾಲ್ಬಲ್ಲು ನೋಡ್ಲಿಕ್ಕೆ.
7: ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲ ನಮ್ಮ ರೈತ ಮಹಿಳೆಯರನ್ನ ನೋಡಿದಾಗ.
4: ನಿಮ್ ಹೆಸರೇನಮ್ಮ?
8: ನಮ್ದು ಹೆಸರು ಲಕ್ಷ್ಮಿ ಕಿಪ್ಪನೆ.
4: ಏನ್ ಹೇಳ್ಬೇಕಂತೀರಿ ಕೃಷಿ ಮೇಳದ ಬಗ್ಗೆ?
8: ನಮಗೆ ದನದ ಬಗ್ಗೆ ರಾಶಿ ಶುಕ್ರ ಇಷ್ಟ ಅವ್ರೆ. ನಾವು ಮನೇಲಿ ಅದೇ
4: ಸಾಕಷ್ಟು
8: 6 ಕರುಗಳು, 4 ನಾ, 2 ಹಾಲು ಕರೆಯೋದು ಎಲ್ಲ ಇದ್ದಾವೆ, ಮಾಡ್ತಾರೆ. ಆ ಕೆಲಸ ಮಾಡಕ್ಕೆ ಬಂದಿದೆ ಈಗ. ಇಲ್ಲಿ ನೋಡಿದೆ ಮತ್ತು ಖುಷಿನೂ ಆಯ್ತು. ಮತ್ತೆ ತೋಟ ಎಲ್ಲ ನಾವು ಮಾಡ್ತಾರೆ. ಆ ತೋಟ ಮೇಲೆ ನಮ್ಗೆ ರಾಶಿ ಇದಾವೆ.
4: ಗದ್ದೆ ತೋಟದಾಗ ಏನ್ ಬೆಳಿತೀರಿ?
8: ನಮ್ದು ತೋಟದಲ್ಲಿ ನಮ್ಗೇನು ಇಲ್ಲ. ನಾವು ರೈತರ ಬೇರೋ ಸಂತೆ ಕೆಲ್ಸಕ್ಕೆ ಹೋಗ್ತಾರೆ, ಅಡಿಕೆ ಹೊರಿತು, ಅಡಿಕೆ ಆರಿಸುತ್ತಾರೆ, ಕಳೆ ತೆಗಿತಾರು ಈ ರೈತ, ಮತ್ತೆ ಗದ್ದೆ ನೆಟ್ಟೆ ಮಾಡ್ತಾರು. ಇದೆ ನಮ್ದು ಕೆಲಸ ಅಲ್ಲಿ.
4: ಮತ್ತೆ ಕೃಷಿ ಮೇಳ ನೋಡಿ ಹೆಂಗ ಅನಿಸ್ತು?
8: ಒಳ್ಳೆ ಎಲ್ಲ ಒಳ್ಳೆ ಆಯ್ತು ಎಲ್ಲದು. ತೋಟ ಗೀಟ ಎಲ್ಲ ನೋಡಿ, ಹೂವಿನ ಗಿಡ ನೋಡಿ ಒಳ್ಳೆ ಆಯ್ತು. ಆಯ್ತು, ಇಷ್ಟೇ ಮಾತಾಡೋದು.
0: ಧನ್ಯವಾದಗಳು, ಧನ್ಯವಾದಗಳು. ಈಗ ನಮ್ ಜೊತೆಗೆ ಇನ್ನೊಬ್ಬ ಇಲ್ಲಿ ಸಾಕಷ್ಟು ರೈತರು ಇನ್ನು ಮಾತನಾಡಲಿಕ್ಕೆ ನಮ್ ಜೊತೆ ಕಾಯ್ತಾ ಇದ್ದಾರೆ. ಚಂದ್ರಶೇಖರ್ ಅವರೇ, ತಾವು ಯಾವಾಗ್ಲಿಂದ ಕೃಷಿ ಮೇಳಕ್ಕೆ ಬರ್ತಾ ಇದೀರಿ? 1 ವರ್ಷದಿಂದ ನೋಡ್ತಾ ಇದೀರಿ?
9: 7 ವರ್ಷದಿಂದ ನೋಡ್ತಾ ಇದ್ದಾರೆ.
0: 8 ಎಕರೆ ಜಮೀನ್ ಇದೆ ತಮ್ದು?
9: 8 ಎಕರೆ ಜಮೀನ್ ಇದೆ.
0: ಏನೇನ್ ಹಾಕಿದಿರಿ ಅಲ್ಲಿ?
9: ತೆಂಗಿನ ಗಿಡ, ಅಡಿಕೆ ತೋಟ ಮಾಡಿದೆ.
0: ತೆಂಗಿನ ಗಿಡ, ಅಡಿಕೆ ತೋಟ,
9: ಅದಕ್ಕೆ ಮೆಣಸಿನ ಗಿಡನೂ ಹಚ್ಚಿದೆ.
0: ಕಾಳು ಮೆಣಸು. ಯಾವೂರು ತಮ್ದು?
9: ನಮ್ದು ಬೀಕಲ್ಪಳ್ಳಿ, ದಾವಣಗೆರೆ ತಾಲೂಕು.
0: ದಾವಣಗೆರೆ ತಾಲೂಕು.
9: ದಾವಣಗೆರೆ
0: ಅಂದ್ರೆ ಅಲ್ಲಿಂದ ಬಂದಿದ್ದೀರಿ ಈಗ ನೋಡ್ಲಿಕ್ಕೆ?
9: ಹೌದು.
0: ಈ ಕೃಷಿ ಮೇಳ ತಮ್ಗೆ ಅನುಕೂಲ ಆಗುತ್ತಾ ಹೇಗೆ?
9: ಅನುಕೂಲ ಬಹಳ ಅನುಕೂಲ ಆಗ್ತದೆ.
0: ಯಾವ ತರದಲ್ಲಿ ಅನುಕೂಲ ಆಗುತ್ತೆ?
9: ಅಲ್ಲ, ಇಲ್ಲಿ ನೋಡಿ ಟ್ರಾಕ್ಟರ್ ವಸ್ತುಗಳೆಲ್ಲ ನೋಡಿ ತಗೊಂಡದ್ರಿ. ಹಂಗಾಗಿ ನಾವು ಸಾವಿರ ಕೃಷಿ ಮಾಡೋದ್ರಿಂದ ಕಟ್ಟಾರ ತಗೊಂಡವಿ, ಹುಲ್ ಕಟ್ ಮಾಡೋದು. ಹಂಗಾಗಿ ನಮ್ಗೆ ಎಲ್ಲ ಅನುಕೂಲ ಆಗಿದೆ.
0: ಕಟ್ಟಾರ ಅಂದ್ರೆ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ
9: ಸಿಕ್ಕಿದೆ. ಇಲ್ಲಿಂದ ಅರಸಿ ಗಿಡ ಹೋಗಿದ್ದೀವಿ,
0: ಅನುಕೂಲ ಆಗಿದೆ. ಅರಸಿ ಗಿಡ
9: ಹೋಯ್ತವಲ್ಲ, 3 ವರ್ಷ ಹಚ್ಚಿದೆ,
0: ಎಲ್ಲ ಬೆಳೆ ಚೆನ್ನಾಗಿ ಬಂದಿದೆ. ತಮ್ಮ ಹೆಸರು?
10: ತಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ.
0: ಎಲ್ಲಿಂದ ಬಂದಿದ್ದೀರಿ?
10: ನಾವು ದಾವಣಗೆರೆಯಿಂದ.
0: ದಾವಣಗೆರೆಯಿಂದ ಬಂದಿದ್ದೀರಿ. ತಮ್ದು ಹೊಲ ಎಷ್ಟಿದೆ?
10: ನಮ್ದು 6 ಎಕರೆ ಇದೆ.
0: 6 ಎಕರೆ ಏನೇನ್ ಹಾಕಿದಿರಿ?
10: ಅಡಿಕೆ, ಭತ್ತ,
0: ಹೆಚ್ಚು ನೀವು ಸಾವಯವ ಗೊಬ್ಬರ ಉಪಯೋಗಿಸ್ತೀರಾ ಅಥವಾ ರಾಸಾಯನಿಕ
11: ಸಾವಯವ ಗೊಬ್ಬರ ಉಪಯೋಗಿಸ್ತೀರಾ?
0: ಸಾವಯವ ಸಾವಯವದಲ್ಲಿ ಯಾವ್ಯಾವ ರೀತಿ ಗೊಬ್ಬರಗಳನ್ನು ತಯಾರು ಮಾಡ್ತೀರಿ?
11: ಸಗಣಿ ಗೊಬ್ಬರ, ಕೋಳಿ ಗೊಬ್ಬರ,
0: ಜೀವಾಮೃತ.
11: ಜೀವಾಮೃತ ಮಾಡ್ತಾವ?
0: ಯಾವ ತರ ಮಾಡ್ತೀರಿ ಜೀವಾಮೃತ?
11: ಜೀವಾಮೃತ ಟ್ಯಾಂಕ್ನಿಗೆ ಮಿಕ್ಸ್ ಮಾಡಿ ಗೋಮೂತ್ರ, ಸಗಣಿ ಮತ್ತು ಬೆಲ್ಲ, ದ್ವಿದಳ ಧಾನ್ಯದ ಪೌಡರ್ ಎಲ್ಲ ಮಾಡಿ ಹಾಕಿ
0: ಎಲ್ಲ ಅದನ್ನ ಒಟ್ಟಾಗಿ ಮಿಕ್ಸ್ ಮಾಡಿ ಅನಂತರ ಜೀವಾಮೃತ ರೆಡಿ.

0: ಮಾಡಿ ಹಾಕ್ತಾರೆ, ಡಿಪ್ಲಿಕೇಶನ್ ತರ
1: ಮಾಡ್ತೀರಾ.
0: ತುಂಬಾ ಸಂತೋಷ, ಸಾಕಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ರಿ. ಸಾಕಷ್ಟು ಇಲ್ಲಿ ಇನ್ನು ಕೃಷಿ ಮೇಳದಲ್ಲಿ ನೋಡುವಂತದ್ದಿದೆ, ತಾವು ನೋಡ್ರಿ. ಇನ್ನೊಬ್ಬ ರೈತರು ನಮ್ಮ ಇದಾರೆ, ತಮ್ಮ ಹೆಸರು
2: ಹೆಸರು ಹೊನ್ನೂರು ಮುನಿಯಪ್ಪ ಅಂತ ಹೇಳಿ, ರೈತ ಮುಖಂಡ್ರ. ನಮ್ದು ಒಂದು 6 ಎಕರೆ ಅಡಿಕೆ ತೋಟ ಇದೆ. ನಾವು ಇನ್ನು ಈ ಆರ್ಗ್ಯಾನಿಕ್ ಫರ್ಟಿಲೈಸರ್ ಯಾವ್ದು ಉಪಯೋಗ ಮಾಡ್ತಾ ಇಲ್ಲ. ನಾವು ಕೊಟ್ಟಿಗೆ ಗೊಬ್ಬರ, ನಾವು ಕುರಿ ಗೊಬ್ಬರದಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ. ಈಗ
0: ತುಂಬಾ ಸಂತೋಷ, ಯಾಕಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರ ಅಷ್ಟು ಇಳುವರಿಯನ್ನ ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮಂತ ರೈತರು ಮಾರ್ಗದರ್ಶಕರಾಗಬೇಕು ಉಳಿದವರಿಗೆ. ನಾವು ಏನೇನು ನೋಡಿದ್ರಿ ಕೃಷಿ ಮೇಳ?
2: ಸರಿ, ಕೃಷಿ ಮೇಳದಲ್ಲಿ ರೈತರಿಗೆ ಏನ್ ಬೇಕಾದಂತ ಟ್ರಾಕ್ಟರ್ ಇರ್ಬೋದು, ಟ್ರಾಕ್ಟರ್ ಸಲಕರಣೆ ಇರ್ಬೋದು, ಈ ಔಷಧಿಗಳು ಇರ್ಬೋದು, ಬೇರೆ ಬೇರೆ ಎಲ್ಲ ಹಾಕಿದಾರ. ನಾವು ಅವನ್ನು ಕೂಡ ಮನ್ನಣೆ ತಗೊಳ್ಳಿಲ್ಲ. ಟ್ರಾಕ್ಟರ್ದು ಟ್ರಾಕ್ಟರ್ ಮಿಷಿನರಿ ಅವೆಲ್ಲ ತಗೊಂಡ್ವಿ. ಆಮೇಲೆ ಈಗ ಇನ್ನು ಬಟ್ಟೆ ಬರೀ ಎಲ್ಲ ಅವ್ರ ಏನು ಕೃತಕವಾಗಿ ಏನ್ ಬೇಕೋ ಅದನ್ನ ಮಾಡ್ತಾ ಇದಾರೆ. ಅದೆಲ್ಲ ರೈತರಿಗೆ ಏನಿಲ್ಲ, ಏನ್ ಬಂದಿದಾರೆ ಅನ್ನೋದಕ್ಕೋಸ್ಕರ ಖರೀದಿ ಮಾಡ್ತಾ ಇದಾರೆ. ಇದು ಬೇಕಾಗಿದ್ರೆ ರೈತರಿಗೆ ಉಪಕರಣಗಳು ಟ್ರಾಕ್ಟರ್ದೆಲ್ಲ ಬಹಳ ಚೆನ್ನಾಗಿದೆ.
3: ಬಹಳ ರೈತರಿಗೆ ಉಪಯುಕ್ತ ಆಗುವಂತಹ ಅನೇಕ ಉಪಕರಣಗಳಿರಬಹುದು, ರಸಗೊಬ್ಬರಗಳಿರಬಹುದು, ಎಲ್ಲಾ ವಿಷಯದ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮತ್ತೆ ಮಾರಾಟಕ್ಕೂ ಕೂಡ ಲಭ್ಯವ. ಧನ್ಯವಾದ ಸರ್. ಇನ್ನಷ್ಟು ಕೃಷಿ ಮೇಳವನ್ನ ಅಡ್ಡಾಡಿ ಆನಂದ ಪಡ್ಕೊಳ್ರಿ. ನಮ್ಮ ಕೃಷಿ ಮೇಳ ಅಂತಂದ್ರೆ ಸಣ್ಣವರಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅನ್ನೋದೇ ಬಹಳ ಸಂತೋಷದ ವಿಷಯ. ಸಣ್ಣ ಸಣ್ಣ ಮಕ್ಕಳು ಕೂಡ ಕಾಣ್ತಾ ಇದ್ದಾರೆ, ಆದ್ರೆ ವಯಸ್ಸಾದವರು ಕೂಡ ಎಲ್ಲರಿಗಿಂತ ಸಣ್ಣ ಮಕ್ಕಳಿಗಿಂತ ಹುರುಪಿನಿಂದ ಈ ಮೇಳದಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ವಿದ್ಯಾರ್ಥಿ ಇದ್ದಾನೆ ಇಲ್ಲಿ ಪ್ರವೀಣ್ ಹತ್ರಕಿ, ಕೃಷಿ ವಿಶ್ವವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಯವನು ಪ್ರವೀಣ್.
4: ಬಹಳ ಸಂತೋಷ, ಯಾಕಂದ್ರೆ ಯುವಶಕ್ತಿ ಈಗ ಮುಂದ್ ಬರ್ಬೇಕಾಗಿದ. ಮೊದಲು ಗ್ರಾಮ ಭಾರತ ಇದ್ದದ್ದು ಈಗ ನಾವು ಡಿಜಿಟಲ್ ಇಂಡಿಯಾ ಅಂತ ಹೇಳಿಗತ್ತೀವಿ. ಈ ಸಂದರ್ಭದೊಳಗೆ ನಮ್ಮ ಯುವಶಕ್ತಿಯನ್ನ ಮಾತಾಡಿಸೋದು ಬಹಳ.
3: ಯುವಶಕ್ತಿನಿ ಪ್ರೇರಕ, ಯಾಕಂತಂದ್ರೆ ಎಲ್ಲರಿಗೂ ಅವರು ಹೇಳ್ಕೊಟ್ಟಾಗ ಅವರ ಒಂದು ಬಲವರ್ಧನೆ ಇದ್ದಾಗ್ಲೇನೆ ಎಲ್ರಿಗೂ ಅನುಕೂಲ ಆಗುವಂತದ್ದು. ಏನ್ ಹೇಳ್ತೀರಾ ಪ್ರವೀಣ್?
1: ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಪ್ರವೀಣ್ ಅತ್ತರ್ಕಿ ಅಂತ. ನಾನು BSc ಅಗ್ರಿ ಅಂತಿಮ ವರ್ಷದ ವಿದ್ಯಾರ್ಥಿ. ನಾನು ಪ್ರಥಮ ಬಂದಾಗ ನಾನು ಕೂಡ ಕೃಷಿ ಮೇಳವನ್ನ ಕಂಡು ಸ್ವಲ್ಪ ಕಲ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಊರಿನ ಸೈಡ್, ನಮ್ದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು, ಅಲ್ಲಿ ರೈತರಿಗೆ ಸ್ವಲ್ಪ ಅರಿವಿರಲಿಲ್ಲ. ನಾ ಪ್ರಥಮವಾಗಿ ಬಂದಾಗ ಇಲ್ಲಿದ ನೋಡಿ ನಾನು ನಮ್ಮ ಗ್ರಾಮ ಪಂಚಾಯತಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಸಭೆಯನ್ನ ಕರೆದ. ಅವಾಗ ರೈತರಿಗೆ ಅರಿವು ಮೂಡಿಸಿದೆ. ಅವರಿನ್ನು ನಮ್ಮ ರೈತರು ಟ್ರೆಡಿಷನಲ್ ಅಂದ್ರೆ ಟ್ರೆಡಿಷನಲ್ ಪದ್ಧತಿಯಲ್ಲೇ ಇದ್ದಾರೆ, ಅವರಿಗೆ ಮಾಡರ್ನ್ ಟೆಕ್ನಾಲಜಿ ಬಗ್ಗೆ ಅರಿವಿಲ್ಲ. ಹಾಗಾಗಿ ನಾನು ಒಂದು ಅಲ್ಲಿರುವಂತ ಮುಂದುವರಿಯುವಂತಿರೋ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಇಲ್ಲಿ ಅಂತ ವೈಜ್ಞಾನಿಕವಾಗಿ ಏನ್ ಮುಂದುವರಿದ್ದು ಆ ವಿಧಾನಗಳನ್ನ ಫಾರ್ವರ್ಡ್ ಮಾಡೋದು, ಒಂದು ಸಭೆ ಮಾಡೋದು, ಅದನ್ನು ಮಾಡಿದೆ. ಈ ಪ್ರಥಮ ವರ್ಷ ನಂತರ ಎರಡನೇ ವರ್ಷದಿಂದ ರೈತರ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಅಲ್ಲಿ ಸ್ವಲ್ಪ ನಮ್ಮ ಕಡೆ ಹೈನುಗಾರಿಕೆ ಜಾಸ್ತಿ, ನೀರಾವರಿ ಇರೋದ್ರಿಂದ ಹೈನುಗಾರಿಕೆ ತೋಟಗಾರಿಕೆ ಇವನ್ನೆಲ್ಲ ಮಾಡ್ತಾರ. ಇಲ್ಲಿರುವಂತ ಏನೇನು ಹೊಸ ಹೊಸ ನಮ್ಮ ಲೆಕ್ಚರ್ಸ್ ಆಗಿರ್ಬೋದು, ನಮ್ಮ ಪ್ರಾಧ್ಯಾಪಕರು ಏನ್ ಸಂಶೋಧನೆ ಮಾಡಿರ್ತಾರ ಅದನ್ನ ರೈತರು ಹೇಳಿ ಅವ್ರಿಗೆ ಅಳವಡಿಸ್ಕೊಳ್ಳಂತ ಹೇಳ್ತೀನಿ. ಈಗ ಸೈಲೇಜ್ ಆಗಿರ್ಬೋದು, ಅಜ್ವಲ್ ಆಗಿರ್ಬೋದು, ಇದು ಹೈನುಗಾರಿಕೆಯಲ್ಲಿ ಅತ್ಯುತ್ತಮ ಉನ್ನತವಾದ ಗುಣಮಟ್ಟವನ್ನ ಹಾಲಿನ ಇಳುವರಿಯನ್ನು ಕೊಡ್ತಿದೆ. ಇವನ್ನೆಲ್ಲ ಹೇಳ್ಕೊಟ್ಟಾಗ ಅವ್ರು ರೈತರು ಕೂಡ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದೇ ರೀತಿ ನಮ್ಗ ಬೇಕಾದಷ್ಟು ಆಧುನಿಕ ತಂತ್ರಜ್ಞಾನಗಳನ್ನ ಹೇಳ್ಕೊಡಪ್ಪ, ನಾವು ಅಳವಡಿಸ್ಕೋತೀವಿ, ನೀವು ಎಲ್ಲಿ ಕರಿತೀರಿ ಅಲ್ಲಿ ಬರ್ತೀರಿ ಅಂತ ಹೇಳ್ಕೊಡ್ತಿದ್ದಾರೆ.
3: ಅಂತಂದ್ರೆ ಈಗ ನಾವು ಕಲಿಯುವ ವಿದ್ಯಾರ್ಥಿ ಆಗಿರೋದ್ರಿಂದ ಬರೀ ತಂದೆಗಳ ಜವಾಬ್ದಾರಿ ಅಂತಲ್ಲ, ಆದ್ರೆ ನಾವು ಹುಟ್ಟಿರುವಂತಹ ಒಂದು ಊರಿಗೂ ಕೂಡ, ಗ್ರಾಮೀಣ ಪ್ರದೇಶಕ್ಕೂ ಕೂಡ ರೈತರು ಮುಂದೆ ಬರೀಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಬೇಕಾಗುತ್ತೆ.
4: ಮತ್ತೊಬ್ಬ ಯುವ ರೈತ ನಮ್ ಜೊತೆಗಿದ್ದಾರೆ, ಇವರು ಹಾವೇರಿ ಜಿಲ್ಲೆಯಿಂದ ಬಂದಾರ. ಪ್ರವೀಣ್ ಕುಮಾರ್, ಏನ್ ಮಾಡ್ತೀರಿ?
5: ಅಗ್ರಿಕಲ್ಚರ್ ಮೇಡಮ್, ಇಲ್ಲ ವ್ಯವಸಾಯ ಮಾಡ್ತಾ ಇದ್ದೀವಿ ಮೇಡಮ್. ನಾವು ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಹಣ್ಣು ಮತ್ತು ತರಕಾರಿಗಳನ್ನ ಬೆಳಿತಿದ್ದೀರಿ ಮೇಡಮ್. ನಮಗೆ ಅಗ್ರಿಕಲ್ಚರ್ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ ಆಗ್ಲಿ, ಆಮೇಲೆ ಬೆಳೆಯತಕ್ಕಂತ ಬೀಜೋತ್ಪಕರಣಗಳಾಗ್ಲಿ, ಆಮೇಲೆ ಡ್ರಿಪ್ ಇರಿಗೇಷನ್ ಆಗ್ಲಿ, ನೀರಾವರಿ ಎಲ್ಲದ್ರ ಬಗ್ಗೆನೂ ಒಂದು ಅರಿವಾಗಿದೆ ಮೇಡಮ್. ನಾವೆಲ್ಲ ಈಗ ಫ್ರೂಟ್ ಅನ್ನ ಬೆಳೀತಾ ಇದ್ದೀವಿ. ಬಟರ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಪೇರ್ಲಿ, ಪಪ್ಪಾಯಿ, ಇತರ ಇನ್ನು ಹಣ್ಣುಗಳನ್ನ ಬೆಳಿಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಅದಕ್ಕೋಸ್ಕರ ಕೃಷಿ ಮೇಳದಲ್ಲಿ ಮಾಹಿತಿ ಸಿಕ್ತು ಮೇಡಮ್. ಇನ್ನು ಹೆಚ್ಚಿನ ಮಾಹಿತಿ ನಮ್ಗೆ ಸಿಕ್ಲಿ ಅಂತಂದ ಹೇಳಿ, ಇನ್ನು ಹೆಚ್ಚು ಬೆಳಿಲಿ ಅಂತ ಹೇಳಿ ಕೃಷಿ ಮೇಳ ಶುಭ ಹಾರೈಸ್ತೇನೆ ಮೇಡಮ್.
3: ಹೊಸ ತಳಿಗಳು ಕೂಡ ಈಗ ಕಂಡು ಬರ್ತಾ ಇದಾವೆ ಕೃಷಿ ಮೇಳದಲ್ಲಿ, ಹಣ್ಣಿನ ಬಗ್ಗೆ ಇದ್ರ ಬಗ್ಗೆ
5: ನಮ್ದು ಆಸಕ್ತಿ ಇದೆ ಮೇಡಮ್. ಮಾಡ್ಬೇಕು ಅಂತ ಹೇಳಿ, ತುಂಡು ಭೂಮಿಯಲ್ಲಿ ಹಿಂಡು ಬೆಳೆಗಳು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ಬೇಕು ಅಂತ ಆಸಕ್ತಿ ಇದೆ ಮೇಡಮ್. ಇನ್ನು ಹೆಚ್ಚಿನ ರೀತಿಯಾಗಿ ಮಾಡ್ಬೇಕು ಅಂತ ಆಸೆ ಇದೆ, ಮಾಡ್ತೀವಿ ಮೇಡಮ್.
3: ಪ್ರವೀಣ್ ಕುಮಾರ್ ಒಳ್ಳೇದಾಗ್ಲಿ, ಇನ್ನಷ್ಟು ರೈತರಿದ್ದಾರೆ ನನ್ನ ಜೊತೆಗೆ. ತಮ್ಮ ಹೆಸರು?
6: ನಮ್ಮ ಹೆಸರು ಪುರುಸಪ್ಪ ಎರೇಬಿದ್ರಿ, ರಣಾಮಿನ ಕರೆಕ್ಟ್. ನಾವು ಭತ್ತ, ಗೋಂಜಾಳ, ಮೆಕ್ಕೆಜೋಳ ಬೆಳಿತೇವ್ರಿ, ಊಟ ಜೋಳ ಬೆಳಿತೇವ್ರಿ. ಎಲ್ಲಾ ನೋಡಿದ್ರಿ, ಅಡ್ಡಿ ಅಲ್ರಿ, ಚೆನ್ನಾಗಿ ಆಗೈತಿ. ಸುರೇಶ್ ಅಂತರಿ, ನಾವು ರಣಮೃತ ಕಿರಿಯಬಿರ್ದ. ನಾವು ಬೆಳೆದ ಭತ್ತ, ಸೋಯಾಬೀನ್, ಹತ್ತಿ, ಗೋಂಜಾಳ ಮತ್ತೆ ಅಡಿಕೆ ಕೃಷಿ ಮೇಳ ಬಂದು ಇನ್ನಷ್ಟು ಅನುಭವ ತಗೊಂಡವ್ರಿ.
3: ಅದ
6: ಇಲ್ಲೆಲ್ಲ

0: ಯಾವ ರೀತಿ ಬಳಸ್ತಾರೆ ಇವೆಲ್ಲದರ ಬಗ್ಗೆನೂ ಇನ್ಫಾರ್ಮೇಶನ್ ಸಿಕ್ಕಿದೆ. ಆಮೇಲೆ ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಎದಕ್ಕೆ ಯೂಸ್ ಆಗತ್ತೆ ಅಂದ್ರೆ ರಾಸಾಯನಿಕ ಕೃಷಿಯನ್ನ ಬಳಸುವುದರಿಂದ ಕೃಷಿಯನ್ನ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೇ ಯೂಸ್ ಆಗತ್ತೆ ಮೇಡಮ್.
1: ಧನ್ಯವಾದ. ಮತ್ತೊಬ್ಬ ಯುವತಿ ಇದಾರೆ, ತನ್ನ ಹೆಸರು
2: ಜ್ಯೋತಿ ಪಾಟೀಲ್.
1: ಜ್ಯೋತಿ ಎಲ್ಲಿಂದ ಬಂದಿರಿ?
2: ಬೆಳಗಾವಿ.
1: ಏನೇನ್ ಮಾಡಿದ್ರಿ, ಏನೇನ್ ಮಾಡಿದ್ರಿ ಕೃಷಿ ಮೇಳದೊಳಗ?
2: ಕೃಷಿ ಮೇಳದೊಳಗ ಯಾವ ತರ ವೆಹಿಕಲ್ ಒಳಗ ಯಾವ ತರ ಮಷಿನ್ ಗಳೆಲ್ಲ ಯೂಸ್ ಮಾಡ್ಕೋಬೇಕಂತ ನೋಡಿದ್ವಿ. ಹೊಸ್ತಾಗಿರೋಂತವ್ರನ್ನ ಯೂಸ್ ಮಾಡ್ಕೊಂಡ್ವಿ. ಆಮೇಲೆ ಗೊಬ್ಬರಗಳೆಲ್ಲ ಯಾವ ರೀತಿ ನಾವು ಅದನ್ನ ಅಳವಡಿಸ್ಕೋಬೇಕು ಅಂದ್ರೆ ರಾಸಾಯನಿಕನ ಕಡಿಮೆ ಮಾಡ್ಕೊಂಡು
1: ಸಾವಯವ ಕೃಷಿಯತ್ತ ತಮ್ಮ ಗಮನ. ಒಳ್ಳೇದಾಗ್ಲಿ ಜ್ಯೋತಿ. ಕುಮಾರ್ ರೇಖಾ, ಬಹಳ ಖುಷಿ ಅನಿಸ್ತು ಕೃಷಿ ಮೇಳ ನೋಡಿದಾಗ. ಸಾಕಷ್ಟು ಜನರ ಒಂದು ಬಹಳ ತೀವ್ರ ಸ್ಪಂದನೆಯಾದ ಜನರು ಹಂಗ ಬಾರ್ದು ಬರ್ಲಿಕ್ಕತ್ತಾರ. ಇವತ್ತ ನಾಳೆ ನಾಡಿದ್ದು ಕೂಡ ಕೃಷಿ ಮೇಳ,
3: ನಾಳೆ ರವಿವಾರ, ಇನ್ನು ತುಂಬಾ ಜನ ಸಾಗರವೇ ಹರಿದು ಬರ್ತದೆ ಈ ಕೃಷಿ ಮೇಳಕ್ಕೆ. ಮತ್ತೊಮ್ಮೆ ನಾವು ಇನ್ನೂ ಎಷ್ಟು ಜನ ಹೆಚ್ಚೆಚ್ಚು ಬರ್ಲಿ ಅಂತೇಳಿ ಹಾರೈಸೋಣ ಮಾಯಾ.
4: ಖಂಡಿತ ಸುರೇಖಾ ಅವರೇ, ತಾವು ಹೇಳ್ತಾ ಇರೋದು ನಿಜಕ್ಕೂ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಕೃಷಿ ಮೇಳ ನೋಡಿದ್ರೆ ಇದು 4 ದಿನ ಕೃಷಿ ಮೇಳ ಸಾಕಾಗೋದಿಲ್ಲ. ಈ ಜನ ಸಂದಣಿ, ಈ ಜನ ಆಸಕ್ತಿ ವಹಿಸ್ತಾ ಇರೋದನ್ನ ನೋಡಿದ್ರೆ ಈ ಕೃಷಿ ಮೇಳ 2026 ಒಂದು ಉತ್ತಮ ಜ್ಞಾನ ವೇದಿಕೆ ಆಗಿದೆ. ಸೆಪ್ಟೆಂಬರ್ 25 ರಿಂದ 28 ರವರೆಗೆ ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ನಿನ್ನೆಯಿಂದನೂ ಇದು ನಡೀತಾ ಇದೆ. ಜನ ಇವತ್ತಂತರೂ ತುಂಬಾ ಸಾಕಷ್ಟು ಜನ ಇಲ್ಲಿ ಹರಿದು ಬರ್ತಾ ಇದ್ದಾರೆ. ರೈತರು, ಕೃಷಿ ಆಸಕ್ತರು, ಯುವಕರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು. ಇನ್ನೂ ಹೆಚ್ಚಾಗಿ ಮತ್ತೆ ಈ ವಿಜ್ಞಾನ ರೈತನ ಕೈ ಸೇರಿದಾಗ ಕೃಷಿ ಸಮೃದ್ಧಿ ಆಗ್ತದೆ. ರೈತನ ಸಮೃದ್ಧಿ ಆದಾಗ ನಾಡು ಸಮೃದ್ಧಿ ಆಗ್ತದೆ. ಕೃಷಿ ಬೆಳೆಯಲ್ಲಿ ರೈತ ಸಮೃದ್ಧನಾಗಲಿ, ನಮ್ಮ ನಾಡು ಸಮೃದ್ಧ ಆಗ್ಲಿ ಅಂತ ಈ ಮೂಲಕ ಹಾರೈಸ್ತಾ ನಾವು ಮಾಯಾವರೇ ಈಗ ಹೊತ್ತಾಯ್ತು. ನಾವು ಕಾರ್ಯಕ್ರಮ ಮುಗಿಸೋದು, ತಮ್ಮ ಕೊನೆಯ ಮಾತು ನಮ್ಮ ರೈತ ಬಾಂಧವರಿಗೆ.
1: ನಾವು ನಮ್ಮ ಶ್ರೋತೃ ಬಾಂಧವರಿಗೆ ಕೃಷಿ ಮೇಳ 2026 ಒಂದು ಚಿತ್ರಣವನ್ನ ಕೊಟ್ಟಿವಿ. ಬಹುಶಃ ತಮ್ಮ ಮನೆಯೊಳಗ ಕೂತು ಕೃಷಿ ಮೇಳ ಹೆಂಗ ನಡೆದದ ಅನ್ನೋದನ್ನ ಅವರು ವೀಕ್ಷಿಸಿದ್ರು, ಕೇಳಿದ್ರು ಅಂತ ಹೇಳ್ತೀವಿ.
4: ನಾಳೆನು ಕೂಡ ನಮ್ಮ ಕೃಷಿ ನೇರ ಪ್ರಸಾರ, ಇದು ಕೃಷಿ ಮೇಳದ ನೇರ ಪ್ರಸಾರ ಇರುತ್ತೆ. ಅದನ್ನ ತಾವು ಹೇಳಿ ನಮ್ಮ ರೈತ
1: ಶ್ರೋತೃ ಬಾಂಧವರು, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ ಕೃಷಿ ಮೇಳ 2026 ಇವತ್ತು ನಾಳೆ ನಾಡಿದ್ದು ಕೂಡ ನಡೀತಾ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.

ಕೇಳುಗರೆ, ಇದುವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕೃಷಿ ಮೇಳ 2026 ಎರಡನೇ ದಿನದ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕುಮಾರ್ ಫಕೀರೇಶ್ ಅಗಡಿ, ಮಾಲಾ ಸಾಮ್ರಾಣಿ, ಮಾಯಾ ರಾಮನ್ ಹಾಗೂ ಜಿ ಸುರೇಖಾ ಸುರೇಶ್. ತಾಂತ್ರಿಕ ನೆರವು ಎಂಕೆ ಬೈಜು, ಉಮೇಶ್ ತಲವಾಯಿ ಹಾಗೂ ನದೀಂ ಅಣ್ಣಿಗೇರಿ. ಸಹಕಾರ ರಾಕಿ ಹಾನ್ಗಲ್, ಸುಮಾ ಸುರೇಶ್, ಅನಂತ ಪಾಟೀಲ್, ತ್ರಿವೇಣಿ ಬಟಗೇರಿ, ಮಧುಕೇಶ್ ಖಾನಾಪುರ್, ಸತೀಶ್ ಬೂದಪ್ಪನವರ್ ಹಾಗೂ ಅಪೂರ್ವ ಕುಲಕರ್ಣಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 1:05. ಕೇಳುಗರೆ, ಈ ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳು ಹೀಗಿವೆ. 1:10 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 1:30 ಚಿತ್ರಗೀತೆಗಳು. 1:40 ಸೇವಾ ಸಂಕಲ್ಪ ಅಭಿಯಾನ ಸರಣಿ, ವಿಷಯ ಮೇಕ್ ಇನ್ ಇಂಡಿಯಾ. 2:40 ಮಕ್ಕಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3:00 ಎಫ್ಎಂ 101.3 MHz ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ, ಕನ್ನಡ ಚಲನಚಿತ್ರ ಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 5:30 ಯುವವಾಣಿಯಲ್ಲಿ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್. 6:15 ಮಕ್ಕಳಿಗಾಗಿ ಕಾರ್ಯಕ್ರಮ ಗೋಧೂಳಿ. ರಾಯಚೂರು ತಾಲೂಕಿನ ಯರಮರ್ಸ್ ಕ್ಯಾಂಪಿನ ಫೆಡರಲ್ ಪಬ್ಲಿಕ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ. ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು, ಉತ್ಪಾದನಾ ತಾಂತ್ರಿಕತೆಗಳು ಕುರಿತ ಸಸ್ಯ ಸಂರಕ್ಷಣೆ ವಿಜ್ಞಾನಿಗಳಾದ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ಬೆಂಗಳೂರು ಕೇಂದ್ರದಿಂದ 7:20 ಜನಪದ ಸಂಗೀತ ಕಾರ್ಯಕ್ರಮ. ದೇವದುರ್ಗ ತಾಲೂಕಿನ ಶಾವಂತಿಗೆರ ಗ್ರಾಮದ ಶಿವಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರಿನ ಮೈಲಾರ ನಗರದ ತಿಮ್ಮಪ್ಪ ನಾಯಕ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿ ಬೆಂಗಳೂರು ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, MS ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆ ಧ್ವನಿಮುದ್ರಿಕೆ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ದೇಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ. 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ಧಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವುದು ಅಗತ್ಯ, ಸಚಿವ ಡಾ ಎಸ್ ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್, ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ವಾರ್ತೆಗಳ ವಿವರ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಧ್ವನಿ ಮತ್ತು ಪ್ರಾತಿನಿಧ್ಯ ಖಚಿತಪಡಿಸಿಕೊಳ್ಳಲು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಯ ಅಗತ್ಯವಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದಲ್ಲಿ G77 ವಿದೇಶಾಂಗ ಸಚಿವರ 50ನೇ ವಾರ್ಷಿಕ ಸಭೆಯಲ್ಲಿ ಭಾರತದ ಹೇಳಿಕೆಯನ್ನು ಮಂಡಿಸಿದ ಅವರು, ಅಭಿವೃದ್ಧಿ ಕೇಂದ್ರಿತ ಬಹುಪಕ್ಷೀಯತೆಯನ್ನು ಮುನ್ನಡೆಸುವಲ್ಲಿ G77ನ ನಿರಂತರ ಪ್ರಸ್ತುತತೆಯನ್ನು ಒತ್ತಿ ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಪರಿಣಾಮಗಳು ಮತ್ತು ಸಂಭವನೀಯ ಅಪಾಯಗಳ ಬಗ್ಗೆ ಗಮನಹರಿಸುವ ಅಗತ್ಯವಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ವಿಶ್ವಸಂಸ್ಥೆಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಸಾಗರ ವಲಯ ಭದ್ರತೆಯ ಮಹತ್ವ ಕುರಿತು ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆ ಸಂಪನ್ಮೂಲಗಳು ಎಲ್ಲ ದೇಶಗಳಿಗೆ ಪ್ರಜಾಸತ್ತಾತ್ಮಕವಾಗಿ ದೊರೆಯಬೇಕು. ಸುರಕ್ಷತೆ, ನಂಬಿಕೆ, ಮಾನವನ ಸಾಮರ್ಥ್ಯ ಹಾಗೂ ಸಮಾಜಕ್ಕೆ ಒಳಿತಾಗುವ ಆರ್ಥಿಕ ಬೆಳವಣಿಗೆಗೆ ಕೃತಕ ಬುದ್ಧಿಮತ್ತೆ ಸೂಕ್ತ ರೀತಿಯಲ್ಲಿ ಸಹಕಾರಿಯಾಗಬೇಕು ಎಂದು ಹೇಳಿದರು. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳ ಕಾರ್ಯಕ್ಷಮತೆಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಹಾಗೂ ಮೇಲ್ವಿಚಾರಣಾ ವ್ಯವಸ್ಥೆಯ 52ನೇ ಮಾಸಿಕ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರ್ಷದ ಆಗಸ್ಟ್ ತಿಂಗಳಲ್ಲಿ ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳು 2.42 ಲಕ್ಷಕ್ಕೂ ಅಧಿಕ ಕುಂದುಕೊರತೆಗಳನ್ನು ಪರಿಹರಿಸಿದ್ದು, ಇವುಗಳ ಇತ್ಯರ್ಥಕ್ಕೆ ಸರಾಸರಿ 13 ದಿನಗಳ ಸಮಯ ತೆಗೆದುಕೊಂಡಿವೆ. ಶ್ರೇಯಾಂಕ ಪಟ್ಟಿಯಲ್ಲಿ ಅಂಚೆ ಇಲಾಖೆ, ದೂರಸಂಪರ್ಕ ಇಲಾಖೆ ಹಾಗೂ ಹಣಕಾಸು ಸೇವೆಗಳ ಇಲಾಖೆ ವಿಮಾ ವಿಭಾಗ ಎ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿವೆ. ಅದೇ ರೀತಿ ಬಿ ಗುಂಪಿನ ವಿಭಾಗದಲ್ಲಿ ಉಕ್ಕು ಸಚಿವಾಲಯ, ಹಡಗು ಸಾರಿಗೆ ಹಾಗೂ ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯಗಳು ಮುಂಚೂಣಿಯಲ್ಲಿವೆ. ಕಳೆದ ತಿಂಗಳು 1.38 ಲಕ್ಷಕ್ಕೂ ಅಧಿಕ ಹೊಸ ಬಳಕೆದಾರರು ನೋಂದಾಯಿಸಿಕೊಂಡಿದ್ದು, ಪಶ್ಚಿಮ ಬಂಗಾಳದಿಂದ ಗರಿಷ್ಠ ಸಂಖ್ಯೆಯ ನೋಂದಣಿಗಳು ನಡೆದಿವೆ. ಇಲಾಖೆಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ಮೇಲ್ವಿಚಾರಣಾ ವ್ಯವಸ್ಥೆಯ 49ನೇ ವರದಿಯನ್ನು ಇದೇ ವೇಳೆ ಬಿಡುಗಡೆ ಮಾಡಿದ್ದು, ಕಳೆದ ತಿಂಗಳು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಿಂದ 98,000ಕ್ಕೂ ಅಧಿಕ ಪ್ರಕರಣಗಳನ್ನು ಸ್ವೀಕರಿಸಿ 79,000ಕ್ಕೂ ಹೆಚ್ಚು ಕುಂದುಕೊರತೆಗಳನ್ನು ಪರಿಹರಿಸಿವೆ ಎಂದು ವರದಿ ತಿಳಿಸಿದೆ. ಬೆಂಗಳೂರಿನಲ್ಲಿಂದು ಎನ್ಡಿಎ ಪ್ರಮುಖರ ಸಭೆ ಪ್ರಗತಿಯಲ್ಲಿದೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದಾರೆ. ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮತ್ತಿತರರು ಭಾಗವಹಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡಾ 19ರಷ್ಟಿದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡಾ 64ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ.

0: ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಇಂದು ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರ ಜನ್ಮದಿನ. ದೇಶದ ಆರ್ಥಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದ ಹಾಗೂ ಹಲವು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದ ಡಾ ಮನಮೋಹನ್ ಸಿಂಗ್ ಅವರನ್ನು ದೇಶ ಇಂದು ಸ್ಮರಿಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರಿಗೆ ಜನ್ಮದಿನದಂದು ಗೌರವಪೂರ್ವಕ ನಮನಗಳು. ಅವರು ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಕಳೆದಿದ್ದು ದೇಶಕ್ಕೆ ಸಮರ್ಪಣಾ ಭಾವದಿಂದ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಆಟೋಮೋಟಿವ್ ಟೆಕ್ನಾಲಜಿ ICAT ಭಾರತದಲ್ಲಿ ತನ್ನ ವಾಹನ ಉದ್ಯಮ ಆರಂಭಿಸಿ 20 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಹರಿಯಾಣದ ಮಾನೇಸರ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ, ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಭೂಪತಿ ರಾಜು ಶ್ರೀನಿವಾಸ ವರ್ಮ ಪಾಲ್ಗೊಂಡರು. ಇದೇ ವೇಳೆ ಸ್ವಚ್ಛ, ಸುಸ್ಥಿರ ಮತ್ತು ಸ್ವಾವಲಂಬಿ ಸಾರಿಗೆ ವ್ಯವಸ್ಥೆಯತ್ತ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರೂಪಿಸಲಾದ ಪ್ರಮುಖ ಉಪಕ್ರಮ PM eDrive ಯೋಜನೆಯ ಕುರಿತು ಉದ್ಯಮ ವಲಯದ ಸಂವಾದ ನಡೆಯಿತು. HD ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ಕೃಷಿ ಆಧುನೀಕರಣಕ್ಕಾಗಿ ವಿಶ್ವಾಸಾರ್ಹ ಮತ್ತು ಪ್ರಮಾಣೀಕೃತ ಉಪಕರಣಗಳನ್ನು ಒದಗಿಸುವ ಮೂಲಕ ರೈತರಿಗೆ ಬೆಂಬಲ ನೀಡುವ ಗುರಿ ಹೊಂದಿರುವ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಕೃಷಿ ಯಂತ್ರೋಪಕರಣಗಳ ಪರೀಕ್ಷಾ ಸೌಲಭ್ಯವನ್ನು ಉದ್ಘಾಟಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಮಹಿಳಾ ಕಬಡ್ಡಿ ತಂಡ 2018 ಚಾಂಪಿಯನ್ ಇರಾನ್ ತಂಡವನ್ನು 37-34 ಅಂಕಗಳ ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಬಳಿಕ ಮಾತನಾಡಿದ ಭಾರತ ಕಬಡ್ಡಿ ತಂಡದ ನಾಯಕಿ ಪುಷ್ಪಾ ರಾಣಾ, ಕಾಮನ್ವೆಲ್ತ್ ಮತ್ತು ಒಲಿಂಪಿಕ್ ಗೇಮ್ಸ್ಗಳಲ್ಲಿ ಕಬಡ್ಡಿ ತಂಡವನ್ನು ಸೇರಿಸುವಂತೆ ಕರೆ ನೀಡಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಮಹಿಳೆಯರ ಸಿಂಗಲ್ಸ್ ಸ್ಕ್ವಾಷ್ ವಿಭಾಗದಲ್ಲಿ ಭಾರತದ ಅನಾ ಹತ್ಸಿಂಗ್ ಜಪಾನ್ನ ಆಟಗಾರ್ತಿ ಸತೋಮಿ ವಟಾನಬೆ ವಿರುದ್ದ ಗೆಲುವು ಸಾಧಿಸುವ ಮೂಲಕ ಚೊಚ್ಚಲ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಭಾರತದ ಶೂಟರ್ಗಳು ಬೆಳ್ಳಿ ಪದಕ ಗಳಿಸಿದ್ದಾರೆ. ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ತಂಡ 1763 ಅಂಕಗಳನ್ನು ಗಳಿಸಿತು. ಚಿನ್ನದ ಪದಕ ಗೆದ್ದ ಚೀನಾ 1773 ಹಾಗೂ ಕಜಕಿಸ್ತಾನ 1754 ಅಂಕ ಗಳಿಸಿ ಕಂಚಿನ ಪದಕ ಗಳಿಸಿತು. ವೈಯಕ್ತಿಕ ವಿಭಾಗದಲ್ಲಿ ತಿಲೋತ್ತಮ್ ಸೇನ್ 337.3 ಅಂಕ ಗಳಿಸಿ 4ನೇ ಸ್ಥಾನ ಪಡೆದು ಕಂಚಿನ ಪದಕದಿಂದ ವಂಚಿತರಾದರು. ವಿದರ್ಶಾ ವಿನೋದ್ 5ನೇ ಸ್ಥಾನ ಪಡೆದರು. ಏಷ್ಯನ್ ಗೇಮ್ಸ್ 2026 ಪುರುಷರ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸಾವನ್ ಬರ್ವಾಲ್ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಈ ಕ್ರೀಡಾಪಟುವಿನ ಅಸಾಧಾರಣ ಸಾಧನೆ 4 ದಶಕಗಳ ನಂತರ ಏಷ್ಯನ್ ಗೇಮ್ಸ್ ಮ್ಯಾರಥಾನ್ನ ಪದಕ ವೇದಿಕೆಗೆ ಭಾರತದ ಮರಳುವಿಕೆಯನ್ನು ಸೂಚಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಮಹಿಳೆಯರ 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ತಿಲೋತ್ತಮ್ ಸೇನ್, ವಿದರ್ಶಾ ವಿನೋದ್ ಹಾಗೂ ಅಶಿ ಚೌಕ್ಸಿ ಅವರನ್ನು ರಾಷ್ಟಪತಿಯವರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೆಂಗಳೂರಿಗೆ ಭೇಟಿ ನೀಡಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗೆ ಭಾರತ ಒತ್ತಾಯ. ಕೃತಕ ಬುದ್ಧಿಮತ್ತೆಯ ಸಂಭವನೀಯ ಅಪಾಯಗಳ ಬಗ್ಗೆ ಗಮನ ಹರಿಸುವುದು ಅಗತ್ಯ, ಸಚಿವ ಡಾ.ಎಸ್.ಜೈಶಂಕರ್. ನಾಳೆ ಮಾಸಿಕ 138ನೇ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಕಬಡ್ಡಿ ತಂಡಕ್ಕೆ ಚಿನ್ನ, 50 ಮೀಟರ್ ರೈಫಲ್ ಸ್ಪರ್ಧೆಯಲ್ಲಿ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ആകാശവാണി പ്രഗതി പഥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಮಾತನಾಡುವವರು ಡಾ ಕೆ ಮಾಲತಿ.
1: ಹಬ್ಬಗಳ ಸಾಲು ಸಾಲು ಎಂದು ಗೃಹಿಣಿ ಕೈಚೀಲ ಹಿಡಿದು ಹೊರಟರೆ ಹಣ್ಣು ತರಕಾರಿಗಳ ಬೆಲೆ ದುಬಾರಿ. ಈರುಳ್ಳಿಯಂತೂ ಮನೆಯೊಳಗೆ ಮಾತ್ರವಲ್ಲ ಮನೆಯಾಚೆಗೂ ಕಣ್ಣೀರು ತರಿಸುತ್ತದೆ ಎಂದು ಮಧ್ಯಮ ವರ್ಗದ ಜನ ಗೊಣಗುಟ್ಟುತ್ತಾರೆ. ಇನ್ನೊಂದೆಡೆ ಹಣ್ಣು ತರಕಾರಿ ಬೆಳೆದ ರೈತನ ಸಂಕಷ್ಟ ಇನ್ನೊಂದು ರೀತಿ. ಕಳೆದ 20 ದಿನಗಳಲ್ಲಿ ಕಟಾವು ಮಾಡಿ ಮಾರಾಟ ಮಾಡಿದ ಹಣ್ಣು ತರಕಾರಿಗಳು ನನಗೆ ಬೊಗಸೆ ತುಂಬಾ ಹಣ ತರಲಿಲ್ಲ, ಈಗ ಎಷ್ಟೊಂದು ಬೆಲೆಯಾಗಿದೆ ಎಂದು ನಿಟ್ಟುಸಿರು ಬಿಡುತ್ತಾನೆ. ಈ ಇಬ್ಬರಿಗೂ ಸಮನ್ವಯ ತರುವುದು ಹೇಗೆ ಎಂಬ ಪ್ರಶ್ನೆಗೆ ಪರಿಹಾರ ಇಲ್ಲಿದೆ. ಇಬ್ಬರ ಬದುಕು ಹಸಿರಾಗಿರುವಂತೆ ಯೋಜಿಸಿರುವ ಕ್ರಮವೇ ಆಪರೇಷನ್ ಗ್ರೀನ್ ಯೋಜನೆ. 2018-19 ಸಾಲಿನಲ್ಲಿ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದಿಂದ ಇದನ್ನು ಆರಂಭಿಸಲಾಗಿದೆ. ರೈತರಿಗೆ ಲಾಭ ಹೆಚ್ಚಿಸುವುದು ಮತ್ತು ಕೃಷಿ ಮಾರುಕಟ್ಟೆ ವಲಯವನ್ನು ಉತ್ತೇಜಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಕೊರೋನಾ ಅವಧಿಯಲ್ಲಿ ರೈತರಿಗೆ ಗರಿಷ್ಠ ಪರಿಹಾರವನ್ನು ಒದಗಿಸಲು ಇದನ್ನು ಪ್ರಾರಂಭಿಸಲಾಯಿತು. ಶೀಘ್ರವಾಗಿ ನಾಶವಾಗುವ ಬೆಳೆಗಳ ಇಳುವರಿಯಲ್ಲಿ ರೈತರಿಗೆ ಲಾಭವನ್ನು ಒದಗಿಸುವುದು ಪ್ರಮುಖ ಧ್ಯೇಯವಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದ ಭಾಗವಾಗಿ ಟಿಒಪಿ ಬೆಳೆಗಳು ಅಂದರೆ ಟೊಮ್ಯಾಟೊ, ಈರುಳ್ಳಿ, ಆಲೂಗೆಡ್ಡೆಗೆ ಮಾತ್ರ ಇದು ಅನ್ವಯವಾಗಿತ್ತು. ನಂತರ ಇದನ್ನು ಹಣ್ಣು ತರಕಾರಿಗಳವರೆಗೂ ವಿಸ್ತರಿಸಲಾಯಿತು. ಟಾಪ್ ಟು ಟೋಟಲ್ ಕಾರ್ಯಕ್ರಮ ರೈತರಿಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡುವುದು ಮತ್ತು ಗ್ರಾಹಕರಿಗೆ ಕಡಿಮೆ ದರದಲ್ಲಿ ತರಕಾರಿ ಸಿಗುವಂತೆ ವ್ಯವಸ್ಥೆಗೊಳಿಸುವುದು ಅಂದರೆ ಬೆಲೆಯಲ್ಲಿ ಸ್ಥಿರತೆ ಸಾಧಿಸುವುದು, ಕೊಯ್ಲು ನಂತರದ ನಷ್ಟವನ್ನು ಕಡಿಮೆ ಮಾಡುವುದು, ರೈತರನ್ನು ನೇರವಾಗಿ ಮಾರುಕಟ್ಟೆ ಮತ್ತು ಸಂಸ್ಕರಣಾ ಘಟಕಗಳಿಗೆ ಜೋಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ವಾಸ್ತವ ಬೇಡಿಕೆ ಮತ್ತು ಪೂರೈಕೆಯ ಅಂಕಿಅಂಶಗಳನ್ನು ಗಮನಿಸಿ ರೈತನು ಸೂಕ್ತ ನಿರ್ಧಾರ ಕೈಗೊಳ್ಳುವ ಮಾರುಕಟ್ಟೆಯ ಕೌಶಲ್ಯವನ್ನು ವೃದ್ಧಿಗೊಳಿಸಿಕೊಳ್ಳಲಾಗುವುದು. ರೈತರೊಂದಿಗೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕೃಷಿ ಲಾಜಿಸ್ಟಿಕ್ಸ್ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಲು ಸಹಾಯಧನ ನೀಡಲಾಗುತ್ತದೆ. ಟಾಪ್ ಕ್ಲಸ್ಟರ್ಸ್ಗಳಲ್ಲಿ ಸರಿಯಾದ ಉತ್ಪಾದನಾ ಯೋಜನೆ ಮತ್ತು ಎರಡು ಬಳಕೆಯ ಪ್ರಭೇದಗಳನ್ನು ಪರಿಚಯಿಸುವ ಮೂಲಕ ಉತ್ಪಾದಕರು ಮತ್ತು ಗ್ರಾಹಕರಿಗೆ ಬೆಲೆ ಸ್ಥಿರೀಕರಣಗೊಳಿಸುವುದು, ಆಹಾರ ಸಂಸ್ಕರಣಾ ಸಾಮರ್ಥ್ಯಗಳಲ್ಲಿ ಹೆಚ್ಚಳ ಮತ್ತು ಉತ್ಪಾದನಾ ಸಮೂಹಗಳೊಂದಿಗೆ ದೃಢವಾದ ಸಂಪರ್ಕದೊಂದಿಗೆ ಉನ್ನತ ಮೌಲ್ಯ ಸರಪಣಿಯಲ್ಲಿ ಮೌಲ್ಯವರ್ಧನೆಗೊಳಿಸುವುದು, ಅಗ್ರ ಬೆಳೆಗಳ ಬೇಡಿಕೆ ಮತ್ತು ಪೂರೈಕೆ ಮತ್ತು ಬೆಲೆಯ ಕುರಿತು ನೈಜ ಸಮಯದ ದತ್ತಾಂಶವನ್ನು ಸಂಗ್ರಹಿಸಲು ಮತ್ತು ಒಟ್ಟುಗೂಡಿಸಲು ಮಾರುಕಟ್ಟೆ ಗುಪ್ತಚರ ಜಾಲವನ್ನು ಸ್ಥಾಪಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಬೆಲೆ ಸ್ಥಿರೀಕರಣ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ನೋಡಲ್ ಏಜೆನ್ಸಿಯಾಗಿ ನಾಫೆಡ್ ಅಂದರೆ ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತದೆ. ಸಚಿವಾಲಯವು ನಿರ್ಧರಿಸಿದ ಕ್ರಮಗಳ ಸರಣಿಯಲ್ಲಿ ಅಲ್ಪಾವಧಿ ಬೆಲೆ ಸ್ಥಿರೀಕರಣ ಕ್ರಮ ಮತ್ತು ದೀರ್ಘಾವಧಿಯ ಸಮಗ್ರ ಮೌಲ್ಯ ಸರಪಳಿ ಅಭಿವೃದ್ಧಿ ಯೋಜನೆಗಳು ಪ್ರಾಮುಖ್ಯತೆ ಪಡೆದು ಚಾಲನೆಗೊಳ್ಳುತ್ತವೆ. ಬಾಳೆಹಣ್ಣು, ಮಾವು, ಪೇರಳೆ, ಕಿವಿ, ಲಿಚಿ, ಮೋಸಂಬಿ, ಕಿತ್ತಳೆ, ನಿಂಬೆ, ಪಪ್ಪಾಯಿ, ಅನಾನಸ್, ದಾಳಿಂಬೆ, ಹಲಸು, ಸೇಬು, ಬಾದಾಮಿ, ಸಿಹಿ ಆಲೂಗೆಡ್ಡೆ, ಸಪೋಟ, ಪ್ಯಾಷನ್ ಹಣ್ಣು ಇತ್ಯಾದಿಗಳು. ತರಕಾರಿಗಳಲ್ಲಿ ಈರುಳ್ಳಿ, ಟೊಮೊಟೊ, ಆಲೂಗಡ್ಡೆಗಳೊಂದಿಗೆ ಫ್ರೆಂಚ್ ಬೀನ್ಸ್, ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಸೌತೆಕಾಯಿ, ಬಟಾಣಿ, ದೊಡ್ಡ ಏಲಕ್ಕಿ, ಕುಂಬಳಕಾಯಿ, ಶುಂಠಿ, ಅರಿಶಿನ, ಎಲೆಕೋಸು ಮುಂತಾದವು ಕೃಷಿ ಸಚಿವಾಲಯ ಅಥವಾ ರಾಜ್ಯ ಸರ್ಕಾರದ ಶಿಫಾರಸಿನ ಆಧಾರದ ಮೇಲೆ ಭವಿಷ್ಯದಲ್ಲಿ ಯಾವುದೇ ಇತರ ಹಣ್ಣು ತರಕಾರಿಗಳನ್ನು ಇಲ್ಲಿ ಸೇರಿಸಬಹುದಾಗಿದೆ. ಬೇಗನೆ ಹಾಳಾಗಬಹುದಾದ ಈ ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸಂಗ್ರಹಿಸಿಡಲು ಮತ್ತು ಸೂಕ್ತ ಮಾರಾಟಕ್ಕಾಗಿ ಸಾಗಾಣಿಕೆ ವೆಚ್ಚ ಮತ್ತು ಉತ್ಪಾದನಾ ವೆಚ್ಚದ ಭಾರವನ್ನು ನಿರ್ವಹಿಸಲು ಕೇಂದ್ರ ಸರ್ಕಾರವು 500 ಕೋಟಿ ರೂಗಳನ್ನು ಮೀಸಲಿಟ್ಟಿದೆ. ಒಟ್ಟು ವೆಚ್ಚದ ಶೇಕಡ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಫೆಡರೇಷನ್, ಸ್ವಸಹಾಯ ಸಂಘ ಮತ್ತು ಆಹಾರ ಸಂಸ್ಕರಣಾ ಕಂಪನಿಗಳು ಅನುದಾನ ಪಡೆಯುತ್ತವೆ. ಈ ಯೋಜನೆಯು

0: ರೈತರಿಗೆ ಮಾತ್ರವಲ್ಲದೆ ಗ್ರಾಹಕರಿಗೂ ಪ್ರಯೋಜನ ನೀಡುತ್ತದೆ. ರೈತರು ಗ್ರಾಹಕರೊಂದಿಗೆ ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಇದರಿಂದ ಉತ್ತಮ ಗುಣಮಟ್ಟದ ಹಣ್ಣು ತರಕಾರಿಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ. ಜೊತೆಗೆ ಅನಾವಶ್ಯಕ ಮಧ್ಯವರ್ತಿಗಳ ವೆಚ್ಚದ ಭಾರವೂ ಇಲ್ಲವಾಗುತ್ತದೆ. ಈ ಯೋಜನೆಯಿಂದ ರೈತರಿಗೆ ಲಭ್ಯವಾಗುವ ಪ್ರಮುಖ ಉಪಯೋಗಗಳನ್ನು ಹೀಗೆ ಕ್ರೋಢೀಕರಿಸಬಹುದು. ಆಪರೇಷನ್ ಗ್ರೀನ್ ಮೂಲಕ ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗಬೇಕು. ಅನಿವಾರ್ಯವಾಗಿ ಕಡಿಮೆ ಬೆಲೆಗೆ ಮಾರಿ ನಷ್ಟಕ್ಕೆ ಸಿಲುಕಬಾರದು. ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು, ರೈತರ ಆದಾಯ ಹೆಚ್ಚಿಸಲು ಮತ್ತು ಗರಿಷ್ಠ ಪ್ರಯೋಜನ ನೀಡುವ ಉದ್ದೇಶದಿಂದ ಇದನ್ನು ಆರಂಭಿಸಲಾಗಿದೆ. ಒಟ್ಟು ವೆಚ್ಚದ 50%ರಷ್ಟರನ್ನು ರೈತರಿಗೆ ಅನುದಾನವಾಗಿ ನೀಡಲಾಗುತ್ತದೆ. ಹಣ್ಣು ಮತ್ತು ತರಕಾರಿಗಳನ್ನು ಕೋಲ್ಡ್ ಸ್ಟೋರೇಜ್ ಅಥವಾ ಗೋದಾಮುಗಳಲ್ಲಿ ಸಂಗ್ರಹಿಸಿಡುವ ಸೌಲಭ್ಯವಿದೆ. ಇಂತಹ ಮಳಿಗೆಗೆ 50%ರಷ್ಟು ಸಹಾಯಧನದ ವ್ಯವಸ್ಥೆ ಮಾಡಲಾಗಿದೆ. ನ್ಯಾಯಯುತ ಬೆಲೆ ಒದಗಿಸಲು 500 ಕೋಟಿ ರೂ ಮೀಸಲಾಗಿ ಇಡಲಾಗಿದೆ. ಮುಖ್ಯವಾಗಿ ಇದರ ಪ್ರಯೋಜನ ಪಡೆಯುವ ಸಂಸ್ಥೆಗಳೆಂದರೆ ಆಹಾರ ಸಂಸ್ಕರಣಾ ಘಟಕ, ರೈತ ಉತ್ಪಾದಕ ಸಂಸ್ಥೆ, ಸಹಕಾರ ಸಂಘಗಳು, ರೈತರು, ಬೆಳೆಗಳ ರಫ್ತುದಾರರು, ಪರವಾನಗಿ ಪಡೆದ ಕಮಿಷನ್ ಏಜೆಂಟ್, ರಾಜ್ಯ ಮಾರ್ಕೆಟಿಂಗ್ ಅಸೋಸಿಯೇಷನ್, ಸಂಸ್ಕರಣೆ ಮತ್ತು ಮಾರುಕಟ್ಟೆಯ ಚಿಲ್ಲರೆ ವ್ಯಾಪಾರಿಗಳು ಇಲ್ಲಿ ಸೇರುತ್ತಾರೆ. ಉತ್ಪಾದನಾ ಅಂಕಿಅಂಶಗಳ ಪ್ರಕಾರ ದೇಶದ ಜಿಲ್ಲೆಗಳಲ್ಲಿ ಸರಾಸರಿ 6,000 ಹೆಕ್ಟೇರ್ ಭೂಮಿಯಲ್ಲಿ 1.20 ಲಕ್ಷ ಟನ್ ತರಕಾರಿಗಳನ್ನು ಉತ್ಪಾದಿಸಲಾಗುವುದರಿಂದ ಈ ಸವಲತ್ತು ಅವಶ್ಯಕವೂ ನ್ಯಾಯಯುತವೂ ಆಗಿದೆ. ಈ ಯೋಜನೆಯ ಲಾಭ ಪಡೆಯಲು ರೈತರು ಆಧಾರ್ ಕಾರ್ಡ್ ಹೊಂದಿರುವುದು ಕಡ್ಡಾಯ. ವಾಸಸ್ಥಳದ ಪುರಾವೆ ನೀಡಲು ವಿದ್ಯುತ್ ಬಿಲ್, ಮತದಾರರ ಗುರುತಿನ ಚೀಟಿ ಅಥವಾ ಪಾಸ್ಪೋರ್ಟ್ ಸಲ್ಲಿಸಬಹುದು. ಪ್ಯಾನ್ ಕಾರ್ಡ್ ಹೊಂದಿರಬೇಕು, ಮೊಬೈಲ್ ಸಂಖ್ಯೆ ಹೊಂದಿರಬೇಕು, ಏಕೆಂದರೆ ಎಲ್ಲಾ ಮಾಹಿತಿಯು ಸಂದೇಶದ ಮೂಲಕ ಬರುತ್ತದೆ. ಯಾವುದೇ ರೈತರು ಈ ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸ ಬಯಸಿದರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ನಂತರ ಅಲ್ಲಿ ಆಪರೇಷನ್ ಗ್ರೀನ್ ಯೋಜನೆಯ ಸಬ್ಸಿಡಿ ಅರ್ಜಿ ಫಾರಂ ತೆರೆಯಬೇಕು. ಈ ಫಾರಂನಲ್ಲಿ ಅರ್ಜಿದಾರರಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಯನ್ನು ಕೇಳಲಾಗುತ್ತದೆ. ಅದನ್ನು ಸರಿಯಾಗಿ ಭರ್ತಿ ಮಾಡಿ ಸಬ್ಮಿಟನ್ ಬಟನ್ ಒತ್ತಬೇಕು. ಅರ್ಜಿ ಸ್ವೀಕರಿಸಿದ ನಂತರ ರೈತರ ಸಬ್ಸಿಡಿ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು.
1: ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾಕ್ಟರ್ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
3: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
2: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
4: ಕನ್ನಡದ ಅಕ್ಷರಮಾಲೆ,
5: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
6: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
7: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 1:30. ಇನ್ನೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಕೆಎಸ್ ಚಿತ್ರ ಅವರ ಧ್ವನಿಯಲ್ಲಿ ಸಂಭ್ರಮ ಚಿತ್ರದಿಂದ ಆಯ್ದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದಾಗಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಸಮಯ ಸರಿಯಾಗಿ 1:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ, ಬಿಎಸ್ ಹಿರಿಯ ಪತ್ರಕರ್ತರು.
2: ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಕ್ ಇನ್ ಇಂಡಿಯಾ ಅಭಿಯಾನದ ಬಗೆಗಿನ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹೂಡಿಕೆ ಸಲಹೆಗಾರರು ಹಣಕಾಸು ತಜ್ಞರು ಆದ ಶರಣ್ ಸಿ ಪಾಟೀಲ್ ಇದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ಭಾರತವನ್ನ ಜಾಗತಿಕ ತಯಾರಿಕಾ ಕೇಂದ್ರವನ್ನಾಗಿಸುವ ನಿಟ್ಟಿನಲ್ಲಿ 2014 ಮೇಕ್ ಇನ್ ಇಂಡಿಯಾ ಅಭಿಯಾನವನ್ನ ಶುರು ಮಾಡಲಾಯಿತು. ನಮ್ಮ ಆಂತರಿಕ ಉತ್ಪಾದನೆ ಹೆಚ್ಚಿಸುವಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿಸುವಲ್ಲಿ ಆಮದು ಅವಲಂಬನೆ ಏನಿತ್ತು ಅದನ್ನ ಕಡಿಮೆ ಮಾಡುವಲ್ಲಿ ಈ ಮೇಕ್ ಇನ್ ಇಂಡಿಯಾ ಮಹತ್ವದ ಒಂದು ಕೊಡುಗೆಯನ್ನ ನೀಡಿದೆ. ಈ ಒಂದು 12 ಹಾದಿಯನ್ನ ತಾವು ಹೇಗೆ ನೋಡ್ತೀರಿ ಅಂತ.
3: ಇದರಲ್ಲಿ ಬಹಳ ಒಂದು ವಿಶೇಷತೆ ಏನಂತಂದ್ರೆ, ನಮ್ಮ ದೇಶಕ್ಕೆ 1947 ಏನು ಸ್ವಾತಂತ್ರ್ಯ ಸಿಕ್ತು, ಅದಾದ್ಮೇಲೆ 1947 ಇಂದ 1991 ವರೆಗೆ ಭಾರತ ದೇಶನ ಒಂದು ರೀತಿಯಲ್ಲಿ ನೋಡೋದಾದ್ರೆ, 91 ನಲ್ಲಿ ನಮ್ದು ಏನೊಂದು ಓಪನ್ ಎಕನಾಮಿ ಪಾಲಿಸಿ ಬಂತು, ಇನ್ನು ಲಿಬರಲೈಸೇಷನ್ ಗ್ಲೋಬಲೈಸೇಷನ್, ಅಲ್ಲಿಂದ ತಗೊಂಡಿರುವಂತ ಕೆಲವೊಂದು ನಿರ್ಧಾರ, ದಿಟ್ಟ ನಿರ್ಧಾರ ಅಂತಾನೆ ಹೇಳ್ಬೋದಾಗಿನ ಒಂದು ಸರ್ಕಾರ. ಯಾಕಂದ್ರೆ ಆಲ್ಮೋಸ್ಟ್ ಭಾರತ ದೇಶ ಒಂದು ಬ್ಯಾಂಕ್ರಪ್ಸಿಗೆ ಹೋಗುವಂತ ಪರಿಸ್ಥಿತಿಯಿಂದ ಏನೊಂದು ಇವಾಲ್ವ್ ಆಯ್ತು. ಅಂಥದ್ರಲ್ಲಿ ನಮ್ಮಲ್ಲಿ ಬಹಳಷ್ಟು ಹೊರಗಡೆಯಿಂದ ಹೂಡಿಕೆಗಳು ನಮ್ಮ ದೇಶಕ್ಕೆ ಬರುವಂತ ಒಂದು ಅವಕಾಶ ಸಿಕ್ತು ಗ್ಲೋಬಲೈಸೇಷನ್ ಇಂದ. ಇದರಲ್ಲಿ ಆಗ ಒಂದು ಯೋಚನೆ ಮಾಡ್ತಾ ರೀತಿಯಲ್ಲಿ ಏನಾಯ್ತು ಅಂತಂದ್ರೆ, ಕೆಲವೊಂದು ಸೆಕ್ಟರ್ಗಳು ಸ್ಪೆಷಲಿ ಸರ್ವಿಸ್ ಸೆಕ್ಟರ್, ಅದರಲ್ಲಿ ಐಟಿ ಸೆಕ್ಟರ್ ಆಗಿರ್ಬೋದು, ಬಿಪಿಒ ಆಗಿರ್ಬೋದು, ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ಗಳಲ್ಲಿ ಗಣನೀಯವಾದಂತ ಒಂದು ಏರಿಕೆಯನ್ನು ಕಾಣಿಸ್ತು. ಸೊ ಅಂತ ಒಂದು ಸ್ಥಿತಿಯಿಂದ 1991 ಇನ್ನೊಂದು ಘಟ್ಟ ಅಂತ ಹೇಳಿದ್ರೆ, 2014 ಇನ್ನೊಂದು ಘಟ್ಟ ಅಂತ ಹೇಳ್ಬೋದು. ಸೊ ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಶ್ರೀ ನರೇಂದ್ರ ಮೋದಿ ಅವರು ಏನೊಂದು ಮೇಕ್ ಇನ್ ಇಂಡಿಯಾ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಭಾರತ ದೇಶ ಒಂದು ಬಲಾಢ್ಯ ರಾಷ್ಟ್ರ, ಜೊತೆ ಜೊತೆನೆ ಇವತ್ತು ಸುಮಾರು 150 ಜನಸಂಖ್ಯೆ ಇರುವಂತ ದೇಶದಲ್ಲಿ ಒಂದು ಕನ್ಸಂಪ್ಷನ್ ಏನಿದೆ, ಈ ಕನ್ಸಂಪ್ಷನ್ಗೆ ವಿ ಆರ್ ಸೋ ಮಚ್ ಡಿಪೆಂಡಿಂಗ್ ಆನ್ ದ ಇಂಪೋರ್ಟ್, ಅದನ್ನ ನಾವು ಮೇಕ್ ಇನ್ ಇಂಡಿಯಾ ಮೂಲಕ ಹೇಗೆ ಒಂದು ಸ್ವಾವಲಂಬಿ ಭಾರತ, ಆತ್ಮನಿರ್ಭರ್ ಭಾರತ ಮಾಡಬಹುದು ಅನ್ನೋದು ಕನಸನ್ ಏನ್ ಕಾಣಿದ್ರು, ಅದು ಇವತ್ತು ನಮ್ಗೆ ಸುಮಾರಷ್ಟು ರಿಸಲ್ಟ್ ನಮ್ಗೆ ಅದು ಕಾಣಿಸ್ತಾ ಇದೆ ಇವತ್ತು ಭಾರತ ದೇಶದಲ್ಲಿ. ಇವತ್ತು ಭಾರತ ದೇಶ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಚೈನಾ +1 ಅಂತ ತಗೊಂಡಾಗ, ಭಾರತ ದೇಶ ಒಂದು ಹ್ಯೂಮನ್ ರಿಸೋರ್ಸ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಮತ್ತೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಭಾರತ ಒಂದು ಗಣನೀಯವಾಗಿ ಬೆಳೀತಾ ಇದೆ. ಹಾಗಾಗಿ ಇದು ಒಂದು ಓವರ್ಆಲ್ GDPಗೂ ಸಹ ನಮಗೆ ಗ್ರೋತ್ ನ ಕಾಣಿಸ್ತಾ ಇದೆ ಇದರಲ್ಲಿ.
2: ಮತ್ತೆ ಈ ಮೇಕ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿ ತಯಾರಿಸು, ವಿಶ್ವಕ್ಕಾಗಿ ತಯಾರಿಸು, ಅಂದ್ರೆ ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅನುಸಾರ ವೈವಿಧ್ಯಮಯವಾದ ವಲಯದಲ್ಲಿ ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಲಾಗಿದೆ. ಅದು ರಕ್ಷಣೆ ಇರಬಹುದು, ಮತ್ತೆ ಮೊಬೈಲ್ ಫೋನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರಬಹುದು, ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿರಬಹುದು, R&Dನಲ್ಲಿರಬಹುದು. ಇದರಲ್ಲಿ ಕೂಡ ನಮ್ಮ ಭಾರತೀಯ ವಿನ್ಯಾಸ ಮತ್ತೆ ಉತ್ಪಾದನೆ ಇವುಗಳಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಟ್ಟಿರೋದ್ರಿಂದ ಈಗ ನಾವು ನೋಡಿ ರೈಲ್ವೆನಲ್ಲಿ ವಂದೇ ಭಾರತ್ ಇದೆಯಲ್ಲ, ಅದು ಸೆಮಿ ಸ್ಪೀಡ್ ಟ್ರೈನ್, ಮತ್ತೆ ಸಂಪೂರ್ಣವಾಗಿ ದೇಶೀಯವಾಗಿ ವಿನ್ಯಾಸ ಮಾಡಿ ಉತ್ಪಾದನೆ ಮಾಡಿರುವಂತಹ ಒಂದು ಅತ್ಯಂತ ಗುಣಮಟ್ಟದ ಒಂದು ವಸ್ತು ಅಂತ ಹೇಳ್ಬೋದು. ಅದು ನಮ್ಮ ಮೇಕ್ ಇನ್ ಇಂಡಿಯಾದ ಒಂದು ಮಾದರಿ ಅದು. ಸೊ ಇದನ್ನೆಲ್ಲ ನೋಡಿದ್ರೆ ಈಗ 2034 ಒಂದು ಮಾರ್ಕೆಟ್ ಗ್ರೋತ್ ನ ಒಂದು ಅಂದಾಜು ಮಾಡಲಾಗಿದೆ ಅಂತಂದ್ರೆ ಒಂದು $2.7 billion ರಷ್ಟು ಈ ಮಾರ್ಕೆಟ್ ಗ್ರೋತ್ ಆಗಬಹುದು ಅನ್ನುವ ಒಂದು ಅಂದಾಜು. ಹಾಗೆಯೇ ಈ ನಮ್ಮ 2014-15 ನಮ್ಮ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎಷ್ಟಿತ್ತು ಅಂತ ನಾವು ನೋಡೋದಾದ್ರೆ ಅದು ಈಗ 33% ಅದು ಹೆಚ್ಚಾಗಿರೋದನ್ನ ನಾವು ಕಾಣ್ತೀವಿ. ಹಾಗೆ ಲೋಕಲ್ ಡಿಮ್ಯಾಂಡ್ 26% ಹೆಚ್ಚಾಗಿರೋದನ್ನ ಕಾಣ್ತೀವಿ. ಸೊ ಒಟ್ಟಾರೆ ಈ ಒಂದು ಅಂಕಿಅಂಶಗಳನ್ನೆಲ್ಲ ನಾವು ಇಟ್ಟು ನೋಡೋದಾದ್ರೆ 2047 ನಮ್ದೇನು ವಿಕಸಿತ ಭಾರತ ಗುರಿ ಇದೆ, ಆ ಒಂದು ದಿಕ್ಕಿನಲ್ಲಿ ಮೇಕ್ ಇನ್ ಇಂಡಿಯಾ ಅಭಿಯಾನ ಯಾವ ರೀತಿ ಕೊಡುಗೆ ನೀಡುತ್ತೆ ಅಂತ ತಾವು ಹೇಳ್ತೀರಿ.
3: ನೀವು ಹೇಳಿದಂಗೆ ಕೆಲವೊಂದಷ್ಟು ಉದಾಹರಣೆಗಳೇನು ಕೊಟ್ಟರಿ. ಒಂದು, ನಾನು ಪರ್ಸನಲ್ ಆಗಿ ಇತ್ತಿತ್ತಲಾಗಿ ಒಂದೇ ವಾರದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ನಾನು ಸುಮಾರು ದೇಶಗಳಲ್ಲಿ ಏನು ಟ್ರಾವೆಲ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಅದೇ ಒಂದು ಎಕ್ಸ್ಪೀರಿಯನ್ಸ್ ಇವತ್ತು ಒಂದೇ ವಾರದಲ್ಲ ನೋಡಿದ್ರೆ, ಯಾಕಂದ್ರೆ ಬಹಳಷ್ಟು ಸರಿ ನಾವು ಅಂಕಿಅಂಶಗಳು ಹೇಳ್ಬೋದು. ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಐ ಥಿಂಕ್ ದಟ್ ಗಿವ್ಸ್ ಯು ಯುನೋ ಮೋರ್ ಅಂಡ್ ಮೋರ್ ಯುನೋ ಕ್ಲಾರಿಟಿ ಅಬೌಟ್ ವಾಟ್ ಈಸ್ ಇಟ್ ಈಸ್ ಅಂತ. ಅಂದ್ರೆ ಇವತ್ತು ನಾವು ನೋಡಿದ್ರೆ ಭಾರತ ದೇಶ ಖಂಡಿತವಾಗ್ಲೂ, ಯಾಕಂದ್ರೆ ನಮ್ಮ ದೇಶದಲ್ಲಿ ಇವತ್ತು ಒಂದಷ್ಟು ಬೇಸಿಕ್ಸ್ ಏನೋ ಇನ್ಫಾರ್ಮೇಶನ್, ಅಂದ್ರೆ ನಾವು ಏನಿವತ್ತು ವಿಕಸಿತ ಭಾರತ್ ಅಂತ ಏನ್ ಹೇಳ್ತೀವಿ, ಅಮೃತ್ ಕಾಲ ಅಂತ ಏನ್ ಕರಿತಾ ಇದೀವಿ, ಇದು ಯಾವುದೇ ದೇಶದ ಒಂದು ಬೆಳವಣಿಗೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬೆಳೀಲಿಲ್ಲ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಹಾಫ್ ಡೆವಲಪ್ಡ್ ನೇಷನ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ದೃಷ್ಟಿಯಿಂದ ವೆದರ್ ಇಟ್ ಈಸ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸೆಮಿಕಂಡಕ್ಟರ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಇನ್ನು ರೈಲ್ವೆ ಆಗಿರ್ಬೋದು.

0: ಏರೋಸ್ಪೇಸ್ ಆಗಿರ್ಬೋದು, ಮತ್ತೆ ಏನೋ ಇನ್ನಿತರದಂತ ಏನೋ ಫಾರ್ಮಾ ಇಂಡಸ್ಟ್ರಿ, ಮತ್ತೆ ಏನೋ ಸೋಲಾರ್ ಅಂಡ್ ಎನರ್ಜಿ ಆಗಿರ್ಬೋದು. ಸೊ ಎಲ್ಲಾದ್ರಲ್ಲೂ ನೋಡಿದ್ರೆ ಕಳೆದ 10-12 ವರ್ಷದಲ್ಲಿ ಪರ್ಸೆಂಟೇಜ್ ಅಲ್ಲಿ ತಗೊಂಡ್ರೆ ಕೆಲವೊಂದು ತುಂಬಾ 1-2% ಇಂದ ಇವತ್ತು ತಗೊಂಡ್ರೆ 30-40% ವರೆಗೂ ಜಂಪ್ ಆಗಿರೋದು ಕಾಣಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಮೊಬೈಲ್ ಅಂತ ತಗೊಳ್ಳೋದಾದ್ರೆ ನಮ್ಮ ದೇಶದಲ್ಲಿ ನಾವು ಸುಮಾರು 40-60% ಅಷ್ಟು ಮೊಬೈಲ್ಗಳನ್ನ ಕನ್ಸ್ಯೂಮ್ ಮಾಡ್ತಾ ಇರೋದು ಇಂಪೋರ್ಟೆಡ್ ಮೊಬೈಲ್ ಆಗಿರ್ತಿತ್ತು, ಮೇಜರ್ಲಿ ಚೈನಾ ಸೆಟ್ಗಳು ಬರ್ತಾ ಇರೋದು ಚೈನಾ ಮೇಡ್. ಬಟ್ ಇವತ್ತು ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲೇ ಉಪಯೋಗಿಸುವಂತ ಮೊಬೈಲ್ ಅಲ್ಲಿ 99.6% ಮೊಬೈಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಅರ್ಲಿಯರ್ ದಿಸ್ ಮನಿ ಇಸ್ ಟು ಗೋ ಔಟ್ಸೈಡ್ ಇಂಡಿಯಾ, ನೌ ಇಟ್ ಈಸ್ ಕನ್ಸ್ಯೂಮ್ಡ್ ಹಿಯರ್ ಅಂಡ್ ಯೂಸ್ಡ್ ಹಿಯರ್. ಇದರಿಂದ ಏನಾಗಿದೆ, ಲಾಟ್ ಆಫ್ ಜಾಬ್ ಆಪರ್ಚುನಿಟಿಗಳು ಕ್ರಿಯೇಟ್ ಆಗ್ತಾ ಇದೆ. ಒಂದು ಸ್ಮಾಲ್ ಎಕ್ಸಾಂಪಲ್, ನಾನು ಟಾಟಾ ಎಲೆಕ್ಟ್ರಾನಿಕ್ಸ್ ಹತ್ರ ಹೋದಾಗ ಸುಮಾರು 20,000 ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಆಗಿದೆ. ಮತ್ತೆ ಇದರಲ್ಲಿ ಎಂಪ್ಲಾಯ್ಮೆಂಟ್ ಯಾರಾಗಿದ್ದಾರೆ ಅಂದ್ರೆ ಅಲ್ಲಿ ಸುತ್ತಮುತ್ತ ಇರುವಂತ ರೈತರ ಮಕ್ಕಳು ಇವತ್ತಲ್ಲಿ ಕೆಲಸ ಮಾಡ್ತಾ ಇದಾರೆ, ಅಂದ್ರೆ ಜಾಬ್ ಕ್ರಿಯೇಷನ್ಗೂ ಹೆಲ್ಪ್ ಆಗಿದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತ ಮೊಬೈಲ್ ಐಫೋನ್ಸ್ ಆರ್ ಎಕ್ಸ್ಪೋರ್ಟ್ ಇನ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ಯುನೋ ಗ್ಲೋಬಲ್. ಒಟ್ಟಾರೆ ಹೇಳೋದೇ ಆದ್ರೆ ಈ ಒಂದು ಆತ್ಮ ನಿರ್ಭರ ಒಂದು ಪೊಸಿಷನ್ ನ ತಗೊಂಡು ಅಮೃತ್ ಕಾಲ್ ಅಂತ ಹೇಳುತ್ತೆ 1947 ವಿಕಸಿತ ಭಾರತ ಕಡೆಗೆ ಭಾರತ ದಾಪುಗಾಲ ಇಡ್ತಾ ಇದೆ ಅಂತ ಹೇಳ್ಬೋದು. ಸೊ ಹಂಗಾಗಿ ಬರುವ ದಿನಗಳಲ್ಲಿ ಈ ಒಂದು ಎಂಟೈರ್ ಚೇಂಜಸ್ ನ ನಮ್ಮ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಜಾಬ್ ಕ್ರಿಯೇಷನ್ ಅಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಿರ್ಬೋದು, ಮತ್ತೆ ಹಾಗೇನೆ ಹೊಸ ಹೊಸ ನ್ಯೂ ಸ್ಟಾರ್ಟ್ಅಪ್ ಗಳಿಗೂ ಇದು ಹಾದಿ ಕೊಡ್ತಾ ಇದೆ ಅಂತ ಹೇಳ್ಬೋದು.
1: ಹೌದು, ತಾವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳಿದ್ರಿ, ಇವತ್ತು ಭಾರತ ಜಗತ್ತಿನಲ್ಲೇ ಎರಡನೇ ಸ್ಥಾನದಲ್ಲಿದೆ ಮೊಬೈಲ್ ಫೋನ್ಸ್ ಉತ್ಪಾದನೆಯಲ್ಲಿ. ಮತ್ತೆ 2014-15 ಸಾಲಿನಲ್ಲಿ ನಾವು ಸುಮಾರು 1,560 ಕೋಟಿ ಮೌಲ್ಯದಷ್ಟು ಮೊಬೈಲ್ ಅನ್ನ ಫೋನ್ಸ್ ಅನ್ನ ನಾವು ರಫ್ತು ಮಾಡ್ತಾ ಇದ್ರೆ, ಈಗ 2025-26 ಸಾಲಿನಲ್ಲಿ 2.6 ಲಕ್ಷ ಕೋಟಿಗೆ ಮೌಲ್ಯಕ್ಕೆ ಆ ರಫ್ತು ಪ್ರಮಾಣ ಏರಿಕೆ ಆಗಿರೋದನ್ನ ನಾವು ಕಾಣ್ತೀವಿ. ಇದು ಕೂಡ ನಮ್ಮ ಮೇಕ್ ಇನ್ ಇಂಡಿಯಾ ಅಭಿಯಾನದ ಒಂದು ಫಲಶ್ರುತಿ ಅಂತಾನೆ ಹೇಳಬಹುದು. ಮತ್ತೆ ರಕ್ಷಣಾ ವಲಯದ ಬಗ್ಗೆ ತಾವು ಆಗಲೇ ಉಲ್ಲೇಖ ಮಾಡಿದ್ರಿ, ರಕ್ಷಣಾ ವಲಯದಲ್ಲಿ ಈ ಆಂತರಿಕ ಉತ್ಪಾದನೆಗೆ ಹೆಚ್ಚಿನ ಮಹತ್ವವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ಭಾರತ ರಕ್ಷಣಾ ಪರಿಕರಗಳನ್ನ ಆಮದು ಮಾಡಿಕೊಳ್ತಾ ಇದ್ದಂತಹ ಅತಿದೊಡ್ಡ ದೇಶ ಆಗಿತ್ತು, ಆದರೆ ಈಗ ಅದು ರಫ್ತು ಮಾಡುವುದರಲ್ಲಿ ಬೃಹತ್ ದೇಶವಾಗಿ ಹೊರಹೊಮ್ಮತಾ ಇದೆ. ಮತ್ತೆ ದೇಶೀಯ ವಿನ್ಯಾಸ, ದೇಶೀಯ ಉತ್ಪಾದನೆ ಮತ್ತೆ ರಕ್ಷಣೆಗೆ ಸಲಕರಣೆಗಳಿಗೆ ಬೇಕಾದಂತಹ ಬಿಡಿ ಭಾಗಗಳ ತಯಾರಿಕೆ ಎಂಎಸ್ಎಂಇ ವಲಯಕ್ಕೆ ಅದು ಪೂರಕ ಆಗಿದೆ. ಮತ್ತೆ ಐಎನ್ಎಸ್ ವಿಕ್ರಾಂತ್ ಅಂತ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಏನಿದೆ ಅದು ನಮ್ಮ ಭಾರತೀಯ ವಿನ್ಯಾಸ ಮತ್ತು ತಯಾರಿಕೆಯ ಒಂದು ಮಾದರಿಯಾಗಿ ನಾವು ಉದಾಹರಣೆಯನ್ನು ಕೊಡಬಹುದು. ಸೊ ಒಟ್ಟಾರೆ ಈ ರಕ್ಷಣಾ ಮತ್ತೆ ಅದಕ್ಕೆ ಪೂರಕವಾದಂತಹ ವಲಯಕ್ಕೆ ಮೇಕ್ ಇನ್ ಇಂಡಿಯಾ ಯಾವ ರೀತಿ ಒಂದು ಬಲ ಕೊಟ್ಟಿದೆ ಅಂತ ತಾವು ಹೇಳ್ತೀರಿ?
0: ಇವತ್ತು ಒಂದು ಡೇಟಾ ತೆಗೆದುಕೊಳ್ಳೋದೇ ಆದ್ರೆ ಬಿಕಾಸ್ ಆಫ್ ದ ಮೇಕ್ ಇನ್ ಇಂಡಿಯಾದಿಂದ ಸುಮಾರು $667 billion ಅಷ್ಟು FDI ಇನ್ವೆಸ್ಟ್ಮೆಂಟ್ ಇಂಡಿಯಾ ದೇಶಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ಅಂತಂದ್ರೆ ನಮ್ಮ ದೇಶದಲ್ಲಿ ಬಹಳಷ್ಟು ಏನೋ ಅದಕ್ಕೆ ಲೈಸೆನ್ಸ್ ರಾಜ್ ಅಂತ ಹೇಳ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು ಒನ್ಸ್ ಅಪಾನ್ ಎ ಟೈಮ್ ನಮ್ಮ ದೇಶದಲ್ಲಿ ಸುಮಾರು 95% ಟ್ಯಾಕ್ಸ್ ನ ನಮ್ಮ ಬಹಳಷ್ಟು ಏನೋ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ಗಳಿಗೆ, ಹಿಂಗಾಗಿ ಯಾವುದೇ ತರಹದ ಎನ್ಕರೇಜ್ಮೆಂಟ್ ಇರಲಿಲ್ಲ, ಓನ್ಲಿ ಪಬ್ಲಿಕ್ ಸೆಕ್ಟರ್ಗಳು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ಪರಿಸ್ಥಿತಿ. ಇವತ್ತು $667 billion ಅಷ್ಟು FDI ಇನ್ಫ್ಲೋ ನಮ್ಮ ದೇಶಕ್ಕೆ ಬಂದಿದೆ. ಎರಡನೇದು ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಸುಮಾರು 16-17% ಅಷ್ಟು ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ GDP. ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ 16-17% ಅಷ್ಟು ಕಾಂಟ್ರಿಬ್ಯೂಷನ್ ಬಂದಿದೆ. ಅಂಡ್ ಅದಲ್ಲದೆ ಇವತ್ತು ಲಾಟ್ ಅಂಡ್ ಲಾಟ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ಇವತ್ತು ಜಾಬ್ಸ್ ಕ್ರಿಯೇಷನ್, ಮೊದಲೆಲ್ಲ ಏನಾಗ್ತಿತ್ತು ಸ್ಕಿಲ್ಡ್ ಲೇಬರ್ ಇಂಡಿಯಾದಲ್ಲಿ ಇಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು, ಚೈನಾ ಈಸ್ ಮಚ್ ಅಹೆಡ್ ದನ್ ಸ್ಕಿಲ್ಡ್ ಅನ್. ಬಟ್ ಇವತ್ತು ಕಂಪ್ನಿ ಲೈಕ್ ಟಾಟಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಇನ್ನೂ ಬಹಳಷ್ಟು ಅದಾನಿ ಆಗಿರ್ಬೋದು ಲಾಟ್ ಆಫ್ ಸ್ಕಿಲ್ಡ್ ನ ಅಂದ್ರೆ ಹೈಯರ್ ಮಾಡಿಬಿಟ್ಟು ಸ್ಕಿಲ್ ನ ಕೊಟ್ಬಿಟ್ಟು ಅವರು ಕೆಲಸಕ್ಕೆ ತಗೊಳ್ಳುವಂತ. ಯಾಕಂದ್ರೆ ಇವತ್ತು ಐಫೋನ್ ಅಂತ ಸ್ಮಾರ್ಟ್ ಫೋನ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಲ್ಲಿ ಇವತ್ತು ಇಂಡಿಯನ್ ಪೀಪಲ್ ಆರ್ ಯುನೋ ವರ್ಕಿಂಗ್ ಅಂತಂದ್ರೆ ಇಮ್ಯಾಜಿನ್ ಆ ಲೆವೆಲ್ ಗ್ರೋತ್ ಆಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ನಾನು ನಿಮ್ಗೆ ಹೈಲೈಟ್ ಮಾಡ್ಬೇಕಾಗಿರೋದು, ಅರ್ಲಿಯರ್ ಇಂಡಿಯಾ ವಾಸ್ ವೆರಿ ಪಾಪ್ಯುಲರ್ ಫಾರ್ ಚಿಪ್ ಡಿಸೈನಿಂಗ್. ಇವತ್ತು ಆ ಚಿಪ್ ಡಿಸೈನ್ ಮಾಡ್ಬಿಟ್ಟು ನಾವು ಹೊರಗಡೆ ದೇಶಗಳಿಗೆ ಕೊಡ್ತಾ ಇದ್ವಿ, ಆ ಚಿಪ್ ಡಿಸೈನ್ ಇಂದ ನಮ್ಮ ದೇಶದಲ್ಲಿ ಅದು ಪ್ರಪಂಚದಲ್ಲಿ ಇವತ್ತು ತೈವಾನ್ ಆಗಿರ್ಬೋದು ಕೊರಿಯಾಗದೆಲ್ಲ ಮಾಡ್ತೀವಿ. ಇವತ್ತು ಅದೇ ಚಿಪ್ ಡಿಸೈನ್ ಇಂಜಿನಿಯರ್ಸ್ ಆರ್ ಡಿಸೈನಿಂಗ್ ಫಾರ್ ದ ಇಂಡಿಯಾದಲ್ಲಿ ಇರುವಂತಹ ಮ್ಯಾನುಫ್ಯಾಕ್ಚರಿಂಗ್. ಐ ಥಿಂಕ್ ದಟ್ ಇಸ್ ಒನ್ ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆ ಇದರಲ್ಲಿ ಹೇಳೋದೇ ಆದ್ರೆ ಇವತ್ತು ಇಂಡಿಯಾ ಮೋರ್ ದೆನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನೋದಕ್ಕಿಂತನೂ ಇಟ್ ಈಸ್ ಅ ಮೂಮೆಂಟ್ ಫಾರ್ ಅ ಸ್ಟ್ರಾಂಗರ್ ಇಂಡಿಯಾ ಅಂತ ಕನ್ವರ್ಟ್ ಆಗ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಇವತ್ತು ಭಾರತ ದೇಶ ಟೆಕ್ಸ್ಟೈಲ್ ಅಲ್ಲಿ ಆಗಿರ್ಬೋದು, ರೈಲ್ವೆ ನೀವು ಹೇಳಿದ ಹಾಗೆ ಮೆನ್ಷನ್ ಮಾಡಿದ್ರಂಗೆ, ಏರೋಸ್ಪೇಸ್ ಅಲ್ಲಿ ಆಗಿರ್ಬೋದು, ಬೇರೆ ಎಲ್ಲದರಲ್ಲೂ ನೋಡಿದಾಗ ಒಟ್ಟಾರೆ ಸುಮಾರು ಒಂದು 15 ಸೆಕ್ಟರ್ಗಳಲ್ಲಿ ಈ ಒಂದು ಬೆಳವಣಿಗೆ ಮತ್ತು ಗ್ರೋತ್ ನಾವು ನೋಡ್ತಾ ಇದ್ದೀವಿ ಈ ಒಂದು ಮೇಕ್ ಇನ್ ಇಂಡಿಯಾದಲ್ಲಿ.
1: ಮತ್ತೆ ಈ ಸೆಮಿ ಕಂಡಕ್ಟರ್ ಚಿಪ್ ಬಗ್ಗೆ ಆಗಲೇ ತಾವು ಹೇಳಿದ್ರಿ, ಈ ಒಂದು ವಲಯದಲ್ಲಿ ಬೆಂಗಳೂರು ತಯಾರಿಕೆಯ ಅತ್ಯಾಕರ್ಷಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಮತ್ತೆ ಸೆಮಿ ಕಂಡಕ್ಟರ್ಗಳನ್ನ ಭವಿಷ್ಯದ ತಯಾರಿಕೆ ಮತ್ತು ಉತ್ಪಾದನೆಯಲ್ಲಿ ಬಹುದೊಡ್ಡ ಬದಲಾವಣೆ ತರುವಂತಹ ಒಂದು ವಲಯ ಅಂತಾನೆ ಈಗ ನಾವು ವಿಶ್ಲೇಷಕರು ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಇದರ ಒಂದು ಅಂದಾಜನ್ನ ನಾವು ಗಮನಿಸೋದಾದ್ರೆ ಇದು 100 ಶತಕೋಟಿ ಡಾಲರ್ರಷ್ಟು ಒಂದು ಗ್ರಾಹಕ ಮೌಲ್ಯವನ್ನ ಸೃಷ್ಟಿಸುತ್ತೆ ಅನ್ನುವ ಒಂದು ಅಂದಾಜು ಇದರಲ್ಲಿ ಇದೆ. ಸೊ ಈ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಮೇಕ್ ಇನ್ ಇಂಡಿಯಾ ಯಾವ ರೀತಿ ನಮ್ಮ ಈ ಸೆಮಿ ಕಂಡಕ್ಟರ್ ಇರಬಹುದು ಮತ್ತೆ ಎಲೆಕ್ಟ್ರಾನಿಕ್ ವಲಯ ಇರಬಹುದು, ಮ್ಯಾನುಫ್ಯಾಕ್ಚರಿಂಗ್ ವಲಯ ಇರಬಹುದು, ಇದಕ್ಕೆ ಒಂದು ರೀತಿಯಲ್ಲಿ ಉತ್ತೇಜನ ಕೊಡುತ್ತೆ ಅಂತ ತಾವು ಹೇಳ್ತೀರಿ?
0: ಸಿ, ಮೊಟ್ಟ ಮೊದಲನೇದಾಗಿ ಯುನೋ ಸ್ಪೆಷಲಿ ಸೆಮಿ ಕಂಡಕ್ಟರ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್. ಗೌರ್ಮೆಂಟ್ ಏನ್ ಮಾಡಿದೆ ಅಂತಂದ್ರೆ, ಇವತ್ತು ಸರ್ಕಾರ ಮಾಡ್ತಾ ಇರೋದೇನಂದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡುವಂಥದ್ದು. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಅದು ಗುಜರಾತ್ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ಸೊ ಮೊಟ್ಟ ಮೊದಲನೇದಾಗಿ ಗೌರ್ಮೆಂಟ್ ಹ್ಯಾಸ್ ಟು ಕ್ರಿಯೇಟ್ ಅ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಎಕ್ಸ್ಪ್ರೆಸ್ ಹೈವೇಸ್ ಕಾರಿಡಾರ್ಸ್. ಎರಡನೇದು ಲಾಜಿಸ್ಟಿಕ್ಸ್ ನ ಡೆವಲಪ್ ಮಾಡೋದು, ಯಾಕಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ರಾ ಮೆಟೀರಿಯಲ್ ಬರಬೇಕು ಮತ್ತು ಏನೋ ಎಂಡ್ ಆಗಿ ಅದು ಕಂಪ್ಲೀಟ್ ಗೂಡ್ಸ್ ಆದ್ಮೇಲೆ ವಾಪಸ್ ಅದನ್ನ ಎಕ್ಸ್ಪೋರ್ಟ್ ಮಾಡೋ ತರ ಆಗಿ ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥದ್ದಿದೆ. ಒಂದು ಸ್ಮಾಲ್ ಎಕ್ಸಾಂಪಲ್ ನ ರೀಸೆಂಟ್ಲಿ ನಮ್ಮ ದೇಶದ ಏನೋ ಸೆಮಿ ಕಂಡಕ್ಟರ್ ಮತ್ತೆ ಮಿನಿಸ್ಟ್ರಿ ಏನ್ ಬರುತ್ತೆ ಅವರು ಮಿಸ್ಟರ್ ಅಶ್ವಿನಿ ವೈಷ್ಣವ್ ಇಂಟರ್ವ್ಯೂ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ರು, ಯಾವ ತರ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದ್ರೆ ಒಂದು ರೋಡ್ ಯಾವ ತರ ಇರಬೇಕಂದ್ರೆ ಇವನ್ ಆ ರೋಡು ಯಾವುದೇ ತರ ಒಂದು ಹಂಪ್ಗಳು ಇರಲಾರದೆ ಅಂದ್ರೆ ಆ ಒಂದು ವೈಬ್ರೇಷನ್ ಇಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೆಮಿ ಕಂಡಕ್ಟರ್. ಅಂದ್ರೆ ದಟ್ ಫೈನ್ ಕ್ವಾಲಿಟಿ ಆಫ್ ಯುನೋ ಇನ್ಫ್ರಾಸ್ಟ್ರಕ್ಚರ್ ರೋಡ್ಸ್ ರೈಲ್ವೇಸ್ ಅನ್ನ ಡೆವಲಪ್ ಮಾಡುವಂಥದ್ದು. ಸೊ ಹಾಗಾಗಿ ಇವತ್ತು ಸೆಮಿ ಕಂಡಕ್ಟರ್ಗೆ ಇಂಡಿಯಾ ಗೋಯಿಂಗ್ ಟು ಬಿಕಮ್ ಅ ಲೀಡರ್. ರೀಸೆಂಟ್ಲಿ ನೀವು ನೋಡಿರ್ಬೋದು ಇನ್ನು ಸೆಮಿಕಾನ್ ಅಲ್ಲಿ ಬಹಳಷ್ಟು ಹೂಡಿಕೆಗಳು ಬರ್ತಾ ಇದೆ, ಭಾರತ ದೇಶ ಇಸ್ ಬಿಕಮ್ ಯುನೋ ಲೀಡರ್ ಆಫ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಬರೋ ದಿನಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಅಲ್ಲಿ ಇಂಡಿಯಾ ಬಂದ್ಬಿಟ್ಟು, ಭಾರತ ದೇಶ ಬಂದ್ಬಿಟ್ಟು ಹೊರಗಡೆ ದೇಶಗಳಿಗೆ ಒಂದು ಯುನೋ ಇಟ್ಸ್ ಅ ಫಾದರ್ ಫಾರ್ ಕ್ರಿಯೇಟಿಂಗ್ ಯುನೋ ಸೆಮಿ ಕಂಡಕ್ಟರ್ ಅನ್ನೋ ಒಂದನ್ನು ಕ್ರಿಯೇಟ್ ಮಾಡ್ತದೆ. ಹಾಗಾಗಿ ಇದ್ರದ್ದು ಆಲ್ರೆಡಿ ಇಂಡಿಕೇಶನ್ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ.
1: ಮತ್ತೆ ಮೇಕ್ ಇನ್ ಇಂಡಿಯಾ ಅಭಿಯಾನದ ಸುಧಾರಿತ ಒಂದು ಆವೃತ್ತಿ ಮೇಕ್ ಇನ್ ಇಂಡಿಯಾ 2.0 ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 27 ಪ್ರಮುಖವಾದ ವಲಯಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ತಾವಾಗಲೇ ಹೇಳಿದ ಹಾಗೆ ಸೆಮಿ ಕಂಡಕ್ಟರ್ ಇದೆ, ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆ ಇದೆ, ಮತ್ತೆ ಪುನರ್ ನವೀಕರಣಗೊಳಿಸಬಹುದಾದ ಇಂಧನ, ನಾವೇನು ಕ್ಲೀನ್ ಎನರ್ಜಿ ಅಂತ ಹೇಳ್ತೀವಿ, ಪರ್ಯಾಯ ಇಂಧನ ಅದು ಇದೆ. ಸೊ ಇವೆಲ್ಲವೂ ಸೇರಿದಂತಹ ಒಂದು ಪ್ರಮುಖವಾದ ವಲಯಗಳನ್ನು ಗುರುತಿಸಿ ಅದಕ್ಕೆ ಪೂರಕವಾದಂತಹ ತಯಾರಿಕೆ ಮತ್ತೆ ಉತ್ಪಾದನಾ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಗುರಿ ಇದೆ. ಇದರ ಜೊತೆಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ PLI ಮಾದರಿಯಲ್ಲಿ ಉತ್ಪಾದನೆಗೆ ಉತ್ತೇಜನ ನೀಡುವಂತಹ ಒಂದು ಕ್ರಮ ಇದೆ. ಸೊ ಈ ಕ್ರಮಗಳೆಲ್ಲವೂ ಕೂಡ ನಮ್ಮ ಈ ವಿಕಸಿತ ಭಾರತ ಗುರಿ ಮತ್ತೆ ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣದ ಕಡೆಗೆ ಯಾವ ರೀತಿ ಒಂದು ಕೊಡುಗೆಯನ್ನು ಕೊಡುತ್ತವೆ ಅಂತ ನಾವು ಹೇಳ್ತೀರಿ?
0: ನಾನು ಮುಂಚೆ ಹೇಳಿದಂಗೆ ಇವತ್ತು ಭಾರತ ದೇಶ ಒಂದು ಲೈಸೆನ್ಸ್ ರಾಜಿಂದ ಇವತ್ತು ಏನೋ ಈಸ್ ಆಫ್ ಬಿಸ್ನೆಸ್ ಕಡೆ ಬರ್ತಾ ಇದ್ವಿ. ನಾವು ರ್ಯಾಂಕಿಂಗ್ ತಗೊಂಡ್ರು 164 ರ್ಯಾಂಕಿಂಗ್ ಇಂದ ಇವತ್ತು ಸುಮಾರು 63-64 ರ್ಯಾಂಕಿಂಗ್ ಬಂದಿದ್ವಿ. ಯಾಕಂದ್ರೆ ಮೊದಲು ಭಾರತ ದೇಶದಲ್ಲಿ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬಂದ್ರೆ ಇಲ್ಲಿ ಸಸ್ಟೈನ್ ಆಗೋದು ಕಷ್ಟ ಇದೆ. ಯಾಕಂದ್ರೆ 108 ಡಿಪಾರ್ಟ್ಮೆಂಟ್ಗಳಲ್ಲಿ ಅಪ್ರೂವಲ್ಸ್ ನ ತಗೊಂಡು ಅದನ್ನ ಫೈನಲ್ ಆಗಿ ಎಂಡ್ ಪ್ರಾಡಕ್ಟ್ ಮಾಡೋಷ್ಟರಲ್ಲಿ ಸಾಕಾಗ್ತಿದ್ವಿ. ಬಹಳಷ್ಟು ಕಂಪ್ನಿಗಳು ಇಂಡಿಯಾಗೆ ಬರಕ್ಕೆ ಯೋಚನೆ, ಭಾರತ ದೇಶಕ್ಕೆ ಬರಕ್ಕೆ ಯೋಚನೆ ಮಾಡ್ತಾ ಇದ್ರು. ಬಟ್ ಇವತ್ತೇನಾಗಿದೆ, ಒಂದು ಭಾರತ ದೇಶ ಮಾಡಿರೋದ್ರಂದ್ರೆ ರೆಗ್ಯುಲೇಷನ್ಸ್ ನ ಈಸಿಯಾಗಿ ಮಾಡಿದ್ದಾರೆ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅನ್ನೋ ಕಾನ್ಸೆಪ್ಟ್ ಇಂದ ಅದನ್ನ ಮಾಡಿದ್ರೆ ಇದು ಬಹಳಷ್ಟು ಮಟ್ಟಿಗೆ ಕೆಲವೊಂದು ಇಂಡಸ್ಟ್ರಿಗಳಿಗೆ ಸ್ವತಃ ಪ್ರಧಾನಮಂತ್ರಿ ಅದನ್ನ ಜವಾಬ್ದಾರಿಯನ್ನು ತಗೊಂಡು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ ಕಾಂಪಿಟೇಟಿವ್ ಟ್ಯಾಕ್ಸೇಷನ್. ಯಾಕಂದ್ರೆ ಇವತ್ತು ಭಾರತ ದೇಶದಲ್ಲಿ ಯಾವುದೇ ಒಂದು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಬಂದು ಇಲ್ಲಿ ಮಾಡಬೇಕು ಅಥವಾ ಇಂಡಿಯಾದಲ್ಲಿ ಇರುವಂತಹ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಕಾಂಪಿಟೇಟಿವ್ ಟ್ಯಾಕ್ಸೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ನೀವು ಹೇಳಿದಂಗೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ದಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದ್ದು. ಅಂದ್ರೆ ಲಿಂಕಿಂಗ್ ಬಿಟ್ವೀನ್ ಸ್ಟೇಟ್, ಬಿಕಾಸ್ GST ಮೇಜರ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಇವತ್ತು ನಮ್ಮ ದೇಶದಲ್ಲಿ ಕಳೆದ 10 ವರ್ಷದ ಮುಂಚೆ ಒಂದು 60,000 ಕೋಟಿಯಿಂದ ಇವತ್ತು 1.6 ಲಕ್ಷ ಕ್ರೋರ್ಸ್ ಬಂದಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಇನ್ಕ್ರೀಸಿಂಗ್ ಅಂಡ್ ಸರ್ವಿಸ್ ಇಸ್ ಇನ್ಕ್ರೀಸಿಂಗ್. ಅಂಡ್ ಅದೇ ತರ ಇವತ್ತು ಗ್ಲೋಬಲ್ ಅಂಡ್ ಯುನೋ ಲೋಕಲ್ ಪಾರ್ಟಿಸಿಪೇಷನ್ ಅಂದ್ರೆ ಪಾರ್ಟ್ನರ್ಶಿಪ್ ನ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟೊಂದು ಹೊರಗಡೆ ಇರುವಂತಹ ದೇಶಗಳು ನಮ್ಮ ದೇಶದಲ್ಲಿ ಇರುವಂತಹ, ಇವಾಗ ಎಕ್ಸಾಂಪಲ್ ನಿಮ್ಗೆ ಟಾಟಾ ಎಲೆಕ್ಟ್ರಾನಿಕ್ಸ್ ಎಕ್ಸಾಂಪಲ್ ಯಾಕೆ ಹೇಳಿದ್ರೆ, ಇವತ್ತು ಫಾಕ್ಸ್ಕಾನ್ ಅಂತ ಕಂಪ್ನಿ ಬಂದ್ಬಿಟ್ಟು ಟಾಟಾ ಜೊತೆ ಟೈಪ್ ಮಾಡ್ಕೊಂಡು ಇವತ್ತು ಐಫೋನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ದಿಸ್ ಇಸ್ ಅನದರ್ ವಾತ್ ಗೇಮ್ ಚೇಂಜರ್ ಅಂತ ಹೇಳ್ಬೋದು. ಹಾಗೆ ಐ ಮೆನ್ಷನ್ ಅರ್ಲಿಯರ್ ನಿಮಗೆ ಸ್ಕಿಲ್ಡ್ ಫೋರ್ಸ್ ಗಳನ್ನ ಕ್ರಿಯೇಟ್ ಮಾಡೋದು. ಇದರಿಂದ ಏನಾಗಿದೆ, ಇವಾಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಏನಾದರೂ ಒಂದು ಇಂಡಸ್ಟ್ರಿ ಬರ್ತಾ ಇದ್ರೆ ತಮಿಳ್ನಾಡಲ್ಲಿ ಇರುವಂತಹ ಜಾಬ್ಸ್ ನ ಕ್ರಿಯೇಟ್ ಮಾಡುವಂಥದ್ದು, ಕರ್ನಾಟಕದಲ್ಲಿದ್ರೆ ಕರ್ನಾಟಕದಲ್ಲಿ ಅಂದ್ರೆ ಸ್ಟೇಟ್ ವೈಸು ಒಂದಷ್ಟು ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡಕ್ಕೆ ಇನ್ಸೆಂಟಿವ್ಸ್ ನ ಗೌರ್ಮೆಂಟ್ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ, ಹಾಗೆ ಕೇಂದ್ರ ಸರ್ಕಾರವೂ ಅದಕ್ಕೆ ಉತ್ತೇಜನ ಕೊಡ್ತಾ ಇದೆ. ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇವತ್ತು ಭಾರತ ದೇಶ ಒಂದು ದೊಡ್ಡ ಸ್ಟ್ರೆಂತ್ ಬಂದ್ಬಿಟ್ಟು UPI ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿರುವಂಥದ್ದು. ಒಟ್ಟಾರೆ ಇದರಿಂದ ಏನಾಗಿದೆ, ಓವರ್ಆಲ್ ಒಂದು ಟ್ರಾನ್ಸಾಕ್ಷನ್ ಒಂದು ಟ್ರಾನ್ಸ್ಪರೆನ್ಸಿ ಕಡೆ ಬರ್ತಾ ಇದೆ. ಇದರಿಂದ ಸರ್ಕಾರಕ್ಕೂ ಒಂದು ಪ್ರಾಪರ್ ಡೇಟಾ ಸಿಗ್ತಾ ಇರೋದ್ರಿಂದ ಅದಕ್ಕೆ ತಕ್ಕ ಹಾಗೆ ಮಾಡಬೇಕಾಗಿರುವಂತಹ ಡೆವಲಪ್ಮೆಂಟ್ ಮಾಡೋಕ್ಕೂ ಅದು ಸಹಾಯ ಆಗ್ತಾ ಇದೆ.
1: ತಾವು ಹೇಳಿದ್ರಿ ರಾಜ್ಯವಾರು ಉತ್ಪಾದನೆಗೆ ಯಾವ ರೀತಿ ಒಂದು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ. ಸೊ ಇದರಿಂದ ಒಂದು ಪ್ರಾದೇಶಿಕ ಅಸಮತೋಲನ ಕಡಿಮೆಯಾಗಿ ಒಂದು ಸಮಗ್ರ ಸಮತೋಲಿತ ಅಭಿವೃದ್ಧಿ ಆಗುತ್ತೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಮೇಕ್ ಇನ್ ಇಂಡಿಯಾ ಅಭಿಯಾನದ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರೂ ಆದ ಶರಣ್ ಸಿ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಮೇಕ್ ಇನ್ ಇಂಡಿಯಾ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಶರಣ್ ಸಿ ಪಾಟೀಲ್, ಹೂಡಿಕೆ ಸಲಹೆಗಾರರು ಮತ್ತು ಹಣಕಾಸು ತಜ್ಞರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.
3: ಮೇರಿ ಭೀಗಿ ಭೀಗಿ ಸಿ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ್ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
2: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಆಕಾಶವಾಣಿ ಈಗ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಕೇಂದ್ರ ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಬೆಂಗಳೂರಿಗೆ ಆಗಮಿಸಿದ್ದು, ನಗರದ ತಾಜ್ ಹೋಟೆಲ್ನಲ್ಲಿ ಅವರು ಐಐಟಿ ಎಂಎಎ ಸಂಗಮ್ 2026 ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಶಿಕ್ಷಣ, ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮತ್ತಿತರ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಬೆಂಗಳೂರಿನಲ್ಲಿಂದು ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿ ಮಾಡಿ ಹಾಲಿನ ದರ ಏರಿಕೆ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಿನ್ನೆ ನಡೆದ ಹಾಲು ಒಕ್ಕೂಟಗಳ ಸಭೆಯಲ್ಲಿ ಲೀಟರ್ಗೆ 10 ರೂಪಾಯಿ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧರಿಸಲಾಗಿತ್ತು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್, ಬಳ್ಳಾರಿ ಹಾಲು ಒಕ್ಕೂಟದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್, ಕೋಲಾರ ಹಾಲು ಒಕ್ಕೂಟದ ಕೆವೈ ನಂಜೇಗೌಡ ಸೇರಿದಂತೆ ಎಲ್ಲಾ ಒಕ್ಕೂಟದ ಅಧ್ಯಕ್ಷರು ಹಾಗೂ ಕೆಎಂಎಫ್ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಸ್ಟಿ ಸುರೇಶ್, ಆಡಳಿತಾಧಿಕಾರಿ ಎಂವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವರು ಸೇರಿದಂತೆ ಹಲವು ನಾಯಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಯೋಗದ ಸ್ವಾಯತ್ತತೆ ರಕ್ಷಿಸಲು ಮುಖ್ಯ ಚುನಾವಣಾ ಆಯುಕ್ತರನ್ನು ವಜಾಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಆಗ್ರಹಿಸಿದರು. ಚುನಾವಣಾ ಆಯೋಗ ಸಂವಿಧಾನಕ್ಕೆ ನಿಷ್ಠವಾಗಿರಬೇಕೇ ಹೊರತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿರಬಾರದು ಎಂದು ತಿಳಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಾವತಿಯಲ್ಲಿ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಬಿಜೆಪಿ ಆರೋಪಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸರ್ಕಾರದ ನಿಯಮಗಳಿಂದ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ. ಕೂಡಲೇ ಗೃಹಲಕ್ಷ್ಮಿ ಯೋಜನೆಗಿರುವ ಜಟಿಲ ನಿಯಮಗಳನ್ನು ಕೈಬಿಟ್ಟು ವಿಳಂಬ ನೀತಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದ ಪ್ರತಿಯೊಬ್ಬ ಅರ್ಹ ಗೃಹಲಕ್ಷ್ಮಿಗೆ ಬಾಕಿ ಇರುವ ಸಂಪೂರ್ಣ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬೆಳಗಾವಿಯಲ್ಲಿಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಜ್ಞಾನಸಂಗಮ ಆವರಣದಲ್ಲಿ 26ನೇ ಘಟಿಕೋತ್ಸವ ಹಾಗೂ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಿದ್ದರು. ಸಮಾರಂಭದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ನ ಅಧ್ಯಕ್ಷರಾದ ಡಾ ಸಬಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಲಾಯಿತು. ಚಾಮರಾಜನಗರ ತಾಲೂಕು ಬಡಗಲಪುರದಲ್ಲಿ ರೈತ ಬಸವಣ್ಣ ಎಂಬುವರ ಮೇಲೆ ದಾಳಿ ಮಾಡಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸುರಕ್ಷಿತವಾಗಿ ಸೆರೆ ಹಿಡಿದಿದೆ. ಚಾಮರಾಜನಗರ ತಾಲೂಕು ತಾವರೆಕಟ್ಟೆ ಮೋಳೆ ಗ್ರಾಮದ ಮರಗದಕೆರೆ ಬಳಿ ಸಾಕಾನೆಗಳಾದ ಕಂಜನ್ ಮತ್ತು ಈಶ್ವರ್ ಸಹಾಯದಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ವ್ಯಾಘ್ರವು ಗಂಡಾಗಿದ್ದು 6-7 ವರ್ಷದ್ದು ಎಂದು ಅಂದಾಜಿಸಲಾಗಿದೆ. 2 ದ್ರೋಣ್, ಶ್ವಾನದಳ ಮತ್ತು ಹುಲಿ ಜಾಡು ಪತ್ತೆ ಹಚ್ಚುವ ನುರಿತ ಗಿರಿಜನರು ಸೇರಿದಂತೆ 65ಕ್ಕೂ ಅಧಿಕ ಮಂದಿ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ಹುಲಿಯನ್ನು ರವಾನಿಸಲಾಗಿದೆ ಎಂದು ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಬಿಎಸ್ ಶ್ರೀಪತಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ನೀರಿನ ಸಂಗ್ರಹ 4 TMCಯಷ್ಟು ಕಡಿಮೆ ಇದೆ. ನವೆಂಬರ್ ಬಳಿಕ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಬಹುದೆಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನವೆಂಬರ್ ನಂತರ ನೀರಿನ ಲಭ್ಯತೆ ಕಡಿಮೆಯಾಗಲಿದ್ದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಕುಡಿಯುವ ನೀರಿನ ಬೇಡಿಕೆ ತೀವ್ರಗೊಳ್ಳಲಿದೆ. ಹೀಗಾಗಿ ಕುಡಿಯುವ ನೀರಿಗಾಗಿ ಕಾಲುವೆಗೆ ನೀರು ಹರಿಸಲು ಯೋಜನೆ ರೂಪಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮುಂದಿನ ವರ್ಷ ಜುಲೈ 15ರವರೆಗಿನ ನೀರಿನ ಅವಶ್ಯಕತೆಯ ಸಂಪೂರ್ಣ ನೀಲನಕ್ಷೆಯನ್ನು ಸಿದ್ದಪಡಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರಸ್ತುತ ನಾಟಿ ಮಾಡಿರುವ ಮೊದಲ ಬೆಳೆಗೆ ಬಹುತೇಕ ನೀರು ಲಭ್ಯವಾಗಲಿದೆ. ಮಳೆಯಾಗದಿದ್ದರೆ ಎರಡನೇ ಬೆಳೆಗೆ ನೀರು ದೊರೆಯುವ ಸಂಭವ ಕಡಿಮೆ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ

ಜಿಲ್ಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆಯ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025 ನವೆಂಬರ್ 21 ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ 50% ಇರಬೇಕು. ಎಲ್ಲಾ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿ ಪಾಳಿಯಲ್ಲಿ ಮಹಿಳೆಯರು ಕೆಲಸ ಮಾಡಲು ಸುರಕ್ಷತಾ ಕ್ರಮಗಳೊಂದಿಗೆ ಅನುಮತಿ ನೀಡಲಾಗಿದೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಅರ್ಥಶಾಸ್ತ್ರ ವಿಭಾಗದ ವತಿಯಿಂದ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣದಲ್ಲಿಂದು ಮಾಜಿ ಪ್ರಧಾನಿ ದಿವಂಗತ ಡಾ ಮನಮೋಹನ್ ಸಿಂಗ್ ಅವರ 94ನೇ ಜನ್ಮದಿನವನ್ನು ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಭಾರತೀಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ ಐಸೆಕ್ನ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಕೃಷ್ಣರಾಜ್ ಮಾತನಾಡಿ, ಗಂಭೀರ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಮುಳುಗಿದ್ದ ಭಾರತ ದೇಶವನ್ನು ಕ್ರಾಂತಿಕಾರಕ ಸುಧಾರಣೆಯ ಮೂಲಕ ಅಗಾಧ ಪ್ರಗತಿಯತ್ತ ಮುನ್ನಡೆಸಿದ ಡಾ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಗೌರವ ನೀಡಬೇಕೆಂದು ಪ್ರತಿಪಾದಿಸಿದರು. ಕೇಂದ್ರ ಹಣಕಾಸು ಸಚಿವರಾಗಿ ಅವರು 1991 ಜಾರಿಗೊಳಿಸಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದ ನೀತಿಯ ಫಲವಾಗಿ ಭಾರತ ಇಂದು ಜಗತ್ತಿನಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಬಲಿಷ್ಠ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದು ವಿಶ್ಲೇಷಿಸಿದರು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಶಿಕ್ಷಣ ಹಕ್ಕು, ಮಾಹಿತಿ ಹಕ್ಕು ಮುಂತಾದ ಅನೇಕ ಮಹತ್ವದ ಶಾಸನಗಳ ಮೂಲಕ ಡಾ ಮನಮೋಹನ್ ಸಿಂಗ್ ದೇಶದ ಸುಸ್ಥಿರ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕಿದ್ದರು ಎಂದು ಸ್ಮರಿಸಿದರು. ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿ ಕಳೆದ ರಾತ್ರಿ ಗೌರಿ ಗಣೇಶ ಉತ್ಸವ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 6 ಮಂದಿ ಗಾಯಗೊಂಡಿದ್ದಾರೆ. ಮಧ್ಯರಾತ್ರಿ ಮಂಟಪಗಳ ಮೆರವಣಿಗೆ ಸಾಗುತ್ತಿದ್ದ ವೇಳೆ ಮಂಟಪದ ಮೇಲೆ ಕುಳಿತಿದ್ದ ಧಾರವಾಡ ಮೂಲದ ಕಾರ್ಮಿಕರಿಗೆ ವಿದ್ಯುತ್ ತಂತಿ ಸ್ಪರ್ಶಗೊಂಡಿತ್ತು. ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. 4 ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಸಂಬಂಧ ತನಿಖೆ ಕೈಗೊಳ್ಳಲಾಗಿದೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬರಗಾಲದಿಂದ ತತ್ತರಿಸಿರುವ ರೈತರಿಂದ ಬ್ಯಾಂಕುಗಳು ಯಾವುದೇ ಕಾರಣಕ್ಕೂ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಂತೃಪ್ತಿಗಿಂತ ಶ್ರೇಷ್ಠವಾದ ಸಂಪತ್ತು ಮತ್ತೊಂದಿಲ್ಲ ಎಂದು ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಎಚ್ ಅಣ್ಣಯ್ಯನವರ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡರೂ ಸಮಾಜಕ್ಕೆ ನ್ಯಾಯ ಮತ್ತು ಸೇವೆ ಒದಗಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಐಐಟಿ ಎಂಎಎ ಸಂಗಮ್ ಸಮಾವೇಶ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಲಿನ ದರ ಏರಿಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿದ ಹಾಲು ಒಕ್ಕೂಟ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ತಕ್ಷಣವೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹ. ಚಾಮರಾಜನಗರದ ಬಡಗಲಪುರದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ, ರೈತನ ಬಲಿ ಪಡೆದ ಹುಲಿ ಸೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಕಡೆ ಉದರ ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

ಪ್ರೀತಿಯ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮ ಶುರು ಆಗ್ತಾ ಇದೆ, ಹಾಗೆ ಮೊದಲನೇ ಪ್ರಶ್ನೆಯನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಶ್ನೆ ಏನಪ್ಪ ಅಂತಂದರೆ, ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಐತಿಹಾಸಿಕ ನಗರ ಸಮರ್ಕಂಡ್ ಇದು ಯಾವ ದೇಶದಲ್ಲಿದೆ? ಇದು ಪ್ರಶ್ನೆ. ಐತಿಹಾಸಿಕ ನಗರ ಸಮರ್ಕಂಡ್ ಅನ್ನುವಂತಹ ಜಾಗ ಯಾವ ದೇಶದಲ್ಲಿದೆ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಉತ್ತರ ಗೊತ್ತಿದೆ, ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ FM Rainbow 101.3 MHz ಕನ್ನಡ ಕಾಮನಬಿಲ್ಲಿನಲ್ಲಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಅನ್ನ. ಸಾಕಷ್ಟು ಜನ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ, ಬಟ್ ತುಂಬಾ ಜನ ತಪ್ಪಾಗಿರುವಂತಹ ಉತ್ತರವನ್ನ ಕೂಡ ಕೊಟ್ಟಿದ್ದೀರಿ. ಸೊ ಯಾರೆಲ್ಲ ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಸರಿಯಾಗಿರುವ ಉತ್ತರ. ಎನ್ ಆರ್ ಪ್ರಸಾದ್ ರಾಜಾಜಿನಗರ್ನಿಂದ. ಬಾಬಾ ಕಲ್ಯಾಣ ಬೆಂಗಳೂರಿನಿಂದ. ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರ. ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಶುಭಾನ್ ಕೋರಿ ಅವರು ಹಂಪಸಾಗರದಿಂದ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ. ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಸರಿಯಾಗಿರುವಂತಹ ಉತ್ತರ. ಜಯಂತ್ ಹಾಗೆ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ. ನೀವು ತಪ್ಪಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಉದಯ ಅವರು, ಉದಯ ಕರ್ಕೇರಾ ಉಡುಪಿಯಿಂದ, ನಿಮ್ಮ ಹೆಸರನ್ನ ಸರಿಯಾಗಿ ಹೇಳಿದೆ ಅನ್ಕೊಂತೀನಿ, ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಶರಣಪ್ಪ ಅಂಗಡಿಹಟ್ಟಿಯಿಂದ ಸರಿಯಾಗಿರುವಂತಹ ಉತ್ತರ. ಮಂಡಿಕಲ್ ಕೃಪಾ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ವಿ ಹರಿಹರನ್ ವಿಜ್ಞಾನ ನಗರದಿಂದ ಸರಿಯಾಗಿರುವಂತಹ ಉತ್ತರ. ಪ್ರಸನ್ನ ಕುಮಾರ್ ಅವರು ದಾವಣಗೆರೆ ಇಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರ. ಹಾಗೆ ಸಾಕಷ್ಟು ಜನ ಇಟಲಿ ಅಂತ ಇದ್ದೀರಾ, ಸಾಕಷ್ಟು ಜನ ಈಜಿಪ್ಟ್ ಅಂತ ಇದ್ದೀರಾ, ಸಾಕಷ್ಟು ಜನ ಇಲ್ಲೇ ಭಾರತದಲ್ಲಿ ಇರುವಂತಹ ಹೆಸರುಗಳನ್ನೇ ಸುಮಾರು ಹೇಳ್ತಾ ಇದ್ದೀರಾ. ಚಂದ್ರಕಾಂತ್ ಅವರು ರಾಯಚೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಹೇಮಂತ್ ಅವರು ಮಸ್ಕತ್ ಒಮಾನ್ ನಿಂದ ಸಂದೇಶವನ್ನ ಕಳಿಸಿ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಪ್ಪ, ಸರಿಯಾಗಿರುವಂತಹ ಉತ್ತರ ಆಗಿತ್ತು ಉಜ್ಬೇಕಿಸ್ತಾನ್ ಅನ್ನುವಂತಹ ದೇಶದಲ್ಲಿ ಇದೆ ಈ ಸಮರ್ಕಾಂಡ್ ಅನ್ನುವಂತಹ ಜಾಗ. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾನು ಒಂದು ನಂಬರ್ ಸೀರೀಸ್ ಅನ್ನ ಕೊಡ್ತೀನಿ, ನೀವು ಅದನ್ನ ಕೇಳಿಸ್ಕೊಂಡು ಅದಾದ್ಮೇಲೆ ಬರುವಂತಹ ನಂಬರ್ ಯಾವುದು ಅಂತ ನೀವು ಗೆಸ್ ಮಾಡಬೇಕು. ಸೊ ನಂಬರ್ ಹೀಗಿದೆ, ಬರ್ಕೊಳ್ಳಿ ಅಥವಾ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. 2 6 12 20 30 42 ನೆಕ್ಸ್ಟ್ ನಂಬರ್ ಯಾವುದು? ಮತ್ತೊಮ್ಮೆ ಹೇಳ್ತೀನಿ, 2 6 12 20 30 42 ಮುಂದಿನ ಸಂಖ್ಯೆ ಯಾವುದು? ಗೆಸ್ ಮಾಡಿ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

0: ಸಮಯಾಗಿದೆ 3:25. ಎರಡನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಸಾಕಷ್ಟು ಉತ್ತರಗಳು ಬಂದಿವೆ. ಯಾರೆಲ್ಲ ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರ, ಸುಧಾ ಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರ, ವಾಣಿ ಬೆಂಗಳೂರಿನಿಂದ, ಪೂರ್ಣಿಮಾ ಅವರು ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಅವರು ಬಿನಿಪೇಟೆಯಿಂದ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ, ಸಂಜಯ್ ಅವರು ಜಯನಗರ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರ, ಎಸ್ಎಂ ಶೋಭಾ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಉದಯ ಅವರು ಉಡುಪಿಯಿಂದ ಸರಿಯಾಗಿರುವಂತಹ ಉತ್ತರ, ಚಂದ್ರಕಾಂತ್ ರಾಯಚೂರಿನಿಂದ ಸರಿಯಾಗಿರುವ ಉತ್ತರ, ಶರತ್ ತುಮಕೂರಿನಿಂದ ಸರಿಯಾಗಿರುವ ಉತ್ತರ, ದೇವಿ ಸಿಂಗ್ ಸರೋಜಾ ಸಿಂಗ್ ಸರಿಯಾಗಿರುವ ಉತ್ತರ, ಎಂಎನ್ ವಾಸುಕಿ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಮಣಿಕಂಠ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಮತ್ತೆ ಯಾರಿದು, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ದಿನೇಶ್ ಎಸ್ಕೆ ಹಾಸನದಿಂದ ಸರಿಯಾಗಿರುವ ಉತ್ತರ, ಶರಣಪ್ಪ ಅಂಗಡಿಯವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಮತ್ತೆ ನಂಬರಿಂಗ್ ವಿತ್ 5868 ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ ಸರಿಯಾಗಿರುವ ಉತ್ತರ, ತಿಮ್ಮೇಗೌಡ ಅವರು ಮೈಸೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಹಾಗೆ ನಂಬರಿಂಗ್ ವಿತ್ 5888 ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ, ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಸಾಕಷ್ಟು ಸಂದೇಶಗಳು ಬಂದಿದೆ, ಬಟ್ ತುಂಬಾ ಬೇರೆ ಬೇರೆ ನಂಬರ್ಸ್ನೆಲ್ಲ ಹೇಳಿದ್ದೀರಿ, ಬಟ್ ಸರಿಯಾಗಿರುವಂತಹ ಉತ್ತರವನ್ನ ಹೇಳುವಂತಹ ಸಮಯ, ಸರಿಯಾಗಿರುವ ಉತ್ತರ ಆಗಿತ್ತು ಸಂಖ್ಯೆ 56. ಸೊ 2 + 4 ಸೇರಿಸಿದ್ರೆ 6 ಬರುತ್ತೆ, 6 ಮತ್ತೆ 6 ಸೇರಿಸಿದ್ರೆ 12 ಆಗುತ್ತೆ, 12 + 8 ಸೇರಿಸಿದ್ರೆ 20 20 + 10 ಸೇರಿಸಿದ್ರೆ 30 30 + 12 ಸೇರಿಸಿದ್ರೆ 42 ಆಗುತ್ತೆ, ಬಟ್ ಮುಂದಿನ ಸಂಖ್ಯೆ ಯಾವುದು ಅಂತ ನಾನು ಕೇಳಿದ್ದೆ. ಸೊ 12 ಆಗಿದೆ, 4, 8, 10, 12 ಸೇರಿಸಿದೀವಿ, ನೆಕ್ಸ್ಟ್ 14 ಸೇರಿಸಬೇಕು. ಸೊ 42 + 14 ಸೇರಿಸಿದ್ರೆ 56 ಆಗುತ್ತೆ. ಇದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನಾನು ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ 3:30 ಸರಿಯಾಗಿ ಏಷ್ಯನ್ ಗೇಮ್ ಅಪ್ಡೇಟ್ಸ್ ದೆಹಲಿ ಕೇಂದ್ರದ ವರದಿ ಇರುತ್ತೆ. ಸೊ ಏಷ್ಯನ್ ಗೇಮ್ ಅಪ್ಡೇಟ್ಸ್ ಆದ್ಮೇಲೆ ನಿಮಗೆ ನಾನು 3ನೇ ಪ್ರಶ್ನೆಯನ್ನ ಕೇಳ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಮೆಗಾಹರ್ಟ್ಸ್ ಹೊಂ ಬಿಸಿಲು ಕಾರ್ಯಕ್ರಮ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: LIC ಇಂಡೆಕ್ಸ್ ಪ್ಲಸ್ 2500 rupees ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ, ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಯೊಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. LIC ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25 ರಾಜ್ಯಾದ್ಯಂತ.

ಆಡಿಯೋ ಬೈಟನ್ನ ಕೇಳಿದ್ರಿ ಅಲ್ವಾ? ಪ್ರಶ್ನೆ ವೆರಿ ವೆರಿ ಸಿಂಪಲ್. ಇದು ಯಾವ ಹಾಡು, ಹಾಗೆ ಯಾವ ಸಿನಿಮಾದ ಗೀತೆ, ಯಾವ ಹಾಡು ಅಂತನೂ ಬರಿಬೇಕು, ಹಾಡಿನ ಸಾಲನ್ನ ಕೂಡ ಬರಿಬೇಕು, ಜೊತೆಗೆ ಯಾವ ಸಿನಿಮಾದ ಗೀತೆ ಅನ್ನೋದನ್ನ ಕೂಡ ನೀವು ಬರಿಬೇಕು. ಇವೆರಡನ್ನ ಬರೆದು ನನಗೆ ನಿಮ್ಮ ಹೆಸರನ್ನ ಒಟ್ಟಿಗೆ ಕಳಿಸ್ಕೊಡಿ. 9408090103 9480101013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ. ಪ್ರಶ್ನೆ ತುಂಬಾ ಸಿಂಪಲ್, ಒಂದು ಆಡಿಯೋ ಬೈಟನ್ನ ಕೇಳಿದ್ರಿ ಅಲ್ವಾ, ಮಧ್ಯದಿಂದ ಕೇಳಿದಿರಾ, ಅದು ಯಾವ ಗೀತೆ, ಹಾಗೆ ಯಾವ ಸಿನಿಮಾದ ಗೀತೆ ಅನ್ನೋ ಎರಡು ಉತ್ತರನ್ನು ಸರಿಯಾಗಿ ಬರೆದು ನನಗೆ ಕಳಿಸ್ಕೊಡಿ ವಾಟ್ಸ್ಆ್ಯಪ್ ಸಂಖ್ಯೆಗೆ.

ಸೂಪರ್ ಡೂಪರ್ ಹಿಟ್ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೋಟಿಗೊಬ್ಬ ಸಿನಿಮಾದಿಂದ. ಮೂರನೇ ಪ್ರಶ್ನೆಯನ್ನ ಕೇಳಿದ್ದೆ, ಒಂದು ಆಡಿಯೋ ಬೈಟ್ ಅನ್ನ ಪ್ಲೇ ಮಾಡಿ ಯಾವ ಸಿನಿಮಾದ ಗೀತೆ ಜೊತೆಗೆ ಆ ಹಾಡು ಯಾವುದು ಅಂತ ಕೇಳಿದ್ದೆ. ಸರಿಯಾಗಿರುವಂತಹ ಉತ್ತರವನ್ನ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರ. ಮತ್ತೆ ಯಾರಿದು, ಜಯಶ್ರೀ ಸುನಿಲ್ ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ನೇತ್ರಾ ಅವರು ಕೆಂಗೇರಿಯಿಂದ ಸರಿಯಾಗಿರೋ ಉತ್ತರ. ಹಾಗೆಯೇ ಎಸ್ ಎಂ ಶೋಭಾ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಬಾಬಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಹೊನ್ನೂರಲ್ಲಿ ಅವರು ಹನುಮಂತಪುರ ಜಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎರಡನ್ನೂ ಸರಿಯಾಗಿ ಹೇಳಿದ್ದಾರೆ, ಹಾಡಿನ ಹೆಸರು ಜೊತೆಗೆ ಯಾವ ಸಿನಿಮಾದ ಗೀತೆ ಅಂತ ಕೂಡ ಕರೆಕ್ಟ್ ಆಗಿ ಹೇಳಿದ್ದಾರೆ. ಇನ್ನು ಸಾಕಷ್ಟು ಜನ ರಂಗಿತರಂಗ ಅಂತ ಹೇಳಿದ್ದೀರಿ, ಮತ್ತೆ ಬೇರೆ ಬೇರೆ ಹಾಡು, ಗಾಳಿಪಟ ಟೂ, ಗಾಳಿಪಟ ಒನ್ ಅಂತೆಲ್ಲ ತುಂಬಾ ಉತ್ತರಗಳು ಬಂದಿದೆ. ಬಟ್ ಅದು ಯಾವುದು ಸರಿಯಾಗಿರುವಂತಹ ಉತ್ತರ ಆಗಿಲ್ಲ. ಸರಿಯಾಗಿರೋ ಉತ್ತರ ಆಗಿತ್ತು ಮೂರನೇ ಕೃಷ್ಣಪ್ಪ ಅನ್ನೋ ಸಿನಿಮಾದ ಗೀತೆ ಇದು. ಬಗೆಹರಿಯದ ಊಟಗಳು ಅನ್ನುವಂತಹ ಗೀತೆ ಇದು. ಬಗೆಹರಿಯದ ಒಗಟುಗಳು ಮೂರನೇ ಕೃಷ್ಣಪ್ಪ ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಹೋಗುವಂತಹ ಸಮಯ ಕೂಡ ಬಂದಿದೆ. ಕೊನೆಯ ಪ್ರಶ್ನೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಹಾಡನ್ನ, ಈ ಆಡಿಯೋ ಬೈಟನ್ನ ಕೇಳ್ಕೊಂಡು ಬನ್ನಿ.

ಸೂಪರ್ ಆಗಿರುವಂತಹ ಗೀತೆ, ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಆ ಒಂದು ಆಡಿಯೋ ಬೈಟ್ ಅನ್ನ ಕೇಳ್ಕೊಂಡು ಬಂದ್ರಿ. ಈ ಒಂದು ಗೀತೆ ಯಾವ ಸಿನಿಮಾದ ಗೀತೆ, ಜೊತೆಗೆ ಇದರದ ಮ್ಯೂಸಿಕ್ ಕಂಪೋಸರ್ ಸಂಗೀತ ಸಂಯೋಜಕರು ಯಾರು ಅನ್ನೋದು ನನ್ನ ಪ್ರಶ್ನೆ. ಎರಡಕ್ಕೂ ಸರಿಯಾಗಿರುವಂತಹ ಉತ್ತರವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಉತ್ತರವನ್ನ ನನಗೆ ಕಳಿಸ್ಕೊಡಿ. 9489001091 0903 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಪೋರಿಟ್ಟ ಪೋರಿ ಬಂದ್ಲೋ ಅಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಶಂಕರ್ ಶಾನ್ಭಾಗ್ ಅವರ ಧ್ವನಿಯಲ್ಲಿ ಕಾರ್ಯಕ್ರಮದ ಕಡೆಯ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಯಾರೆಲ್ಲ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಬಿಂದು ಪ್ರಕಾಶ್ ಸರಿಯಾಗಿರುವಂತಹ ಉತ್ತರ, ಎನ್ ಪ್ರಸಾದ್ ಸರಿಯಾಗಿರುವಂತಹ ಉತ್ತರ, ರಘುನಾರಾಯಣ ಅವರು ಸರಿಯಾಗಿರೋ ಉತ್ತರ, ನೇತ್ರಾ ಕೆಂಗೇರಿಯಿಂದ ಸರಿಯಾಗಿರೋ ಉತ್ತರ, ಜಯಶ್ರೀ ಸುನಿಲ್ ಸರಿಯಾಗಿರೋ ಉತ್ತರ, ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರ, ಗಜಾನನ ಭಟ್ ಬೋಳನ್ಮಕ್ಕಿಯಿಂದ ಸರಿಯಾಗಿರುವಂತಹ ಉತ್ತರ, ಮತ್ತೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾಗಿರೋ ಉತ್ತರ, ಉಸ್ಮಾನ್ ಸೋಳ್ಯ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ಎಸ್ ಎಂ ಶೋಭಾ ಸರಿಯಾಗಿರೋ ಉತ್ತರ, ದೇವಿ ಸಿಂಗ್ ಸರೋಜಾ ಸಿಂಗ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನೀವು ಉತ್ತರವನ್ನೇ ಕೊಟ್ಟಿಲ್ಲ, ಬರೀ ಹೆಸರನ್ನ ಕಳಿಸಿದ್ದೀರಿ. ನಿನಗಾಗಿ ಅಂತ ತುಂಬಾ ಜನ ಹೇಳ್ತಿದ್ರಿ, ಕ್ರೈಮ್ ಕತೆ ಮ್ಯೂಸಿಕ್ ಅಂತ ಹೇಳ್ತಾ ಇದ್ದೀರಿ, ಅದು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಸರಿಯಾಗಿರೋ ಉತ್ತರ ಅಲ್ಲ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿಲ್ಲ, ನಂಬರ್ ಎಂಡಿಂಗ್ ವಿತ್ 86273 ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಅಜನೀಶ್ ಲೋಕನಾಥ್ ಜೆಂಟಲ್ಮನ್ ಫಿಲಮ್ ಅಂತ ತುಂಬಾ ಜನ ಹೇಳಿದ್ದಾರೆ, ಬಟ್ ಅದು ಕೂಡ ಸರಿಯಾಗಿರುವಂತಹ ಉತ್ತರ ಅಲ್ಲ. ಎನ್ ಜಿ ಬಸವರಾಜ್ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಸರಿಯಾಗಿ ಉತ್ತರ ಕೊಟ್ಟಿರೋರು ಕೆಲವೇ ಸ್ನೇಹಿತರು, ಸರಿಯಾಗಿರುವಂತಹ ಉತ್ತರ ಆಗಿತ್ತು ಓಟು ಸಿನಿಮಾದ ಗೀತೆ ಆಗಿತ್ತು, ವಿವಾನ್ ರಾಧಾಕೃಷ್ಣ ಆ ಹಾಡಿಗೆ ಸಂಗೀತ ಸಂಯೋಜಕರಾಗಿದ್ದರು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಸರಿಯಾಗಿ 4 ಗಂಟೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಇವತ್ತಿನ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ. ಒಳ್ಳೊಳ್ಳೆಯ ಗಜಲ್ಸ್, ಒಳ್ಳೊಳ್ಳೆ ಪಾಪ್ ಗೀತೆಗಳನ್ನು ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೀನಿ. ಬೇಗ ಬೇಗ ನೀವು ಈ ಹಾಡನ್ನು ಕೇಳಿಕೊಂಡು ವಾಪಸ್ ಬನ್ನಿ. ಇಷ್ಟೊತ್ತು ನಿಮ್ಮ ಜೊತೆಯಾದದ್ದು ನಾನು ಚೈತ್ರ, ಹಾಗೆ ನನ್ನ ಜೊತೆ ಆಟ ಆಡೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.

0: 93.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯವಾಗಿದೆ 4:02. ನೀವೆಲ್ಲ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲಡಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ಅಂತ ಹೇಳ್ತಾರೆ. ಪರಿಸರ ಅಂತಂದ್ರೆ ಕೇವಲ ಮರಗಳಲ್ಲ, ನಮ್ಮ ಆರೋಗ್ಯಕ್ಕೂ ಪರಿಸರಕ್ಕೂ ಏನ್ ಸಂಬಂಧ? ಪರಿಸರ ಅಂದಿದ ತಕ್ಷಣ ನಮಗೆ ನೆನಪಾಗುವಂತಹ ಮರಗಳಿರ್ಬೋದು, ನದಿಗಳಿರ್ಬೋದು, ಬೆಟ್ಟಗಳಿರ್ಬೋದು. ಆದರೆ ನಾವು ಉಸಿರಾಡುವಂತಹ ಗಾಳಿ, ಕುಡಿಯುವಂತಹ ನೀರು, ತಿನ್ನುವ ಆಹಾರ, ಸುತ್ತಮುತ್ತಲಿನ ಶಬ್ದ, ಕಸ, ಎಲ್ಲವೂ ಕೂಡ ಪರಿಸರದ ಭಾಗನೇ ಅಲ್ವಾ? ಹಾಗಾದರೆ ನಿಮಗೆಲ್ಲರಿಗೂ ಒಂದು ಪ್ರಶ್ನೆ, ಪರಿಸರ ಹಾಳಾದರೆ ಮೊದಲು ಪರಿಣಾಮ ಬೀರೋದು ಭೂಮಿಗ ಅಥವಾ ನಮ್ಮ ಆರೋಗ್ಯಕ್ಕ? ಸೊ ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಿಮ್ಮ ಆರೋಗ್ಯಕ್ಕೆ ಹೆಚ್ಚು ತೊಂದರೆ ಕೊಡ್ತಾ ಇರುವಂತಹ ವಿಷಯ ಸಾಕಷ್ಟು ಇರುತ್ತೆ. ಅದ್ರ ಬಗ್ಗೆ ನಾವು ಎಷ್ಟು ಗಮನ ಹರಿಸ್ತೀವಿ? ಸೊ ಇವತ್ತಿನ ಟಾಪಿಕ್ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನೀವೇನು ಮಾಡಬೇಕು ಗೊತ್ತಾ? ನೀವೆಲ್ಲ ನನಗೊಂದು ಮೆಸೇಜ್ ಕಳಿಸ್ಬೇಕು. ಏನು ಅಂತಂದರೆ, ನೀವು ಪರಿಸರ, ನಿಮ್ಮ ಆರೋಗ್ಯವನ್ನು, ಪರಿಸರಕ್ಕೋಸ್ಕರ ನೀವೇನಾದರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಇದ್ದರೆ ಪ್ರತಿದಿನ ನೀವು ಏನನ್ನು ಫಾಲೋ ಮಾಡ್ತೀರಾ? ಅಂದರೆ ಈಗ ನೀರು ವೇಸ್ಟ್ ಮಾಡದೇ ಇರೋದು ನಿಮ್ಮ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಬಳಸದೇ ಇರೋದು ನಿಮ್ಮ ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಸೊ ಈ ರೀತಿ ಒಂದು ಹೆಲ್ದಿ ಎನ್ವಿರಾನ್ಮೆಂಟ್ಗೋಸ್ಕರ ನೀವು ಯಾವ ಒಂದು ಮೆಷರ್ಸನ್ನು ತಗೊಂಡು ಪ್ರತಿದಿನ ಇದನ್ನು ಅಳವಡಿಸ್ಕೊಳ್ತಿದ್ದೀರಾ? ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013. ಅಂದರೆ ನಿಮ್ಮ ಸುತ್ತಮುತ್ತಲಿನ ಪರಿಸರದ ಆರೋಗ್ಯವನ್ನು ನೀವು ಹೇಗೆ ಕಾಪಾಡ್ತಾ ಇದ್ದೀರಾ ಅನ್ನೋದನ್ನ ನಮಗೆ, ನೀವು ಅದನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿಮ್ಮ ಆರೋಗ್ಯನೂ ಕೂಡ ನೀವು ಚೆನ್ನಾಗಿ ಕಾಪಾಡಿಕೊಂಡ ಹಾಗೆ ಅಲ್ವಾ? ಸೊ ಬೇಗ ಬೇಗ ಸಂದೇಶವನ್ನು ಕಳಿಸ್ಕೊಡಿ. ಯಾವ ಒಂದು ಕ್ರಮವನ್ನು ನೀವು ಪ್ರತಿದಿನ ತಗೊಳ್ತೀರಾ ಸೊ ದಟ್ ಅದು ಪರಿಸರಕ್ಕೆ ಉಪಯೋಗವಾಗುತ್ತೆ, ಹಾಗೆ ಇಂಡೈರೆಕ್ಟ್ಲಿ ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ ಅನ್ನುವಂತಹ ಒಂದು ಕ್ರಮವನ್ನು, ಒಂದು ಮೆಷರ್ ನೀವು ಪ್ರತಿದಿನ ಫಾಲೋ ಮಾಡೋದನ್ನು ನನಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯವಾಗಿದೆ 4:13. ನೀವೆಲ್ಲ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನಾವು ಉಸಿರಾಡ್ತಾ ಇರುವಂತಹ ಗಾಳಿ ಎಷ್ಟು ಪ್ಯೂರ್ ಆಗಿದೆ. ನಾವು ದಿನಕ್ಕೆ ಎಷ್ಟೊಂದು ಸಾರಿ ಉಸಿರಾಡ್ತೀವಿ, ಆದರೆ ಉಸಿರಾಡ್ತಿರುವಂತಹ ಗಾಳಿಯ ಗುಣಮಟ್ಟದ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ವಾಹನಗಳ ಹೊಗೆ, ಕನ್ಸ್ಟ್ರಕ್ಷನ್, ಕೈಗಾರಿಕಾ, ಮನೆಯೊಳಗಿನ ಹೊಗೆ ಎಲ್ಲವೂ ಹೊರಗೆ ಇರುವಂತಹ ಏರ್ ಕ್ವಾಲಿಟಿನ ಹೇಗೆ ದಿನೇ ದಿನೇ ದಿನೇ ದಿನೇ ಡಿಪ್ಲೀಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೊರಗಡೆ ಒಂದ್ಸತಿ ಟ್ರಾಫಿಕ್ಕಲ್ಲಿ ನಿಂತರೆ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯಾವತ್ತಾದರೂ ಯೋಚನೆ ಮಾಡ್ತೀವ? ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪರಿಸರ ಹಾಳಾದರೆ ಮೊದಲು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ನೀರು ಪೋಲು, ಕಸ ವಿಲೇವಾರಿ ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೀವಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಜೆ ವಿಲ್ಫ್ರೆಡ್ ಅಭ್ಯಾರತಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೇಫ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್ ಮತ್ತು ಗ್ರೀನ್ ಸ್ಪೇಸಸ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕವರ್ಸ್ ದ ವೈಟಲ್ ಇಂಪಾರ್ಟೆನ್ಸ್ ಆಫ್ ನೇಚರ್, ಪೊಲ್ಯೂಷನ್ನು, ಡಿಫಾರೆಸ್ಟೇಷನ್ನು, ಪ್ರಾಕ್ಟಿಕಲ್ ಸ್ಟೆಪ್ಸ್ ಎವ್ರಿ ಒನ್ ಟು ಪ್ರೊಟೆಕ್ಟ್ ಅವರ್ ಪ್ಲಾನೆಟ್ನ, ನಮ್ಮ ಪ್ಲಾನೆಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಡೇವಿಡ್ ನೋಬಲ್ ಅವರು. ಮತ್ತೊಂದು ಸಂದೇಶ ಬಂದಿದೆ. ಚನ್ನಪ್ಪ, JP ನಗರ. ನಾನು ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಕೆಲಸ, ಹೆವಿ ಮೆಟಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ. BM ವಿಶ್ವನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯಿಂದ. ಕೆಲಸದಲ್ಲಿ ನಾವು ಮೊದಲು ಮಾಡುವಾಗ ಪ್ಲಾಸ್ಟಿಕ್ ಬಳಸೋದು, ಇದನ್ನು ಕಮ್ಮಿ ಮಾಡ್ತಾ ಇದ್ದೀವಿ. ಬಳಸುವ ಪ್ಲಾಸ್ಟಿಕ್ ಬ್ಯಾಗನ್ನು ಬಳಸಿ ಎಸೆಯುವ ಚೀಲಗಳು, ಲೋಟಗಳು ಬಳಸುವುದನ್ನು ನಿಲ್ಲಿಸಿ ಗೋಣಿ ಚೀಲಗಳನ್ನು, ಬಟ್ಟೆ ಚೀಲಗಳನ್ನು ಬಳಸಬೇಕು. ನಮ್ಮ ಸುತ್ತಮುತ್ತಲಿನ ಮಾಲಿನ್ಯರಹಿತ ಪರಿಸರವನ್ನು ಕಾಪಾಡಿಕೊಳ್ಬೇಕು. ರಾಸಾಯನಿಕ ಮತ್ತು ಕ್ರಿಮಿನಾಶಕಗಳನ್ನು ಬಳಸುವುದೇ ಕಡಿಮೆ ಮಾಡಬೇಕು. ಹಾಗೂ ಜಲಮಾಲಿನ್ಯವನ್ನು ಸ್ವಚ್ಛಗೊಳಿಸುವ ಮೂಲಕ ನೀರನ್ನು ಶುದ್ಧವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ನನಗೆ ಒಂದು ಸಂದೇಶವನ್ನು ಕಳಿಸಿ. ಈ ಪರಿಸರಕ್ಕೆ ನೀವು ಒಂದು ಪ್ರತಿದಿನ ಒಂದು ಕ್ರಮ ನೀವೇನು ಫಾಲೋ ಮಾಡ್ತಾ ಇದ್ದೀರಾ, ಪರಿಸರಕ್ಕೆ ನೀವು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು, ಇಂಡೈರೆಕ್ಟ್ಲಿ ನಿಮ್ಮ ಹೆಲ್ತನ್ನು ಕೂಡ ನೀವು ಕಾಪಾಡ್ಕೋಬೇಕು ಅಂತಂದರೆ ಯಾವ ಒಂದು ಕ್ರಮವನ್ನು ನೀವು ಪ್ರತಿದಿನವೂ ಫಾಲೋ ಮಾಡ್ತೀರಾ? ನೀರು ಕುಡಿಯೋದಕ್ಕಷ್ಟೇ ಅಲ್ಲ ಅಲ್ವಾ, ಉಳಿಸೋದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಳೆ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ನೀರಿನ ಅಭಾವ ಎಲ್ಲ ಕಡೆ ಸೃಷ್ಟಿಯಾಗತ್ತೆ. ಸೊ ಒಂದು ಗ್ಲಾಸ್ ನೀರು ಕುಡಿಯುವಾಗ ನಾವು ಅದರ ಮೂಲಕ ಯೋಚಿಸೋದಿಲ್ಲ, ಆದರೆ ಕ್ಲೀನ್ ವಾಟರ್ ಸಿಗುವುದು ಕೂಡ ಸಾರ್ವಜನಿಕರಿಗೆ ಆರೋಗ್ಯದ ಮೇಲೆ ಒಂದು ಪ್ರಮುಖವಾಗಿರುವಂತಹ ಭಾಗ ಅಂತ ಹೇಳಿದರೆ ತಪ್ಪಾಗಲ್ಲ. ಎಷ್ಟು ನೀರನ್ನು ವೇಸ್ಟ್ ಮಾಡ್ತೀವಿ ಮನೆಯಲ್ಲಿ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಷ್ಟು ನೀರು ಅಂದರೆ ಒಂದು ಸಣ್ಣ ಲೋಟ ತೊಳೆಯೋದಕ್ಕೂ ಕೂಡ ನಾವು ಎಷ್ಟು ನೀರನ್ನು ಬಳಸ್ತೀವಿ. ಆ್ಯಂಡ್ ಬಟ್ಟೆ ತೊಳಿಬೇಕಾದ್ರೆ, ಪಾತ್ರೆ ತೊಳಿಬೇಕಾದ್ರೆ, ಹೊರಗಡೆ ನೀರನ್ನ ಹಾಕಿ ಕ್ಲೀನ್ ಮಾಡಬೇಕಾದ್ರೆ, ಕಾರ್ಗಳನ್ನ ವಾಶ್ ಮಾಡಬೇಕಾದ್ರೆ, ಬೈಕ್ಗಳನ್ನ ವಾಶ್ ಮಾಡಬೇಕಾದ್ರೆ, ಸ್ನಾನ ಮಾಡೋದಕ್ಕೆ ಶವರ್ಗಳು ಯೂಸ್ ಮಾಡಿದಾಗ ಎಷ್ಟು ನೀರು ವೇಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಸಮಯಾಗಿದೆ 4:26. ನೀವೆಲ್ಲ ಟ್ಯೂನ್ ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನನ್ನ ಮನೆ ಮುಂದೆ ಗಣೇಶ ವಿಗ್ರಹವನ್ನಿಟ್ಟು ದಿನವೂ ಪ್ರದಕ್ಷಿಣೆ ಮಾಡುವ ಜಾಗವನ್ನ ಸ್ವಚ್ಛಗೊಳಿಸಿ ಅಲಂಕರಿಸಿ ಪೂಜೆ ಮಾಡ್ತೇನೆ. ಇದನ್ನ ನೋಡಿ ಯಾರು ಇಲ್ಲಿ ಕಸ ಹಾಕದೆ ಉಗುಳದೆ ಶುದ್ಧವಾಗಿಡುತ್ತಿದ್ದಾರೆ. ಹೀಗೆ ನಾನು ಮಾಲಿನ್ಯ ಮುಕ್ತ ವಾತಾವರಣವನ್ನ ನಿರ್ಮಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಎ ಹರಿಹರನವನು ವಿಜ್ಞಾನ ನಗರದಿಂದ. ನಮ್ಮ ಕರ್ತವ್ಯ ಹೇಳುವ ರೀತಿ ಪರಿಸರ ಹಾಳು ಮಾಡುತ್ತಿರುವ ಪ್ಲಾಸ್ಟಿಕ್ ಉತ್ಪಾದನಾ ನಿಷೇಧ, ಅರಣ್ಯ ನಾಶ, ಕೆರೆ ಉತ್ತುವಾರಿ ಬಗ್ಗೆ ಎಲ್ಲ ಕೂಡ ಎಲ್ಲರೂ ಕೂಡ ಗಮನ ಹರಿಸ್ಕೊಂಡು ಇರೋದು ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ್ ಕುಮಾರ ಪಾರ್ಕ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಾವು ಪರಿಸರವನ್ನ ಶುದ್ಧವಾಗಿ ಇಟ್ಕೊಳ್ಳೋದು, ಪರಿಸರವನ್ನ ಆರೋಗ್ಯವಾಗಿ ಇಟ್ಕೊಳ್ಳೋದು ನಮಗೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಮತ್ತೊಬ್ಬರಿಗೂ ಕೂಡ ಒಳ್ಳೆಯದು ಅಲ್ವಾ? ನಾನು ಆವಾಗಲೇ ಮಾತಾಡ್ತಾ ಇದ್ದೆ, ನೀರು ಕುಡಿಯೋದಕ್ಕಷ್ಟೇ ಅಲ್ಲ, ಉಳಿಸೋದು ಕೂಡ ತುಂಬ ಮುಖ್ಯ. ನಾವು ಮನೆಯಲ್ಲಿ ಎಷ್ಟು ನೀರನ್ನು ದಿನ ಆಗಲೂ ವೇಸ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಯಾವತ್ತಾದರೂ ಕೂತ್ಕೊಂಡು ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ ಏನು ಮಾಡಬೇಕು ಇದ್ರ ಬಗ್ಗೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಎಲ್ಲೆಲ್ಲಿ ನಾವು ನೀರನ್ನು ಉಳಿಸ್ಬೋದು, ಹೇಗೆ ನಾವು ನೀರನ್ನು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡ್ಬೋದು, ಈಗ ಮಳೆ ಬಂದಾಗ ಆ ಮಳೆ ನೀರನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ಎಷ್ಟೊಂದು ಯೂಸ್ಫುಲ್ ಆಗಿರುವಂತಹ ಒಂದು ಕೆಲಸಗಳನ್ನು ನಾವು ಮನೆಯಲ್ಲಿ ಮಾಡಬಹುದು. ಅದ್ರ ಬಗ್ಗೆ ಎಷ್ಟು ಜನ ಮಾಡ್ತಾ ಇದ್ದೀರಾ? ಇನ್ನು ಮುಂದಿನ ವಿಚಾರಕ್ಕೆ ಹೋಗೋಣ. ಕಸ, ಕಸ ನಮ್ಮ ಮನೆಯ ಹೊರಗೆ ಹೋದರೆ ಸಮಸ್ಯೆ ಮುಗಿಯುತ್ತಾ? ಎಷ್ಟು ಜನ ಯೋಚನೆ ಮಾಡ್ತೀವಲ್ವಾ, ಹೊರಗಡೆ ಹಾಕ್ಬಿಟ್ರೆ ಸಾಕು, ನಮ್ಮ ಮನೆ ಕ್ಲೀನ್ ಆಗಿದ್ರೆ ಸಾಕು. ಮನೆ ಮುಂದೆ ಕಸ ಗುಡಿಸ್ತಾ ಇರ್ತಾರೆ ಸಾಕಷ್ಟು ಜನ. ಅವರ ಮನೆ ಆ ಚೌಕಟ್ಟಲ್ಲಿ ಏನಿರುತ್ತೆ ಅದನ್ನ ತಗೊಂಡು ಸುತ್ತಮುತ್ತ ಇರೋ ಒಂದು ಬೌಂಡ್ರಿಗೆ ಹಾಕ್ಬಿಡ್ತಾರೆ. ಅವ್ರ ಮನೆ ಕ್ಲೀನ್ ಆಗಿದ್ರೆ ಸಾಕ? ನಾವು ಮನೆಯ ಕಸವನ್ನ ಹೊರಗೆ ಹಾಕಿದ ತಕ್ಷಣ ನಮ್ ಕೆಲಸ ಮುಗೀತು ಅಂತ ಅನ್ಕೊಳ್ತೀವಲ್ವಾ? ಆದ್ರೆ ಆ ಕಸ ಎಲ್ಲಿಗೆ ಹೋಗ್ತಾ ಇದೆ? ವೆಟ್ ವೇಸ್ಟ್ ಇರುತ್ತೆ, ಡ್ರೈ ವೇಸ್ಟ್ ಇರುತ್ತೆ, ಪ್ಲಾಸ್ಟಿಕ್ಕು, ಇಲೆಕ್ಟ್ರಾನಿಕ್ ವೇಸ್ಟು ಎಲ್ಲ ಒಂದೇ ಕಡೆ ಹಾಕಿದ್ರೆ ಅದರ ಪರಿಣಾಮ ನಮ್ಮ ಪರಿಸರಕ್ಕೆ, ಬಿದ್ದಮೇಲೆ ನಮ್ಮ ಆರೋಗ್ಯಕ್ಕೂ ಕೂಡ ಬಿದ್ದೇ ಬೀಳುತ್ತಲ್ವಾ ಅದರ ಪರಿಣಾಮ? ಇವತ್ತು ಒಂದು ವಿಷಯದ ಬಗ್ಗೆ ನೀವು ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಇರುವಂತಹ ಕಸವನ್ನು ನೀವು ಎಷ್ಟು ರೀತಿಯಾಗಿ ಬೇರ್ಪಡಿಸ್ತೀರಾ? ಬಹುಶಃ ವೆಟ್ ವೇಸ್ಟು ಅಥವಾ ಡ್ರೈ ವೇಸ್ಟ್ ಅಂತ ಮಾಡ್ಬೋದು. ಈ ಮನೆಯಲ್ಲಿ ಈ ವೆಟ್ ವೇಸ್ಟ್ ಅಂದರೆ ತರಕಾರಿ ಸಿಪ್ಪೆಗಳಿಂದ ಬರುವಂತಹ ವೇಸ್ಟ್ನೆಲ್ಲ ನೀವೇನು ಮಾಡ್ತೀರಾ, ನಮ್ಮ ಮನೆಗಳಲ್ಲೇ ಗಿಡಗಳನ್ನು ಬೆಳೆಸ್ಬೋದು, ಅದಕ್ಕೆ ಉಪಯೋಗ ಮಾಡ್ಬೋದು. ತರಕಾರಿ ಸಿಪ್ಪೆಗಳು ಏನು ಬಳಸ್ತೀವಿ ಅಥವಾ ಅಡುಗೆ ಮಾಡುವಾಗ ಬರುವಂತಹ ಕಿಚನ್ ವೇಸ್ಟ್ ಅಂತ ಏನು ಕರಿತೀವಿ, ಅದು ಗಿಡಗಳಿಗೆ ತುಂಬಾನೇ ಉಪಯೋಗವಾಗಿರುತ್ತೆ ಅಲ್ವಾ? ಸೊ ಇದನ್ನು ನಾವು ಬಳಸ್ತಾ ಇದ್ದೀವ, ಇದನ್ನು ನಾವು ಸೆಪ್ರೇಟಾಗಿ ಸೆಗ್ರಿಗೇಟ್ ಮಾಡ ಅಥವಾ ಎಲ್ಲಾನು ಸುಮ್ಮನೆ ಡಂಪ್ ಮಾಡಿಬಿಟ್ಟು ಕಸ ಬರ್ತಾರೆ ಅವ್ರಿಗೆ ನಾವು ಕೊಟ್ಬಿಡ್ತೀವ? ಇದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವ ಒಂದು ಕ್ರಮವನ್ನ ಪ್ರತಿದಿನ ಪರಿಸರಕ್ಕೋಸ್ಕರ ಯಾವ ಒಂದು ಕ್ರಮವನ್ನ ನೀವು ಫಾಲೋ ಮಾಡೇ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ? ಒಂದು ಕ್ರಮ ಸಾಕು, ದಿನಾ ನೀವು ಫಾಲೋ ಮಾಡೇ ಮಾಡ್ತೀರಾ. ಇದರಿಂದ ಪರಿಸರದ ಆರೋಗ್ಯನೂ ಒಳ್ಳೆಯದು, ನಮ್ಮ ಆರೋಗ್ಯನೂ ಕೂಡ ಉತ್ತಮ ಆಗುತ್ತೆ ಅಲ್ವಾ? ಸೊ ಯಾವ ಒಂದು ಕ್ರಮವನ್ನು ಫಾಲೋ ಮಾಡ್ತೀರಾ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ವಾಟ್ ಅ ವಂಡರ್ಫುಲ್ ಸಾಂಗ್ ಅಲ್ವಾ, ಸಕ್ಕದಾಗಿತ್ತು ಹಾಡಂತೂ ಕೇಳ್ಕೊಂಡು ಬಂದ್ರಿ. ನಾವು ಇವತ್ತು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಹೆಲ್ತ್ ಡೇ ವಿಶೇಷವಾಗಿ ಪರಿಸರದ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಕಸದ ಬಗ್ಗೆ ಮಾತಾಡಿದ್ವಿ, ನೀರಿನ ಬಗ್ಗೆ ಮಾತಾಡಿದ್ವಿ, ಈಗ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಮಾತಾಡೋಣ. ಏರ್ ಪೊಲ್ಯೂಷನ್ ಅನ್ನ ಪೊಲ್ಯೂಷನ್ ಅಂತೀರಾ, ಈ ರೀತಿ ನಾಯ್ಸ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ನೇನಾ? ಹೌದು, ಶಬ್ದ ಮಾಲಿನ್ಯ. ಪೊಲ್ಯೂಷನ್ ಅಂದರೆ ಸ್ಮೋಕು, ಗಾರ್ಬೇಜು, ಇದು ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತಲಿನ ಅತಿಯಾದ ಶಬ್ದನೂ ಕೂಡ ಒಂದು ರೀತಿ ಎನ್ವಿರಾನ್ಮೆಂಟಲ್ ಹೆಲ್ತ್ ಇಶ್ಯೂನೇ. ಟ್ರಾಫಿಕ್ ಹಾರ್ನ್ಗಳಿರ್ಬೋದು, ಕನ್ಸ್ಟ್ರಕ್ಷನ್ ಸೌಂಡ್ಸ್ ಇರ್ಬೋದು, ಲೌಡ್ ಸ್ಪೀಕರ್ಗಳಿರ್ಬೋದು, ಕಂಟಿನ್ಯೂಸ್ ಆಗಿ ಕೇಳಿಸುವಂತಹ ವೆಹಿಕಲ್ಗಳ ಸೌಂಡ್ ಇರ್ಬೋದು. ನಮ್ಮ ನಗರಗಳಲ್ಲಿ ಸೈಲೆನ್ಸ್ ಅನ್ನೋದು ಲಕ್ಸುರಿ ಆಗಿಬಿಟ್ಟಿದೆಯಾ? ನಿಮ್ಮ ಏರಿಯಾದಲ್ಲಿ ನಿಮಗೆ ಹೆಚ್ಚು ಕಿರಿಕಿರಿ ಮಾಡುವಂತಹ ಶಬ್ದ ಯಾವುದು? ಟ್ರಾಫಿಕ್ ಹಾರ್ನ ಅಥವಾ ಕನ್ಸ್ಟ್ರಕ್ಷನ್ನ, ಲೌಡ್ ಸ್ಪೀಕರ? ಈಗಂತೂ ನಾಯಿಗಳಂತೂ ಎಲ್ಲ ಕಡೆ ಇರುತ್ತೆ, ಎಲ್ಲ ಏರಿಯಾ ರಸ್ತೆಗಳಲ್ಲೂ ಕೂಡ ನಾಯಿಗಳಿರುತ್ತೆ. ಅದರ ಶಬ್ದನ ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಇರುವಂತಹ ಜೋರ್ ಸದ್ದ. ಗಣಪತಿ ಹಬ್ಬ ಶುರುವಾಗಿದ್ದೇ ಶುರುವಾಗಿದ್ದು ಪ್ರತಿ ವಾರ ಕೂಡ ಯಾವುದಾದ್ರೂ ರೋಡಲ್ಲಿ, ಯಾವುದಾದ್ರೂ ಏರಿಯಾದಲ್ಲಿ, ಆ ಏರಿಯಾದಲ್ಲೇ ಒಂದು 4-5 ರೋಡಿಗೆ ಗಣೇಶನ ಇಟ್ಟಿರ್ತಾರೆ ಆ್ಯಂಡ್ ಜೋರು ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ. ಸೊ ಇವೆಲ್ಲವೂ ಕೂಡ ಸೌಂಡ್ ಪೊಲ್ಯೂಷನ್ಗೆ ಕಾರಣನ. ಜೊತೆಗೆ ಪರಿಸರ ಮತ್ತು ನಮ್ಮ ಆಹಾರ ಏನಿದೆ ಅಲ್ವಾ, ಇದು ಕೂಡ ನಾವು ತಿನ್ನುವಂತಹ ಆಹಾರ ನಮ್ಮ ಆರೋಗ್ಯವನ್ನು ಮಾತ್ರ ಅಲ್ಲ, ಪರಿಸರದ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತೆ. ಆಹಾರ ವ್ಯರ್ಥ ಮಾಡೋದು, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗು, ಫುಡ್ ವೇಸ್ಟು, ಇವೆಲ್ಲವೂ ಕೂಡ ನಮ್ಮ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ವಿಷಯಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮ್ಮ ಮನೆಯಲ್ಲಿ ಪ್ರತಿದಿನ ಹೆಚ್ಚು ಫುಡ್ ವೇಸ್ಟ್ ಆಗೋದು ಯಾವುದು ಅಂದರೆ ತರಕಾರಿಗಳಿರ್ಬೋದು. ಸೊ ಈ ವೇಸ್ಟ್ ಆಗುವಂತಹ ಆಹಾರವನ್ನು ನೀವು ಏನು ಮಾಡ್ತೀರಾ? ಸೊ ನಾನು ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಆಗುವಂಥ ಅಂದರೆ ಕಿಚನ್ ವೇಸ್ಟ್ ಏನು ಬರುತ್ತಲ್ಲ, ಅಂದರೆ ತರಕಾರಿ ಕಟ್ ಮಾಡಬೇಕಾದ್ರೆ ಸಿಪ್ಪೆಗಳಾಗಿರ್ಬೋದು ಅಥವಾ ಬೀಜಗಳು ಅಥವಾ ಏನೇ ಒಂದು ಪ್ರಿಪರೇಷನ್ ಟೈಮಲ್ಲಿ ಆಗುವಂತಹ ವೇಸ್ಟನ್ನು ನಾವು ಎಲ್ಲೂ ಬಿಸಾಡದೆ ಅದನ್ನು ನಾವು ಗಿಡಗಳಿಗೆ ಹಾಕೋದಕ್ಕೆ, ಗೊಬ್ಬರವನ್ನು ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಕಿಚನ್ ವೇಸ್ಟ್ ಇಸ್ ಆಲ್ವೇಸ್ ಗೊಬ್ಬರಕ್ಕೆ ಹೋಗೇ ಹೋಗುತ್ತೆ. ಸೊ ನೀವು ಈ ರೀತಿ ಕಿಚನ್ನಲ್ಲಿ ಬರುವಂತಹ ವೇಸ್ಟನ್ನು ನೀವು ಏನು ಮಾಡ್ತೀರಾ? ಹಾಗೆ ಈ ಒಂದು ಪರಿಸರಕ್ಕೆ ನೀವು ಕೊಡುವಂತಹ ಕೊಡುಗೆ ಅಂತಂದರೆ, ಯಾವುದಾದ್ರೂ ಒಂದು ಕ್ರಮವನ್ನು ಪ್ರತಿದಿನ ನಿಮ್ಮ ದಿನನಿತ್ಯದ ರೊಟೀನಿನಲ್ಲಿ ನೀವು ಅಳವಡಿಸ್ಕೊಂಡಿದ್ದೀರಾ? ಯಾವುದದು? ನಮಗೆ ಸಂದೇಶವನ್ನು ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ಅಂತ ಹೇಳಿದ್ದೆ. ನನಗೆ ಸಂದೇಶವನ್ನು ಕಳಿಸಿರೋರು ಉತ್ತಮ್ ನಾಯಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಮಳೆ ರೇನ್ ವಾಟರ್ ಹಾರ್ವೆಸ್ಟಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ ಮನೆಯಲ್ಲಿ. ಸೊ ಮಳೆ ಬಂದಾಗ ಆ ನೀರು ಕೂಡ ಶೇಖರಣೆಯಾಗಿ ಅದನ್ನು ಕೂಡ ನಾವು ಬಳಸ್ಕೊಳ್ತೀವಿ ಹಿತಮಿತವಾಗಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ, ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಪ್ರತಿ ದಿನವೂ ಕೂಡ ಗಿಡಗಳಿಗೆ, ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕ್ತಾನೆ ಇರಬೇಕಾಗತ್ತೆ. ಸೊ ಈ ರೀತಿ ನಾವು ಯಾವಾಗಲಾದರೂ ಇಲ್ಲದೇ ಇರೋ ಟೈಮಲ್ಲಿ ಗಿಡಗಳಿಗೆ ನೀರು ಹಾಕೋಕ್ಕಾಗಲ್ಲ ಅನ್ನುವಂತಹ ಕಾರಣಕ್ಕೆ ನಾವು ಪುಟ್ಟ ಪುಟ್ಟ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಡ್ರಿಪ್ ಇರಿಗೇಷನ್ ಥರ, ಅಂದರೆ ನೀರು ಸ್ವಲ್ಪ ಸ್ವಲ್ಪನೇ ಗಿಡಗಳಿಗೆ ಹೋಗ್ತಾ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ತರಕಾರಿಗಳು, ಹಣ್ಣುಗಳು ಏನಿದೆಯೋ ಅದನ್ನ ನಾವು ಮನೆಯಲ್ಲೇ, ಆದಷ್ಟು ಮನೆಯಲ್ಲೇ ಬೆಳೆಯುವಂತಹ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಸಣ್ಣ ಪುಟ್ಟದ ಜಾಸ್ತಿ ಸಿಗದೇ ಇದ್ರೂ ಕೂಡ ಕೆಲವೊಂದು ಸೊಪ್ಪುಗಳನ್ನೆಲ್ಲ ನಾವು ಮನೆಯಲ್ಲೇ ಬೆಳೆಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾವುದೇ ರಾಸಾಯನಿಕ ಕೆಮಿಕಲ್ಸ್ ಅನ್ನ ಸ್ಪ್ರೇ, ಇವಾಗ ಬರುವಂತಹ ತರಕಾರಿ ಹಣ್ಣುಗಳ ಬಗ್ಗೆ ನಿಮಗೆ ಗೊತ್ತಲ್ವಾ, ಕೆಮಿಕಲ್ಸ್ ಸ್ಪ್ರೇಡ್ ಆಗಿ ಬಂದಿರುತ್ತೆ. ಸೊ ಇದ್ಯಾವುದು ಇಲ್ಲದೆ ಆರ್ಗ್ಯಾನಿಕ್ ಆಗಿ ಬಳಸುವಂತಹ ಒಂದು ಬೆಳೆದಿರುವಂತಹ ಒಂದು ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ನುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಂದೇಶ ಇದು. ಶ್ವೇತಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನಾವು ಒಂದು ಎನ್ ಜಿ ಒ ಜೊತೆ ಕೆಲಸ ಮಾಡ್ತೀವಿ. ಸೊ ಎನ್ ಜಿ ಒ ಜೊತೆ ಅಲ್ಲಿ ಗಿಫ್ಟ್ಗಳು, ರಿಟರ್ನ್ ಗಿಫ್ಟ್ಗಳನ್ನ ಪ್ಯಾಕ್ ಮಾಡಬೇಕಾದ್ರೆ ಈ ವರ್ಷದ ಕಾನ್ಸೆಪ್ಟ್ ಆಗಿತ್ತು, ಪರಿಸರ ಸ್ನೇಹಿಗೋಸ್ಕರ ಏನಾದರೂ ಒಂದು ರಿಟರ್ನ್ ಗಿಫ್ಟ್ ಅನ್ನ ಪ್ಯಾಕ್ ಮಾಡ್ಕೊಡಿ ಅಂತ ಕೇಳಿದಾಗ, ನಾವು ಅವರಿಗೆ ಪ್ಯಾಕ್ ಮಾಡ್ಕೊಂಡಂಥದ್ದು ಈ ಸೀಡ್ ಬಾಲ್ ಅಂತ ಬರುತ್ತಲ್ಲ, ಯಾವುದಾದ್ರು ತರಕಾರಿಯ ಸೀಡ್ ಬಾಲ್ಗಳನ್ನ, ಈ ಮಣ್ಣು, ಗಿಡಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳು, ಜೊತೆಗೆ ಈ ಸೀಡ್ ಬಾಲ್ಸ್ ಅನ್ನ ನಾವು ಪ್ಯಾಕ್ ಮಾಡಿ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿದ್ದಂತಹ ಒಂದು ಗಿಫ್ಟ್ ಇದು ಅಂತ ಹೇಳ್ತಾ ಇದ್ದಾರೆ.
ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹೀಗೆ ಸಂದೇಶವನ್ನು ಕಳಿಸ್ತಾ ಇರಿ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಕೂಡ ಸಂದೇಶವನ್ನು ಕಳಿಸಿ, ಸೂಪರ್ ಕಾರ್ಯಕ್ರಮ, ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರ ಸಂದೇಶಕ್ಕೆ. ಹಾಗೆ ಇನ್ನೂ ಎರಡು ಹಾಡಿನ ಕಾಲಾವಕಾಶ ನಿಮಗೆ ಸಿಗುತ್ತೆ. ಅಷ್ಟರಲ್ಲಿ ನೀವು ಕೂಡ ನೀವು ಮನೆಯಲ್ಲಿ ಪರಿಸರಕ್ಕೋಸ್ಕರ ಫಾಲೋ ಮಾಡುವಂತಹ ಒಂದಷ್ಟು ಕ್ರಮಗಳು ಏನಾದರೂ ಇದ್ದರೆ ಅದರಲ್ಲಿ ಒಂದೆರಡನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಬೋದು. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಆಕಾಶವಾಣಿ ಎಫ್ ಎಂ 101.3 ಮೆಗಾಹರ್ಟ್ಸ್. ಪರಿಸರವನ್ನ ಉಳಿಸೋದಕ್ಕೆ ನಾವೆಲ್ಲರೂ ದೊಡ್ಡ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಕಡಿಮೆ ಮಾಡಬಹುದು, ಒಂದು ಬಾಟಲ್ನ ನಾವು ರೀಯೂಸ್ ಮಾಡಬಹುದು, ಒಂದು ಗಿಡವನ್ನ ನೆಡಬಹುದು, ಒಂದು ಟ್ಯಾಪ್ ವ್ಯರ್ಥವಾಗಿ ಎಲ್ಲಾದರೂ ನೀರು ಹರಿತಾ ಇದ್ರೆ ಅದನ್ನ ಆಫ್ ಮಾಡಬಹುದು, ಒಂದು ದಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡದೆ ಸಾಧ್ಯವಾದ್ರೆ ಹತ್ತಿರ ಇರುವಂತಹ ಜಾಗಗಳಿಗೆ ನಡ್ಕೊಂಡು ಹೋಗಬಹುದು. ಆಹಾರ ವೇಸ್ಟ್ ಏನ್ ಮಾಡ್ತೀವಲ್ಲ, ಫುಡ್ ವೇಸ್ಟ್ ಏನ್ ಮಾಡ್ತೀವಲ್ಲ, ಅದನ್ನ ಆದಷ್ಟು ಕಡಿಮೆ ಕೂಡ ಮಾಡಬಹುದು. ನೀವು ಇವತ್ತಿಂದ ಯೋಚನೆ ಮಾಡಿ, ಪರಿಸರಕ್ಕಾಗಿ ನೀವು ಬದಲಾಯಿಸ್ಕೊಳ್ತಾ ಇರುವಂತಹ ಒಂದು ಅಭ್ಯಾಸ ಯಾವುದು ಅಂತ. ಪರಿಸರ ನಮ್ಮ ಸುತ್ತರಿಲ್ಲ, ಪರಿಸರದೊಳಗೆ ನಾವಿದ್ದೀವಿ. ಅದನ್ನ ಕಾಪಾಡೋದು ಭೂಮಿಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ಕೂಡ, ನಮ್ಮ ಮಕ್ಕಳಿಗೆ ಹಾಗೆ ನಮ್ಮ ಎಲ್ಲರ ಭವಿಷ್ಯಕ್ಕೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 5 ಗಂಟೆಯ ನಂತರ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದಿದ್ದು ನಾನು ಆರ್ಜೆ ಚೈತ್ರ. ಇನ್ನು ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸಿದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ನಗುವನ್ನು ಹಂಚಿ, ಖುಷಿಯನ್ನು ಹಂಚಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಸಿ ಯು, ಬಾಯ್. ಹಾಗೆ ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸಿದಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ 5 ಗಂಟೆ

ಕೇಳಿ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ. ಕನ್ನಡ ಚಲನ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆ 295-898. ಮತ್ತೊಂದು ಫೋನ್ ಸಂಖ್ಯೆ 200-312. STD ಕೋಡ್ ಸಂಖ್ಯೆ 08532. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಅಕ್ಷರದ ಗೀತೆಯನ್ನು ನಮ್ಮ ಜೊತೆ ಹಂಚಿಕೋಬಹುದು.

ಇಂದಿನ ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ವಿಷ್ಣುವರ್ಧನ್ ಅವರು ನಟಿಸಿರುವ ಯಜಮಾನ ಚಿತ್ರದ ಗೀತೆ ಮೂಲಕ ಪ್ರಾರಂಭಿಸೋಣ.

0: ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿ ದೇವಿಯೇ ಆನಲ್ಲಿ ಕಿರು ಗೆಜ್ಜೆ ಗಲುಗಲು ಎಂದಾಗ ಕಾಲಲ್ಲಿ ಕಿರು ಗೆಜ್ಜೆ ಗಲುಗಲು ಎಂದಾಗ ಮನೆಯಲ್ಲಿ ನೂರು ವೀಣೆ ನಾದ ಹೊಮ್ಮಿ ಚಿಮ್ಮಲಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿ ದೇವಿಯೇ ಅನುಗಾಲ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ ಅನುಗಾಲ ನಮ್ಮ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ನೀಡುತ್ತದೆ ಸುಖವನ್ನು ತಾರೆ ನಮ್ಮ ಭಾಗ್ಯ ದೇವತೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮನೆಯನ್ನು ಬೆಳಗಲು ಸಿರಿ ದೇವಿಯೇ
1: ಸರ್ ತುಂಬಾ ಚೆನ್ನಾಗಿ ಆಡಿದ್ರಿ
0: ನೀವು
1: ದೇವರ ಹಾಡನ್ನ ಭಕ್ತಿ ಗೀತೆ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ರಿ ತುಂಬಾ ಖುಷಿ ಆಯ್ತು
0: ಇದೇ ನಿಮ್ಮಲ್ಲಿ ಕೂಡ ಮಾತಾಡಿ ತುಂಬಾ ಖುಷಿ ಆಯ್ತು ಮೇಡಮ್
1: ನೀವು ಕರೆ ಮಾಡ್ತಾ ಇರ್ತೀರಾ
0: ನಾನು ಇವತ್ತು ಮೊದಲು ಕರೆ ಮಾಡಿದ್ದ ಅಂತ ಇದಕ್ಕೆ ಅಂತ್ಯಕ್ಷ
1: ಮೊದಲನೇ ಕರೆ ಖಂಡಿತ ಸರ್ ತುಂಬಾ ಚೆನ್ನಾಗಿ ನಮ್ಮ ಜೊತೆಯು ನಿಮ್ಮ ಒಂದು ಗೀತೆಯನ್ನು ಹಂಚಿಕೊಂಡಿದ್ರೆ ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ
0: ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು
1: ನಮ್ಮ ಮುಂದಿನ ಕಾಲರ್ ಬಂದ್ಬಿಟ್ಟು ಈಗ ತಾನೇ ಬಿಟ್ಟಿರುವಂತಹ ಅಕ್ಷರವ ಹಲೋ
2: ಹಲೋ ರೀ
1: ಹಲೋ ಸರ್ ನಮಸ್ಕಾರ
2: ಯಾರು ಅಂತ ಹೇಳ್ತೀರೇನ್ರಿ
1: ಸರ್ ಹಲೋ
2: ರಾಜಧಾನಿಯಿಂದ ರಾಜಕಿರಣ್ ರೀ
1: ಸರ್ ಫಸ್ಟಿಗೆ ಗೊತ್ತಾಗಿಲ್ಲ ಸರ್ ಆಮೇಲೆ ಸ್ವಲ್ಪ ಎಲ್ಲೋ ಗೊತ್ತಾಯ್ತು ಸರ್
2: ಅಂದ್ರೆ ಇಲ್ಲ ರೀ ನಿಮ್ಮನ್ನ ಸ್ವಲ್ಪ ನಗಿಸ್ಬೇಕು ಅಂತ ಹೇಳಿದಾರೆ ಯಾವ್ದ್ರ ಹೆಸರ
1: ಸರ್ ಯಾವ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ಈಗ ತಾನೇ ಕರೆ ಮಾಡಿದವರು
2: ನೋಡ್ರಿ ನಿಮ್ ಅಭಿಮಾನಿ ಆ ಸಂತೋಷ್ ಇದಾರಲ್ರಿ ಅವರು ವಿಷ್ಣುವರ್ಧನ್ ಹಾಡಿಂದ ಪ್ರಾರಂಭ ಮಾಡಿದ್ದಾರೆ ನೀವು ವಿಷ್ಣುವರ್ಧನ್ ಹಾಡಿ ಸರ್ ಅಂದ್ರು
1: ಹೌದು ಸರ್
2: ನೋಡ್ರಿ

ಯಾಮಿನಿ ನಿನ್ನ ಚಂದವು ಚಂದಯಾಮಿನಿ, ನಿನ್ನ ಮುಗುಳ್ನಗೆ ಚಂದಯಾಮಿನಿ, ನಿನ್ನ ಸ್ಪರ್ಶವು ಚಂದಯಾಮಿನಿ ಯಾಮಿನಿ ಯಾಮಿನಿ, ನಿನ್ನ ಪಿತ್ತವು ಚಂದಯಾಮಿನಿ, ನಗಿನ ಆಚಿಕೆ ಚಂದಯಾಮಿನಿ ನಿಸ್ತುಕ.

0: ಹಲೋ
1: ಹಲೋ ಹೇಳಿ.
0: ಹಲೋ ಸರ್, ತುಂಬಾ ಚೆನ್ನಾಗಿ ಆಡಿದ್ರಿ. ನಾನು ಇವತ್ತು ವಿಷ್ಣುವರ್ಧನ್ ಸರ್ ಅವರ ಹಾಡಿನ ಮೂಲಕ ಅಂತ್ಯಕ್ಷರ ಕಾರ್ಯಕ್ರಮವನ್ನು ಆರಂಭಿಸಿದೆ.
1: ಹೌದ್ರಾ?
0: ಹೌದು ಸರ್.
1: ಅದಕ್ಕೆ ನಮ್ಮ ಅಭಿಮಾನಿ ಹೇಳಿದ್ರ?
0: ಹೌದು ಸರ್, ನಮ್ಮ ಅಭಿಮಾನಿನೂ ಅವರೇ.
1: ಅವರೇ ಅದಕ್ಕೋಸ್ಕರ ಅದನ್ನ ಮುಖಾಂತರ ಇವತ್ತು ವಾರ ಎಲ್ಲ ಅದೇ ಆಡಿದ್ವಿ ನೋಡ್ರಿ.
0: ಹೌದಾ ಸರ್?
1: ನೀವ್ ಯಾವ ಅಕ್ಷರ ಕೊಟ್ಟಿದ್ರು ಆಡ್ತಾ ಇದ್ರಿ, ವಿಷ್ಣುವರ್ಧನ್ ಹಾಡೇ ಆಡ್ತಾ ಇದ್ದೇರಿ. ನಾನು ಹಿಂಗಾಗಿ ಬಹಳ ಖುಷಿ ಆಯ್ತ್ರಿ, ನೀವು ಪ್ರಾರಂಭಿಸಿದ್ರಿ, ನಾನ್ ಮುಕ್ತಾಯಗೊಳಿಸ್ತೆ ನೋಡ್ರಿ.
0: ಥ್ಯಾಂಕ್ ಯು ಸರ್.
1: ನಿಮ್ ಧ್ವನಿ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್.
0: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: ನೀವು ಕರೆ ಮಾಡಿದ್ದಕ್ಕೆ ಕೂಡ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇತ್ತು ಸರ್.
1: ಆಯ್ತು ಆಯ್ತು.
0: ಓಕೆ ಸರ್.
1: ನೀ ಅಕ್ಷರ.
0: ನೀ ಅಕ್ಷರ. ಓಕೆ ಸರ್, ಖಂಡಿತ. ನಮಸ್ಕಾರ ಸರ್. ಕರೆ. ಹಲೋ, ಆಕಾಶವಾಣಿ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ ಮೇಡಮ್, ತಮ್ಮ ಹೆಸರು?
2: ನಾನು ಪುತ್ತೂರಿನಿಂದ ಸರಸ್ವತಿ ಮಾತಾಡೋದು ಮೇಡಮ್.
0: ಸರಸ್ವತಿ, ಸರಸ್ವತಿ ಅವರೇ ಈಗ ತಾನೇ ರಾಜಕಿರಣ್ ಸರ್ ಅವ್ರು ಬಿಟ್ಕೊಟ್ಟಿದ್ರು, ನೀ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ.
2: ನೀ ಆಗ್ತದಲ್ಲ ಮೇಡಮ್. ನಾ ಆಗ್ತದಲ್ಲ ಮೇಡಮ್.
0: ಓಕೆ, ನಾನ್ ತಗೋಬಹುದು.

0: ನಮ್ಮೂರ ಮಂದಾರ ಹೂವೆ, ನಮ್ಮಳುಮೆ ಬಾಂಧಳದ ಚೆಲುವೆ.
1: ಹಲೋ
0: ಹಲೋ,
1: ಮಾ ಅಕ್ಷರವನ್ನು ಕೊಟ್ಟಿದ್ದಾರೆ ಮೇಡಮ್. ತುಂಬಾ ಚೆನ್ನಾಗಿ ಆಡಿದ್ರಿ. ಮೊದಲನೇ ಸಲ ಇದೇ
0: ಮೂರನೇ
1: ಕಾಲು ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರ?
0: ಮಾಡಿದ್ದೇನೆ ಮೇಡಮ್. ಅವರು ಸಹ ಹೇಳಿದ್ರು ಒಳ್ಳೆ ನೀವು ಹಾಡಿಕೊಂಡಿರಿ, ಕರೆ ಮಾಡಿಕೊಂಡಿರಿ ಅಂತ ಹೇಳ್ತಾರೆ ಮೇಡಮ್. ಹಾಗೆ ಹೇಳ್ತಾರೆ ಅವರು ಸಹ, ಮತ್ತೆ ಕರೆ ಒಂದು ಗೀತೆಗೆ ಸಹ ಅವ್ರು ಹೇಳ್ತಾರೆ ಕರೆ ಮಾಡಿಕೊಂಡಿರಿ, ಇಷ್ಟು ಅಷ್ಟು ದೂರದಿಂದ ನಮ್ಮನ್ನ ಹಾಡಪ್ಪೆಲ್ಲ ಕೇಳ್ತಿರಲ್ಲ ಅಂತ.
1: ಹೌದು ಮೇಡಮ್, ಕೇಳ್ತಿರ್ತೀರಿ.
0: ಹೌದು, ನಾವು ಆ್ಯಪ್ನಲ್ಲಿ ಕೇಳಿದ್ರು ಮೇಡಮ್.
1: ಓಕೆ,
0: ಹಾಗೆ ತುಂಬಾ ಖುಷಿ ಆಗ್ತದೆ. ನಾವು ಈಗ ಕೆಲಸದಿಂದ ಅಂಗಡಿ ತಂದು ನಾನು ಮನೆಯಲ್ಲಿ ಕೊಟ್ಟದ್ದು ಮೇಡಮ್. ನಮ್ಗೆ ಸ್ವಲ್ಪ ತೋಟ ಸಹ ಉಂಟು, ಮತ್ತೆ ಒಂದು ಅಂಗಡಿ ಪ್ಯಾಂಟ್ಸ್ ಅಂಗಡಿಗೆ ಹೋಗ್ತೇವೆ ಮೇಡಮ್. ಹಾಗೆ
1: ಹಾಗೆ ಕೆಲಸ ಮಾಡ್ತಾನೆ.
0: ಗೊತ್ತುಂಟು ಮೇಡಮ್, ಅಂತ್ಯ ಸರಿ ಉಂಟು ಅಂತ ಬೆಳಿಗ್ಗೆಯಿಂದವೇ ಕೇಳಿಕೊಂಡಿದ್ದೆಲ್ಲ, ಹಾಗೆ ಬೇಗ ಬಂದಿದ್ದೇನೆ ಇವತ್ತು.
1: ಇವತ್ತು ಬೇಗ ಬಂದಿತ್ತೆ ನಿಮ್ ಕಾಲ್.
0: ಹೌದೌದು ಮೇಡಮ್,
1: ತುಂಬಾ ಚೆನ್ನಾಗಿ ಆಡಿದ್ರಿ ನಮ್ ಜೊತೆ, ನಿಮ್ಮ ಒಂದು ಗೀತೆಯನ್ನ ಹಂಚಿಕೊಂಡಿದ್ರಿ. ಅಷ್ಟು ದೂರದಿಂದ ನಮ್ಗೆ ಕರೆ ಮಾಡಿ ನಮ್ಮ ಒಂದು ಆಕಾಶವಾಣಿಯನ್ನ ನೆನ್ಪು ಮಾಡ್ಕೊಂಡಿದ್ದೀರಿ, ತುಂಬಾ ಧನ್ಯವಾದಗಳು ಮೇಡಮ್. ಕೆಲಸದ ಜೊತೆ ಮತ್ತೆ ಈ ರೀತಿ ನಮ್ಗೆ ಕೂಡ ಮನೋರಂಜನೆಯನ್ನ ನೀವು ನಿಮ್ಮ ಒಂದು ಧ್ವನಿ ಮೂಲಕ ನಮ್ಗೆ ನೀಡ್ತಾ ಇದ್ದೀರಿ, ಅದಕ್ಕಾಗಿ ತುಂಬಾ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ.
0: ಆಕಾಶವಾಣಿ ಸಿಬ್ಬಂದಿ ಅವರಿಗೆ ಧನ್ಯವಾದ ಮೇಡಮ್, ನಿಮಗೂ ಎಲ್ಲ ಸಿಬ್ಬಂದಿ ಅವರಿಗೂ ಧನ್ಯವಾದ,
1: ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್.
1: ನಮಸ್ಕಾರ ಸರ್, ತಮ್ಮ ಹೆಸರು ಎಲ್ಲಿಂದ?
2: ಜೂಕೂರು ಗ್ರಾಮದಿಂದ, ಭೀಮನಗೌಡ ಪಾಟೀಲ್.
1: ಭೀಮನಗೌಡ ಪಾಟೀಲ್ ಅವರು, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಸಮತ ಮೇಡಮ್, ತಾವು ಚೆನ್ನಾಗಿದ್ದೀರಿ?
1: ನಾವು ಕೂಡ ಚೆನ್ನಾಗಿದ್ದೀವಿ.
2: ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಮೇಡಮ್.
1: ಕೇಳ್ತಾ ಇದ್ದೀರಾ
2: ಮೇಡಮ್?
1: ಈಗ ತಾನೇ ಇವರು ಸರಸ್ವತಿ ಅವರು ಕರೆ ಮಾಡಿದ್ರು ಮೇಡಮ್, ಅವರು ಮಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ. ಮಾ ಅಕ್ಷರದ ಮೂಲಕ ಗೀತೆಯನ್ನ ಹಾಡ್ತೀರಾ ಸರ್?
2: ಓಕೆ ಮೇಡಮ್. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ ತುಂಬ ನೂರಾರು ಕನಸು, ಇದು ತುಂಬ ಬೆರೆಸು, ನನ್ನನ್ನು ಕುಣಿಸು, ಇದು ಯಾಚಿ ಹೂವಾಯಿಸು. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ ತುಂಬ ನೂರಾರು ಕನಸು. ಓ ಇಷ್ಟೇ ಮೇಡಮ್ ಬರೋದು?
1: ಇಷ್ಟೇ. ಚೆನ್ನಾಗಿ ಆಡಿದ್ರಿ
2: ಕನಸು. ಸಾಕ್ಷರ್ಬಿಟ್ಟು ನೋಡಿ ಮೇಡಮ್,
1: ಕನಸು. ಸಾಕ್ಷರ ತಗೊಂತೀನಿ ನೆಕ್ಸ್ಟ್ ಕಾಲರ್ ಅವ್ರಿಗೆ.
2: ಓಕೆ ಮೇಡಮ್, ಧನ್ಯವಾದ.
1: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಸರ್.
2: ಓಕೆ ಮೇಡಮ್.
1: ನಮ್ಮ ಮುಂದಿನ ಕಾಲರ್ ಯಾರು ಅಂತ ಹೇಳಿ ನೋಡೋಣ. ಹಲೋ ಆಕಾಶವಾಣಿ. ನಮಸ್ಕಾರ, ತಮ್ಮ ಹೆಸರು? ಗಂಗಾವತಿ ಹಿರಣ್ಣವರೇ. ನಾವು ಕೂಡ ಆರಾಮಿದ್ದೀವಿ, ನೀವು ಹೇಗಿದ್ದೀರಾ?
3: ಆರಾಮಾಗಿದ್ದೀನಿ ಮೇಡಮ್, ಸ್ವಲ್ಪ ಬಿಜಿ ಇದ್ದೀನಿ. ನಮ್ಮ ಬ್ರದರ್ ಬಂದಿದ್ದಾರೆ, ಅವ್ರು ಹಾಡ್ತಾರೆ, ಕೊಡ್ತೀನಿ ಮೇಡಮ್.
1: ಹೌದಾ? ಅವ್ರಿಗೆ ಗೀತೆಯನ್ನ ಹಾಡಕ್ಕೊಡ್ತೀರಾ? ಅವ್ ಸಾಕ್ಷರದ ಮೂಲಕ ಗೀತೆಯನ್ನ ಹಾಡ ಅಂತ ಹೇಳ್ರಿ.
3: ಮೇಡಮ್ ನಮಸ್ತೆ ರೀ.
1: ಹಾ ನಮಸ್ಕಾರ, ಹೇಗಿದ್ದೀರಾ?
3: ಶ್ಯಾಮ್.
1: ಶ್ಯಾಮ್ ಅವರು
3: ಮೇಡಮ್.
1: ಇವತ್ತು ಶ್ಯಾಮ್ ಹಿರಣ್ಣ ಅವ್ರು ಇಬ್ರು ಒಂದೇ ಕಡೆ ಸೇರಿರಿ.
3: ಹೌದೌದು, ಇಬ್ರು ಒಂದೇ ಕಡೆ ಇದೀವಿ ನೋಡ್ರಿ. ಯಾವ ಅಕ್ಷರ ಬಂತಂದ್ರಿ?
1: ಸಾ
3: ಬಂದಿದ್ದಾನ. ಓಕೆ ಓಕೆ ಓಕೆ, ಆಡ್ತೀನಿ ಮೇಡಮ್. ಇವತ್ತು ಇಬ್ರು ಜೊತೆಗೆ ಇದೆ ಮೇಡಮ್, ನಾನು ತಾವರಗೆರೆಗೆ ಬಂದಿದ್ದೆ ನನ್ನ ಕೆಲ್ಸದ ಮೇಲೆ, ಅದಕ್ಕೆ ಸಿಕ್ತರಾ? ಸಿಕ್ಕದಕ್ಕೆ ನಾವು ಆಕಾಶವಾಣಿ ಕೇಳ್ತಾ ಮಾಡ್ತಾ
1: ಇದ್ದೀವಿ.
3: ಸಿಪಾಯಿ ಚಿತ್ರದ ಹಾಡ್ತೀನಿ ನೋಡಿ, ಬಹಳ ಒಂದ್ ಒಳ್ಳೆ ಅಕ್ಷರನೇ ಬಂತು, ಒಳ್ಳೆ ಟೈಮ್ಗೆ ಒಂದ್ ಹಾಡನ್ನ ನೆನಪಾಗ್ಬಿಡ್ತು ಹಾಡ್ತೀನಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರು ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುವರು ಪ್ರೇಮ ಜೀವಿ ಪಕ್ಕದ ಊರು ನನ್ನೂರು ಇಂದು ಮೇಯರಡು ಒಂಟೂರು ಇಲ್ಲಿನ ಜನರು ನಿನ್ನೋರು

0: ಓಕೆ ದಕ್ಷರ ಮೇಡಮ್, ತುಂಬಾ ಹಾಡೋರು ಇರ್ತಾರೆ, ನಾವು ಜಾಸ್ತಿ ಹಾಡ್ತಾ ಕೂತ್ಬಿಟ್ರೆ ಬೇಜಾರಾಗ್ಬಿಡುತ್ತೆ ಎಲ್ಲರಿಗೂ.
1: ಹಲೋ, ಯಾವ ಅಕ್ಷರ? ಗ.
0: ದ ಮೇಡಮ್, ನಮ್ಮ ಆಸೆ ಒಂದೇ
1: ದ. ಗಂಗಾವತಿ ರೇಣವರು ಪಕ್ಕದಲ್ಲಿದ್ದೀರಾ? ಕೊಡ್ರಿ, ತುಂಬಾ ಚೆನ್ನಾಗಿ ಆಡಿದ್ರಿ ಶ್ಯಾಮ್ ಅವ್ರೆ. ಶ್ಯಾಮ್ ಅವ್ರೆ ಕರೆ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ಹೇಳಿ ನೋಡೋಣ. ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್.
1: ನಮಸ್ಕಾರ, ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ. ಸೌಮ್ಯ ಟೇಲರ್.
1: ಸೌಮ್ಯ, ಸೌಮ್ಯ ಅವರೇ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಇಷ್ಟೊತ್ತು?
2: ಹೌದು ಮೇಡಮ್, ಕೇಳ್ತಿದ್ದೆ. ಆದ್ರೆ ಅಕ್ಷರ ಯಾವ್ದಂತ ಗೊತ್ತಾಗಲ್ಲ ಮೇಡಮ್.
1: ಯಾವ ಅಕ್ಷರ ಅಂತೇಳಿ ಗೊತ್ತಾಗಲ್ಲ.
2: ಗೊತ್ತಾಗಲ್ಲ ಯಾಕಂದ್ರೆ ಪಲ್ ಮಾಡ್ತಿರ್ತೀವಿ.
1: ಹೌದೌದು.
2: ಯಾವ ಅಕ್ಷರ ಅಂತೀರಿ?
1: ದ. ದ. ಈಗ ತಾನೇ ಶ್ಯಾಮ್ ಅವ್ರು ಬಿಟ್ಕೊಟ್ರು ದ. ಪ್ರಯತ್ನ ಮಾಡ್ರಿ, ಬಂದಿಲ್ಲ ಅಂದ್ರೆ ಬೇರೆ ಅಕ್ಷರದ ಮೂಲಕ ನಿಮ್ಗೆ ಇಷ್ಟವಾದ ಗೀತೆ ಯಾರ ಹಾಡ್ಬಿಡಿ ನೋಡಿ, ಬಂದ್ರೆ ಓಕೆ.

0: ಯಾಕೋ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಹಲೋ
1: ಹಲೋ
0: ಹಲೋ ಯಾರು?
1: ಹಲೋ
0: ಹಲೋ ಹಲೋ, ಸೌಮ್ಯನಾ?
1: ಸೌಮ್ಯ ಅಲ್ಲ, ಮಧು ಕಿರಣ್, ವಿಜಯನಗರ, ಬೆಂಗಳೂರು.
0: ಓಕೆ ಮೇಡಮ್, ಈಗ ತಾನೇ ಸೌಮ್ಯ ಅವರು ಕರೆ ಮಾಡಿದ್ರು, ಅದು ಕಾಲ್ ಕಟ್ ಆಯ್ತು.
1: ಯಾವ್ದು ಅಕ್ಷರ?
0: ಅಕ್ಷರ ಬಂದ್ಬಿಟ್ಟು ದ ಅಕ್ಷರ.
1: ದಾನ. ಸರಿ, ಹಾಡ್ತೀವಿ.
0: ಹಾಡ್ತೀರಾ? ಓಕೆ ಮೇಡಮ್, ಓಕೆ. ಪ್ರಯತ್ನ ಮಾಡಿ ಮೇಡಮ್, ಬಂದಿಲ್ಲ ಅಂದ್ರೆ ನಿಮ್ ಫೇವರೇಟ್ ಗೀತೆಯನ್ನ ಹಾಡ್ಬಿಡಿ, ನಿಮ್ಗೆ ಇಷ್ಟ ಆಗಿದ್ದು.
1: ಹಲೋ.
0: ಹಲೋ, ಹಾಡಿ ಮೇಡಮ್.
1: ದೇವರಿಗೊಂದು ಭೂಮಿಗೆ ಕರಿದು, ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿದೆ, ಕರಿಬೇಕು.
0: ಯಾಕೆ ಬೇಕ ಮಾಡಿದ್ರಿ? ಸಣ್ಣ ಇದು ಸಾಲುಗಳನ್ನ ತಗೊಂಡಿದ್ರಿ ಅಲ್ಲ?
1: ಹೌದಷ್ಟೇ. ಅದೇನ್ ಕೇಳಿಸ್ತಾ ಇಲ್ಲ,
0: ವಾಯ್ಸ್ ಕೇಳಿಸ್ತಾ ಇಲ್ಲ,
1: ಕೇಳಿಸ್ತಾ ಇಲ್ಲ.
0: ಕ್ಲಾರಿಟಿ ಇಲ್ವಾ ಮೇಡಮ್?
1: ಹೌದು, ಅದಕ್ಕೆಲ್ಲ ನಾವು ಹುಡ್ತಾ ಇರೋದು.

0: Bien, un tacto porque le da y se la. Normal, pero de que le pegue.
1: ¿Aló? ಯಾಕೋ ನೆಟ್ವರ್ಕ್ ಬರ್ತಾ ಇಲ್ಲ ಅನಿಸುತ್ತೆ. ಈಗ ತಾನೇ ಮಧು ಕಿರಣ್ ಅವರು ಮೇಡಮ್ ಅವರು ಕರೆ ಮಾಡಿ ಕಾಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ಕಾಕ್ಷರದ ಮೂಲಕ ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ ಹಲೋ, ಆಕಾಶವಾಣಿ ರಾಯಚೂರು ಇದು.
2: ನಮಸ್ತೆ ಮೇಡಮ್.
1: ನಮಸ್ಕಾರ. ಹಲೋ ನಮಸ್ತೆ, ಗಂಗಾವತಿ ರಣ ಅವರೇ? ನಾನು ಅವಾಗಲೇ ಶ್ಯಾಮ ಅವ್ರಿಗೆ ಕೇಳಿದೆ ನಿಮ್ಮನ್ನ.
2: ಇಲ್ಲ ಮೇಡಮ್, ಬಿಸಿ ಐತೆ, ಅದಕ್ಕೆ ಹಿಂಗ ಐತಲ್ಲ, ಅವ್ರಿಗೆ ಸ್ವಲ್ಪ ಯಾಡ ಆಗಿದೆ ಗಿರಾಕಿ ಇದ್ರು, ಹಂಗಾಗಿ ಮತ್ತೆ ಈ ಸ್ವಲ್ಪ ಸಮಯ ಮಾಡ್ಕೊಂಡಿದ್ದೀನಿ. ಅದು ತೋಬಿಟ್ರ ಮೇಡಮ್
1: ಕಾ ಬಿಟ್ಟಿದ್ದಾರೆ. ನಿಮ್ಮೊಂದು ನಿಮ್ಮ ಮಿಸ್ಸಸ್ಗೆ ಇಷ್ಟ ಆಗಿರೋ ಒಂದು ಗೀತೆಯನ್ನ ಆಡಿ, ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿ ಸಾಂಗ್.
2: ಹೇಳಿ ಮೇಡಮ್. ಹೇಳಿ ಮೇಡಮ್.
1: ನಿಮ್ಮ ಮಿಸ್ಸಸ್ಗೆ ಇಷ್ಟ ಆಗಿರುವಂತ ಗೀತೆ, ಗೀತೆ ಮೂಲಕ ನೀವು ಅವ್ರಿಗೆ ಡೆಡಿಕೇಟ್ ಮಾಡಬೇಕು.
2: ಹೌದ್ರಾ? ಅವರು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಮೇಡಮ್.
1: ನಾವು ದರ್ಶನ್ ಅಭಿಮಾನಿ. ಅದ್ರಲ್ಲಿ ಒಂದ್ ಗೀತೆ ಬರ್ತೈತೆ ನೋಡ್ರಿ ದರ್ಶನ್.
2: ಹೌದ್ರಾ? ಏನ್ ಮೇಡಮ್, ನಮ್ಗೆ ಶಾಕ್ ಕೊಟ್ಬಿಟ್ರಿ. ಸರಿ ಮೇಡಮ್.
1: ಮೊನ್ನೆ ಮೊನ್ನೆ ಬಂದೈತೆ ಫಿಲಿಂ, ಹೊಸ ಫಿಲಿಂ ಮೊನ್ನೆ ಬಂದೈತೆ ಅದು ಫಿಲಿಂ. ನಾ ಇವತ್ತು ಅದೇ ಸಾಂಗ್ ತಗೊಂಡೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೆ.
2: ಹೌದ್ರಾ?
1: ಹ್ಮ್.
2: ಗಜ ಚಿತ್ರದಲ್ಲಿ ಒಂದ್ ಚಿತ್ರ ಇದೆ ಮೇಡಮ್, ಅವ್ರಿಗೆ ತುಂಬಾ ಇಷ್ಟ.
1: ಹೌದಾ?
2: ಅದ್ನಾಳೆ ಬಿಡ್ತೀನಿ ಮೇಡಮ್.
1: ಓಕೆ ಓಕೆ.
2: ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ನಿಂತಾರು ನನ್ನೋಳು, ನಮ್ದಂತ ಹುಟ್ಟಿ ಬಂದ ಕಲಿ ಬೆಳೆಯುವಳೇನೆ, ಬೆಲ್ ಬೆಲ್ ಬೆಲ್ಲು ಒಡಿತಾಳೆ ಎದೆಯ ಒಳಗೆ, ಬಲ್ ಬಲ್ ಬೆಲ್ಲು ಅಂತೈತೆ, ಕಣ್ ಕಣ್ ಕಣ್ಣು ಒಡಿತಾಳೆ ನನ್ನ ಬಂದಿಗೆ, ಡನ್ ಡನ್ ಡೌ ಅಂತೈತೆ, ಮಾತು ನನ್ನೋಳು ಮೌನ ನನ್ನೋಳು, ನೀರು ನನ್ನೋಳು
1: ಅಕ್ಷರ
2: ಬದಲಾವಣೆ ಮಾಡಿ ನಿಮಗೋಸ್ಕರ ಹಾಡಿದೆ.
1: ಹೌದೌದು, ತುಂಬಾ ಚೆನ್ನಾಗಿತ್ತು ಸಾಂಗ್. ಅವ್ರಿಗೋಸ್ಕರ ಐತೆ ಅದು ಮೀನಿಂಗ್.
2: ನೀವು ವಿಷ್ಣು ಅವರು ಹಾಡಿದ್ರಲ್ಲ, ಹಾಗಾಗಿ ನಾನು ಕೇಳಿದ್ರೆ, ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಲಿವೆ. ಈ ಹಾಳಾಡ್ಬೇಕಂತ ಮಾಡಿ.
1: ಈಗ ಯಾಕೆ ಕೊಡ್ತೀರಾ?
2: ವಾಹನ ತಗೊಂಡ್ಬಿಡಿ, ಬಟ್ ನೀವು ಆಡಿದೆ ಕರಿಂದ ಇದು ಆಡಿದೆ, ಯಾವ್ದಾದ್ರು ಒಂದು ತಪ್ಪಿ.
1: ಓಕೆ ಓಕೆ ಓಕೆ. ನಮ್ಗೋಸ್ಕರ ಎರಡು ಗೀತೆಯನ್ನ ಹಾಡಿದ್ರಿ, ತುಂಬಾ ಧನ್ಯವಾದಗಳು. ಇರಣ್ಣ ಅವರೇ ಇದೇ ರೀತಿ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.
2: ಮೇಡಮ್ ಶಾಕ್ ಪಡ್ಬಾಡ್ರಿ ಮೇಡಮ್.
1: ಇಲ್ಲ ಇಲ್ಲ,
2: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ ಹಲೋ.
3: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಹೇಗಿದ್ದೀರಾ?
3: ಆರಾಮದೇವ್ರಿ ಮೇಡಮ್, ನೀವು ಹೆಂಗದೀರಿ? ನಾ ರಮೇಶ್ ಕರ್ನಾರ್ ಮಾತಾಡ್ತೀನಿ, ಬಸವನ್ ಬಾಗೇರಿ ತಾಲೂಕಿಂದ.
1: ರಮೇಶ್ ಅವ್ರೆ, ನಾನು ಕೂಡ ಆರಾಮ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ಲ? ಎಲ್ಲಿ ಎಲ್ಲಿದ್ದೀರಾ ಈಗ?
3: ಕಾಡದಾಗ ಇದ್ದೀನಿ ಮೇಡಮ್.
1: ಯಾವಾಗ್ಲೂ ಕಾಡಲ್ಲೇ ಇರ್ತೀರಾ? ಒಂದ್ಸಲಾದ್ರೂ ಮನೇಲಿ ಇದ್ದು ಕರೆ ಮಾಡ್ರಿ.
3: ನಮ್ ಕಾಯ್ಕನ ತೋಟ ಹೊಲ ಮನಿದ ಅಲ್ರಿ ಮೇಡಮ್.
1: ಇರ್ತೀರಿ ಕಾಡಿನಲ್ಲಿ, ಇರ್ತೀರಿ ಹೊಲದಲ್ಲಿ, ಇರ್ತೀರಿ.
3: ಹೌದ್ರಿ ಮೇಡಮ್, ಇದ್ರೆ ಎಲ್ಲಾರ್ಗಿ ನಿಮ್ಗೆಲ್ಲ ಅನ್ನ ಹಾಕಕ್ ಆಗ್ತದ್ರಿ ಮೇಡಮ್. ನಾವು ಮನೆಯಾಗಿದ್ರಿ ಏನ್ ತಿನ್ನದ್ರಿ ಎಲ್ರು?
1: ಕರೆಕ್ಟ್ ಕರೆಕ್ಟ್, ಖಂಡಿತ ಅದು ನಿಜ.
3: ಕೈಲಾಸ್ರಿ ಮೇಡಮ್.
1: ಕೈ ಕೆಸರಾದರೆ ಬಾಯಿ ಮೊಸರಂದಂಗೆ ಕೈಲಾಸ. ನೀವು ಕಷ್ಟ ಪಡ್ತೀರಿ, ನಾವು ಎಲ್ಲೋ ಒಂದು ಆರಾಮಾಗಿ ಇರಕ್ಕೆ ಸಾಧ್ಯ ಸರ್. ಈಗ ತಾನೇ ಇವರು ಗಂಗಾವತಿ ಹಿರಣ್ಣ ಅವರು ಬಿಟ್ಕೊಟ್ಟಿರುವಂತ ಅಕ್ಷರ ಬಂದ್ಬಿಟ್ಟು ವಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ. ವಾ ಅಕ್ಷರದ ಮೂಲಕ ಗೀತೆ ಬಂದ್ರೆ ಹಾಡಿ, ಇಲ್ಲಂದ್ರೆ ಕ ತಗೊಂಡಾದ್ರೂ ಹಾಡಿ ಸರ್. ಎರಡು ಅಕ್ಷರವನ್ನು ಕೊಟ್ಟಿದ್ದೀನಿ ನಾನು. ಹಾಡಿ ಹಾಡಿ.
3: ಪಡ್ಲ ಪಟ್ಟಿಯ ಕಾಶಿ ಬಾಯಿಯ ಶೀಲದ ಚಾರಿತ್ರ ಕೇಳಿದ ಜನ್ಮನ ಪಾವಿತ್ರ. ವರ್ಷದ ಕೂಸು ಬಗಲಾಗೈತಿ, ಬುತ್ತಿ ಗಂಟ ತೆಲಿನಾಗೈತಿ. ಹಬ್ಬಕ್ಕ ಹೊರಟಾಳ ತವರಿಗೆ ಹಬ್ಬಕ್ಕ ಹೊರಟಾಳ. ಹುಬ್ಬಳ್ಳಿ ಟ್ರೇನ ಲೇಟ್ ಆಗೈತಿ, ಕಡ್ಲಿ ಮೆಟ್ಟಿಗಿದಾಳ ರಾತ್ರಿ ಆಗಾಕಿ. ಹುಬ್ಬಳ್ಳಿ ಟ್ರೇನ ಲೇಟ್ ಆಗೈತಿ, ಕಡ್ಲಿ ಮೆಟ್ಟಿಗಿದಾಳ ರಾತ್ರಿ ಆಗಾಕಿ. ಯಾರು ಇಲ್ಲಲ್ಲಿ ಮಾತರ ಬಿಟ್ಟಾರಿಲ್ಲಲ್ಲಿ. ಹರಿಯದ ಹೆಣ್ಣ ಕಾಶಿ ಬಾಯಿ ಬಂಗಾರ ಬಣ್ಣ ಚಂದುಳ್ಳ ಚೆಲುವಿ. ಹರಿಯದ ಹೆಣ್ಣ ಕಾಶಿ ಬಾಯಿ ಬಂಗಾರ ಬಣ್ಣ ಚಂದುಳ್ಳ ಚೆಲುವಿ. ರೂಪಕ ಮರುಳಾದ ಮಾಸ್ತರ ರೂಪಕ ಮರುಳಾದ. ರೂಪಕ ಮರುಳಾದ ಮಾಸ್ತರ ರೂಪಕ ಮರುಳಾದ. ಕಡ್ಲಿ ಮಟ್ಟಿ ಹರದಾರಿ ಐತಿ, ಕತ್ಲಾಗೈತಿ ನೀ ಹೆಂಗ ಹೋಗ್ತಿ. ಇಲ್ಲೇ ಮಲಗವ್ವ ತಂಗಿ ಕೋಣಾಗಿರುವವ್ವ. ತನ್ನ ಬೀಸು ಕೊಟ್ಟ ನಕಿಗೆ ಹೊರಗಮ ಕೊಂಡ ತಾಬಾಕಿಲಿಗೆ. ತನ್ನ ಬೀಸು ಕೊಟ್ಟ ನಕಿಗೆ ಹೊರಗಮ ಕೊಂಡ ತಾಬಾಕಿಲಿಗೆ. ನಿದ್ದಿ ಬರಲಿಲ್ಲ ಅವನಿಗೆ ನಿದ್ದಿ ಬರಲಿಲ್ಲ. ಕಣ್ಣಾಗ ನಟೈತಿ ಆಕಿಯ ರೂಪ ಕಾಮ ಸನ್ನೆಯಲ್ಲಿ ಅದ್ದಾನ ಭೂಪ. ಕಣ್ಣಾಗ ನಟೈತಿ ಆಕಿಯ ರೂಪ ಕಾಮ ಸನ್ನೆಯಲ್ಲಿ ಅದ್ದಾನ ಭೂಪ. ಕೋಣೆಗೆ ಬಂದಾನ ಬೀಗಿ ತಗಿಯಂತಂದಾನ. ಮೇಡಮ್ ಇಲ್ಲಿಗೆ ಸಾಕ್ ನೋಡಲ್ರಿ,
1: ತುಂಬಾ ಚೆನ್ನಾಗಿ ಆಡಕತ್ತಿದ್ರಿ.
3: ಅವ್ರ ದೊಡ್ಡದೈತ್ರಿ ಮೇಡಮ್, ಹಿಂದೆ ಅವಕಾಶ ಸಿಗ್ಬೇಕಲ್ರಿ.
1: ಹೌದೌದೌದು.
3: ಅದರ ಸಂಬಂಧ ಮೇಡಮ್ ದೊಡ್ಡ ಆದ್ರಿ ಇದೆ.
1: ದೊಡ್ಡದೈತೆ ದೊಡ್ಡದೈತೆ ಸಾಂಗ್ ಇದು.
3: ಹೌದ್ರಿ ಮೇಡಮ್, ಅದಕ್ಕೆ ನಾ ಅಕ್ಷರ ತಗೊಂಡ್ ಬಿಡ್ರಿ ಮೇಡಮ್. ಅವಕಾಶಕ್ಕೆ ಧನ್ಯವಾದ. ಶುಭ ಸಂಜೆ ರೀ.
1: ತಮ್ಗ ಕೂಡ ಶುಭ ಸಂಜೆ. ತುಂಬಾ ಚೆನ್ನಾಗಿ ಆಡಿದ್ರಿ. ನಮ್ಮ ಮುಂದಿನ ನೋಡೋಣ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ. ಹಲೋ ಹಲೋ ನಾಗೇಂದ್ರಪ್ಪ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬಹಳ ದಿನ ಆಯ್ತಾ
2: ಸಿಗ್ಲಿಲ್ವಾ?
1: ಲೈನ್ ಬಿಸಿ ಇರ್ಬೋದು. ಈಗ ತಾನೇ ಇವರು ಕರೆ ಮಾಡಿದ್ರು, ರಮೇಶ್ ಅವರು. ನಾಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ನಾಗೇಂದ್ರಪ್ಪ ಅವರೇ. ನಾಕ್ಷರದ ಮೂಲಕ ಗೀತೆಯನ್ನ.
3: ನಾನಿರುವುದು ನಿಮಗಾಗಿ, ಕಣ್ಣೀರೇಕೆ ಬಿಸಿನಿಸಿರೇಕೆ, ಬಾಳುವರೆಲ್ಲ ಹಾಯಾಗಿ, ಬಾಳುವರೆಲ್ಲ ಹಾಯಾಗಿ. ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವಯ್ಯ. ಹಸಿರಲಿ ನೀನು ಬಿಸಿಲಲ್ಲಿ ನಾನು, ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾನಿರುವುದು ನಿಮಗಾಗಿ, ನಾನಿರುವುದು ನಮಗಾಗಿ. ತಣ್ಣೀರೇಕೆ ಬಿಸಿನಿಸಿರೇಕೆ, ಬಾಳುವರೆಲ್ಲ ಹಾಯಾಗಿ, ಬಾಳುವರೆಲ್ಲ ಹಾಯಾಗಿ.
1: ತುಂಬಾ ಚೆನ್ನಾಗಿ ಆಡಿದ್ರಿ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಾಗೇಂದ್ರ ಅವರೇ
2: ಧನ್ಯವಾದ. ಧನ್ಯವಾದ ಮೇಡಮ್.

0: ಹಲೋ, ಆಕಾಶವಾಣಿ ರಾಯಚೂರು.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ಕಾರ.
1: ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ ಮೇಡಮ್.
0: ಬಂದೆ ನವಾಜ್ ಅವರೇ, ಹೇಗಿದ್ದೀರಾ?
1: ಆರಾಮದಿರಿ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ. ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ಇಷ್ಟೊತ್ತು?
1: ಕೇಳಕತ್ತಿತ್ತಲ್ರಿ ಮೇಡಮ್, ಈಗ ಬಂದ್ರೆ ನಾನು ಕಾರ್ಯಕ್ರಮ ಕೇಳ್ತಿಲ್ರಿ, ಈಗ ಕರೆ ಮಾಡೋಣ, ಕರೆ ಜಾಸ್ತಿ ಸಿಕ್ತ ನೋಡ್ರಿ ಮೇಡಮ್.
0: ಹೌದಾ? ಈಗ ತಾನೇ ಇವರು ನಾಗೇಂದ್ರಪ್ಪ ಅವರು ಗ ಅಕ್ಷರವನ್ನು ಕೊಟ್ಟಿದ್ದಾರೆ. ಗ ಅಕ್ಷರ ಗ ಗ
1: ಗ ರೀ ಹಾಡ್ತೀನಿ ನೋಡ್ರಿ ಮೇಡಮ್. ಗಂಗಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುಗಿದೆ ಗಡ ಗಡ. ಗಂಗಮ್ಮ ನಿನ್ನಾಟ ಬಯಲಾಗಿ ನಾನಿಂದು ಬೆರಗಾಗಿ ನನ್ನ ಮನದಲ್ಲಿ ಡವ ಡವ ಡವ ಡವ ಡವ ಕೇಳಮ್ಮ. ಚಲ ಕೇಳವ್ವ, ಬರ್ತ ನೋಡ್ರಿ ಮೇಡಮ್.
0: ತುಂಬಾ ಚೆನ್ನಾಗಿ ಆಡಿದ್ರಿ.
1: ಧನ್ಯವಾದಗಳು.
0: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ
2: ಹಲೋ
0: ಹಲೋ, ಆಕಾಶವಾಣಿ ರಾಯಚೂರು.
2: ಹಲೋ, ಮಧು ಸೀರೆ ನಾವಾಗ್ಲೇ ಕಟ್ಟಬೇಕಾಗಿತ್ತು.
0: ಹೌದು ಮೇಡಮ್. ವಾಯ್ಸ್ ಈಗ ಗ ಗ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ.
2: ವಾ ಬಿಟ್ಟು ಇನ್ನೊಂದು
0: ವಾ ವಾ
2: ವಾನಾ?
0: ಹಾ, ವಾ ಅಕ್ಷರ ಮೇಡಮ್.
2: ಆಯ್ತು ಮೇಡಮ್.
0: ಹಾ, ಹಾಡ್ತೀರಾ ವಾ ಅಕ್ಷರದ ಮೂಲಕ? ತಾವು ಕೊನೆ ಕಾಲರ್ ಆಗಿದ್ದೀರಿ ಇವತ್ತು.
2: ಹೌದು ಮೇಡಮ್. ಅಲ್ಲಾ,
0: ಓಕೆ.
2: ವೀರದಿ ವೀರ ಕಣೆ ಸಾಹಸ ಸಿಂಹ ಕಣೆ, ವೀರದಿ ವೀರ ಕಣೆ ಸಾಹಸ ಸಿಂಹ ಕಣೆ, ಕೆರದಲ್ಲಿ ಚಾಣಕ್ಯ ಮರೆಯದ ಮಾಣಿಕ್ಯ ನಾಗ ಕಾರಣ. ವೀರದಿ ವೀರ ಕಣೆ ಸಾಹಸ ಸಿಂಹ ಕಣೆ, ನಾಗರ ಆರಿನ ಜೊತೆ ಸರಸ ಸರಿಯಲ್ಲ ಈ ಜಯ ಸಿಂಹನಾಗಿಲ್ಲ, ನಗರ ಆವಿನ ಜೊತೆ ಸತ್ತ ಸರಿಯಲ್ಲ ಈ ಜಯ ಸಿಂಹನಾಗಲ್ಲ, ರಾಮನ ಗೆದ್ದರಿಲ್ಲ ಕಂಡದಲ್ಲಿ ರಾಮನ ಗೆದ್ದರಿಲ್ಲ, ರುದ್ರನಾಗ ಕೆಲಕೋರಿಲ್ಲ. ವೀರದಿ ವೀರ ಕಣೆ ಸಾಹಸ ತುಂಬ ಕಣೆ, ವೀರದಿ ವೀರ ಕಣೆ ಸಾಹಸ ತುಂಬ ಕಣೆ.
0: ಹಲೋ
2: ಹಲೋ
0: ಹಲೋ ಮೇಡಮ್, ತುಂಬಾ ಚೆನ್ನಾಗಿ ಆಡಕತ್ತೀರಿ ಏರಿಳಿತಗಳ ಮೂಲಕ. ವಾಯ್ಸ್ ಅಲ್ಲಿ ಅದು ಹೇಳಕ್ಕಾಗಲ್ಲ ಮಾತಿನಲ್ಲಿ.
2: ನಿಮ್ಮ ಹೆಸರು?
0: ನನ್ನ ಹೆಸರು ಸಮತಾ.
2: ನನ್ನ ಹೆಸರು?
0: ನಿಮ್ಮ ಹೆಸರು? ಮಧು ಕಿರಣ್. ರಾಜಕಿರಣ ಸರ್ ಅವರು, ಅವ್ರದ್ದು ನಿಮ್ದು ಬೇರೆನಾ?
2: ಅವ್ರು ಗೊತ್ತಿಲ್ಲ, ನಾನು ನೋಡಿಲ್ಲ.
0: ಓಕೆ ಓಕೆ ಮೇಡಮ್, ತುಂಬಾ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿ ಆಡಿದ್ರಿ.
2: ಥ್ಯಾಂಕ್ ಯು
0: ಮ್ಯಾಮ್. ನಮಸ್ಕಾರ ಮೇಡಮ್.
2: ನಮಸ್ಕಾರ ಮ್ಯಾಮ್.
0: ಈಗ ತಾನೇ ನಮ್ಮ ಅನೇಕ ಸ್ನೇಹಿತರು ತಮ್ಮ ಒಂದು ಧ್ವನಿಯ ಮೂಲಕ ನಮ್ಮ ಒಂದು ಆಕಾಶವಾಣಿಯಲ್ಲಿ ಗೀತೆಯನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅದಕ್ಕಾಗಿ ಎಲ್ರಿಗೂ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:31. ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಂದವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಶುಗರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಯುವ ಸ್ನೇಹಿತರೆ ಹಾಗೂ ಕೇಳುಗರೆ, ಈ ವಾರದ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಮೂವರು ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಉಷಾರಾಣಿ ಕೆಎಸ್ ಭರತ್ ಕುಮಾರ್ ಮತ್ತು ನೇರಳೆ ವೀರಭದ್ರಯ್ಯ ಭವಾನಿ ಅವರನ್ನು ಹೆಚ್ಚುವರಿ ನ್ಯಾಯಮೂರ್ತಿಗಳನ್ನಾಗಿ ನೇಮಿಸಲಾಗಿದೆ. ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಇವರನ್ನು ನೇಮಿಸಲು ಸೆಪ್ಟೆಂಬರ್ 10 ಶಿಫಾರಸು ಮಾಡಿತ್ತು. ಹೈಕೋರ್ಟ್ಗೆ ಮಂಜೂರಾದ ನ್ಯಾಯಮೂರ್ತಿ ಹುದ್ದೆಗಳು

62 ಪ್ರಸ್ತುತ 54 ನ್ಯಾಯಮೂರ್ತಿಗಳಿದ್ದಾರೆ. ಮೂವರು ಹೆಚ್ಚುವರಿ ನ್ಯಾಯಮೂರ್ತಿಗಳು ಅಧಿಕಾರ ವಹಿಸಿಕೊಂಡ ನಂತರ ಈ ಸಂಖ್ಯೆ 57 ಏರಿಕೆಯಾಗಲಿದೆ. ವಿಬಿಜಿ ರಾಮ್ಜಿ ಯೋಜನೆ ಅಡಿ ರಾಜ್ಯದ ವಸತಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಕೇಂದ್ರ ಸರ್ಕಾರ ಅವಕಾಶ ಕಲ್ಪಿಸಿದಂತ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಜನರಿಗೆ ವಿವಿಧ ಯೋಜನೆಗಳ ಮೂಲಕ ನೀಡಲಾಗುವ ಮನೆಗಳನ್ನು ವಿಬಿಜಿ ರಾಮ್ಜಿ ಅಡಿ ನಿರ್ಮಾಣ ಮಾಡಲಾಗುವುದು ಅಂತ ಮಾಹಿತಿ ನೀಡಿದರು. ಕೇಂದ್ರ ಅನುಮೋದಿಸಿದ 318 ಕಾಮಗಾರಿಗಳ ಸಂಖ್ಯೆಯನ್ನು 375 ಹೆಚ್ಚಳ ಮಾಡಿದೆ. ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ್ದ ರಾಜ್ಯ ವಸತಿ ಯೋಜನೆ, ಸಮುದಾಯ ಕುಶಲಿ ಕರ್ಮಗಳ ಕೇಂದ್ರ ನಿರ್ಮಾಣ, ವೈಯಕ್ತಿಕ ಕಾಮಗಾರಿ ಅಡಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ, ಒಂದೇ ಭೂಮಿಯಲ್ಲಿ ಮರಗಳು, ಹುಲ್ಲುಗಾವಲು ಮತ್ತು ಜಾನುವಾರು ಸಾಕಣೆಯನ್ನು ಸಂಯೋಜಿಸಿ ಬೆಳೆಸುವ ಸಿಲ್ವಿ ಪ್ಲಾಸ್ಟರ್ ಸಹ ಸೇರಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಜೊತೆಗೆ 10 ಲಕ್ಷ ಗ್ರಾಮ ಠಾಣಾ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಅಭಿಯಾನ ನಡೆಸಲು ಅನುವಾಗುವಂತೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಪಂಚಾಯತ್ ರಾಜ್ ತೆರಿಗೆ ಮತ್ತು ಶುಲ್ಕಗಳು ನಿಯಮ 2025 ತಿದ್ದುಪಡಿ ಮಾಡುವಂತೆ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. 2 ಅಕ್ಟೋಬರ್ ಅರ್ಜಿ ಸ್ವೀಕರಿಸಬೇಕು, ನವೆಂಬರ್ ತಿಂಗಳಲ್ಲಿ ಈ ಸ್ವತ್ತು ಅಭಿಯಾನ ಆರಂಭಿಸಬೇಕು ಅಂತ ಮಾಹಿತಿ ನೀಡಿದ್ದಾರೆ. ದೇಶದಾದ್ಯಂತ 15% ಮಳೆ ಕೊರತೆಯೊಂದಿಗೆ ಈ ಬಾರಿಯ ನೈಋತ್ಯ ಮುಂಗಾರು ನಿರ್ಗಮನ ಪ್ರಕ್ರಿಯೆ ಆರಂಭಗೊಂಡಿದೆ. ಅದರೊಂದಿಗೆ ಕಳೆದ 17 ವರ್ಷಗಳಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಎದುರಿಸುವಂತಾಗಿದೆ. ಪಶ್ಚಿಮ ರಾಜಸ್ಥಾನದ ಕೆಲವು ಭಾಗದಿಂದ ಮುಂಗಾರು ನಿರ್ಗಮನ ಆರಂಭವಾಗಿದ್ದು ಮುಂಗಾರು ಅಂತ್ಯಗೊಳ್ಳುವ ಸೂಚನೆ ನೀಡಿದೆ. ಮುಂದಿನ 3-4 ದಿನಗಳಲ್ಲಿ ಆ ರಾಜ್ಯದ ಇನ್ನಷ್ಟು ಪ್ರದೇಶಗಳು ಸೇರಿದಂತೆ ಪಂಜಾಬ್, ಸೌರಾಷ್ಟ್ರ ಮತ್ತು ಕಚ್ನಿಂದಲೂ ನಿರ್ಗಮನ ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ವಾಡಿಕೆಯಂತೆ ಪಶ್ಚಿಮ ರಾಜಸ್ಥಾನದಿಂದ 17 ಸೆಪ್ಟೆಂಬರ್ಗೆ ಮುಂಗಾರು ನಿರ್ಗಮನ ಆಗಬೇಕಿತ್ತು. ಈ ಬಾರಿ 2 ದಿನ ತಡವಾಗಿ ಅಂದರೆ 19 ಸೆಪ್ಟೆಂಬರ್ಗೆ ಆರಂಭ ಆಗಿದೆ ಅಂತ ಹೇಳಿದರೆ, ಜೂನ್ 4 ಕೇರಳಂ ರಾಜ್ಯಕ್ಕೆ ನೈಋತ್ಯ ಮುಂಗಾರು ಪ್ರವೇಶವಾದ ಹೊರತಾಗಿಯೂ ಇಡೀ ದೇಶವನ್ನು ಅದು ಆವರಿಸಿದ್ದು ಜುಲೈ 9. ಆಗಸ್ಟ್ 31 ಹವಾಮಾನ ಇಲಾಖೆ ಬಿಡುಗಡೆ ಮಾಡಿದ್ದ ವರದಿ ಪ್ರಕಾರ ಈ ತಿಂಗಳಲ್ಲಿ ದೇಶದಾದ್ಯಂತ 21.3 ಸೆಂಟಿಮೀಟರ್ ಮಳೆ ಸುರಿದಿದೆ. ಕಳೆದ 25 ವರ್ಷಗಳಲ್ಲಿ ಕನಿಷ್ಠ ಮಳೆ ಬಿದ್ದ ಆಗಸ್ಟ್ ತಿಂಗಳ ಪೈಕಿ ಈ ವರ್ಷದ ಆಗಸ್ಟ್ 7 ಸ್ಥಾನದಲ್ಲಿದೆ. ಜೂನ್ ತಿಂಗಳಲ್ಲಿ ವಾಡಿಕೆಯ 16.5 ಸೆಂಟಿಮೀಟರ್ ಬದಲು 10.6 ಸೆಂಟಿಮೀಟರ್ ಮಳೆ ಆಗಿದೆ. 35% ಕೊರತೆ ಆಗಿದೆ. ಈ ಮುಂಗಾರು ಋತುವಿನಲ್ಲಿ ಜುಲೈ ತಿಂಗಳಲ್ಲಿ ಮಾತ್ರ ವಾಡಿಕೆಗಿಂತ ಸ್ವಲ್ಪ ಹೆಚ್ಚು ಮಳೆ ಆಗಿತ್ತು. ಎಲ್ನಿನೋ ಪರಿಸ್ಥಿತಿಯ ಪರಿಣಾಮದಿಂದಾಗಿ ಈ ಬಾರಿ ದೇಶದಾದ್ಯಂತ ಮಳೆ ಕೊರತೆ ಆಗಿದೆ. ರಷ್ಯಾ ಮತ್ತು ಇರಾನ್ ವಿರುದ್ಧ ಕಠಿಣ ನಿರ್ಬಂಧಗಳನ್ನು ವಿಧಿಸುವ ಮಸೂದೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ಶುಕ್ರವಾರ ಸಹಿ ಹಾಕಿದ್ದಾರೆ. ರಷ್ಯಾದಿಂದ ಪ್ರಮುಖವಾಗಿ ಇಂಧನ ಖರೀದಿಸುವ ದೇಶಗಳಾದ ಭಾರತ ಮತ್ತು ಚೀನಾದ ಮೇಲೆ ಭಾರಿ ಸುಂಕಗಳನ್ನು ವಿಧಿಸಲು ಈ ಕಾಯ್ದೆ ಅವಕಾಶ ನೀಡಿದೆ. ಲಿಂಡ್ಸೆ ಒಗ್ರಹಾಂ ಹೆಸರಿನ ಮಸೂದೆಗೆ ಅಮೆರಿಕದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂಗೀಕಾರ ನೀಡಿತ್ತು. ಕಳೆದ ತಿಂಗಳು ಸೆನೆಟ್ ಅದನ್ನು ಅಂಗೀಕರಿಸಿತ್ತು. ಈ ಕಾಯ್ದೆ ರಷ್ಯಾದಿಂದ ವಿರುದ್ಧ ಶಾಸನಬದ್ಧ ನಿರ್ಬಂಧಗಳು, ಸುಂಕಗಳು ಮತ್ತು ನಿಷೇಧಗಳನ್ನು ಹಾಗೂ ಇರಾನ್ ಮೇಲೆ ನಿರ್ಬಂಧಗಳನ್ನು ಮುಂದುವರಿಸುತ್ತದೆ ಅಂತ ಶ್ವೇತಭವನ ತಿಳಿಸಿದೆ. ಜೊತೆಗೆ H-1B ವೀಸಾಕ್ಕೆ $1,00,000 ಶುಲ್ಕ ವಿಧಿಸುವುದು 1 ವರ್ಷದವರೆಗೆ ವಿಸ್ತರಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆದೇಶ ಹೊರಡಿಸಿದ್ದಾರೆ. 2025 ಶುಲ್ಕ ವಿಧಿಸುವ ನಿರ್ಧಾರ ಪ್ರಕಟವಾದ ಬಳಿಕ H-1B ವೀಸಾ ನೋಂದಣಿ ಶೇಕಡ 92% ಇಳಿಕೆಯಾಗಿದೆ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 3 ಪಡೆದಿದೆ. ನೀತಿ ಆಯೋಗ ಭಾರತೀಯ ವಿಶ್ವ ಸಂಪನ್ಮೂಲ ಸಂಸ್ಥೆಯ ಸಹಯೋಗದಲ್ಲಿ ಸಿದ್ಧಪಡಿಸಿ ಬಿಡುಗಡೆ ಮಾಡಿರುವ ಭಾರತ ಎಲೆಕ್ಟ್ರಿಕ್ ಮೊಬಿಲಿಟಿ ಸೂಚ್ಯಾಂಕ 2025 ವರದಿಯಲ್ಲಿ ಈ ಮಾಹಿತಿ ಇದೆ. ದೆಹಲಿ ಮೊದಲ ಹಾಗೂ ಮಹಾರಾಷ್ಟ್ರ ದ್ವಿತೀಯ ಸ್ಥಾನದಲ್ಲಿದೆ. ನಂತರದ ಸ್ಥಾನಗಳಲ್ಲಿ ಚಂಡೀಗಢ ಮತ್ತು ಗೋವಾ ಇದೆ. ಚಾರ್ಜಿಂಗ್ ಮೂಲಸೌಕರ್ಯ ಸನ್ನದ್ಧತೆ ವಿಭಾಗದಲ್ಲಿ ಕರ್ನಾಟಕ 97 ಅಂಕಗಳನ್ನು ಗಳಿಸಿದ್ದು ದೇಶದಲ್ಲಿ ಅಗ್ರಸ್ಥಾನ ಪಡೆದಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಅಗತ್ಯವಾದ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಕರ್ನಾಟಕ ರಾಜ್ಯ ಸಾಧಿಸಿರುವ ಪ್ರಗತಿ ಪರಿಗಣಿಸಿ ಈ ಅಂಕ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ನವದೆಹಲಿಯಲ್ಲಿ ಇತ್ತೀಚೆಗೆ ಆಯೋಜಿಸಿದ ಭಾರತ್ ಎಲೆಕ್ಟ್ರಿಕ್ ಮೊಬಿಲಿಟಿ ಸೂಚ್ಯಾಂಕ 2025 ಬಿಡುಗಡೆ ಸಮಾರಂಭದಲ್ಲಿ ಕರ್ನಾಟಕದ ಪರವಾಗಿ ಇಂಧನ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಸಾರಿಗೆ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ ಕೂಡ ಈ ಸಂದರ್ಭದಲ್ಲಿದ್ದರು. ಕರ್ನಾಟಕದಲ್ಲಿ 6,979 ಎಲೆಕ್ಟ್ರಿಕ್ ವಾಹನ ಚಾರ್ಜಿಂಗ್ ಕೇಂದ್ರಗಳಿದ್ದು ಬೆಂಗಳೂರಿನಲ್ಲಿಯೇ 4,896 ಕೇಂದ್ರಗಳಿವೆ ಅಂತ ಮಾಹಿತಿ ನೀಡಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಹೆಚ್ಚುತ್ತಿದ್ದು 2026-27 ಹಣಕಾಸು ವರ್ಷದ ಮೊದಲ 5 15%. ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಎಲೆಕ್ಟ್ರಿಕ್ ವಾಹನ ಮಾರಾಟ ದಾಖಲಿಸಿರುವ ರಾಜ್ಯ ನಮ್ಮದು ಅಂತ ಗೌರವ್ ಗುಪ್ತಾ ಅವರು ಹೇಳಿದ್ದಾರೆ.
ಕರ್ನಾಟಕದಲ್ಲಿ ಕಳೆದ 5 ವರ್ಷಗಳಲ್ಲಿ 4 ಸಾರಿಗೆ ನಿಗಮಗಳ 5,451 ಬಸ್ಗಳನ್ನು ಗುಜರಿಗೆ ಹಾಕಲಾಗಿದೆ ಅಂತ ಸಾರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತ ಜೆ ಜ್ಞಾನೇಂದ್ರ ಕುಮಾರ್ ಹೇಳಿದ್ದಾರೆ. ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ಪ್ರಮಾಣ ಪತ್ರ ಸಲ್ಲಿಸಿರುವ ಅವರು 2022-23 ಈವರೆಗೆ KSRTCಯ 1,483, BMTCಯ 2,262, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 820 ಹಾಗೂ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 886 ಬಸ್ಗಳನ್ನು ಗುಜರಿಗೆ ಹಾಕಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. 2031-32 KSRTCಯ 3,624, BMTCಯ 605, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 2,929, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 2,360 ಬಸ್ಗಳನ್ನು ಗುಜರಿಗೆ ಹಾಕಲಾಗುವುದು ಅಂತ ಇದೇ ವೇಳೆ ಮಾಹಿತಿ ನೀಡಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನ ಜಾರಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆ ಜಾರಿಗೆ ನಿರಾಕರಿಸಿ ಪೌರಾಡಳಿತ, ಪಂಚಾಯತ್ ರಾಜ್ ಹಾಗೂ ಲೆಕ್ಕ ಪರಿಶೋಧನಾ ಇಲಾಖೆಗಳು ಹೊರಡಿಸಿದ್ದ 3 ಪ್ರತ್ಯೇಕ ಸುತ್ತೋಲೆಗಳಿಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಈ ಕುರಿತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಅಧೀನದ ವಿವಿಧ ಕಾರ್ಮಿಕ ಸಂಘಟನೆಗಳು ಸಲ್ಲಿಸಿದ ರಿಟ್ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ HD ನರೇಂದ್ರ ಪ್ರಸಾದ್ ಅವರದ್ದು ಏಕಸದಸ್ಯ ನ್ಯಾಯಪೀಠ ಈ ಕುರಿತಂತೆ ಆದೇಶಿಸಿದೆ. ಪರಿಷ್ಕೃತ ಕನಿಷ್ಠ ವೇತನ ಪಾವತಿ ಸ್ಥಗಿತಗೊಳಿಸಿದ್ದ 3 ಸುತ್ತೋಲೆಗಳಿಗೆ ಮಧ್ಯಂತರ ತಡೆ ಆದೇಶ ನೀಡಿರುವ ನ್ಯಾಯಪೀಠ, ರಾಜ್ಯ ಸರ್ಕಾರ 2026 May 22 ರಾಜ್ಯದ 83 ನಿಗದಿತ ಉದ್ಯೋಗಗಳಿಗೆ ಕನಿಷ್ಠ ವೇತನ ಪರಿಷ್ಕರಿಸಿ ಅಧಿಸೂಚನೆ ಹೊರಡಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಮಹಾರಾಷ್ಟ್ರದ ಶಿಕ್ಷಣ ತಜ್ಞ ಅಶೋಕ್ ನೀಕೆ ಪಾಟೀಲ್ ಅವರ ಪುತ್ರಿ ನೀಲಾ ನೀಕೆ ಪಾಟೀಲ್ ಅವರು ಸ್ವೀಡನ್ನ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಲಾಗಿದೆ. September 13 ನಡೆದಂತಹ ರಾಷ್ಟ್ರೀಯ ಚುನಾವಣೆಯಲ್ಲಿ 41 ವರ್ಷದ ನೀಲಾ ಅವರು ಸ್ಟಾಕ್ಹೋಮ್ ಸಿಟಿ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾಗಿದ್ದಾರೆ. 349 ಸದಸ್ಯ ಬಲದ ಅಲ್ಲಿನ ಸಂಸತ್ತಿನ ಸದಸ್ಯೆಯಾಗಿರುವುದಕ್ಕೆ ಸಂತಸವಾಗಿದೆ. ಆಯ್ಕೆ ಮಾಡಿದ ನಗರ ಹಾಗೂ ದೇಶಕ್ಕೆ ಕೊಡುಗೆ ನೀಡಲು ಎದುರು ನೋಡುತ್ತಿದ್ದೇನೆ ಅಂತ ಅವರು ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಹಣವನ್ನು ಠೇವಣಿ ಇರಿಸುವುದು ಪಾವತಿಗೆ ಸಮಾನ ಆಗೋದಿಲ್ಲ ಮತ್ತು ಸಾಲಗಾರರನ್ನ ಹೊಣೆಗಾರಿಕೆಯಿಂದ ಮುಕ್ತಗೊಳಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನ್ಯಾಷನಲ್ ಸೀಡ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ನ್ಯಾಷನಲ್ ಆಗ್ರೋ ಸೀಡ್ಸ್ ಕಾರ್ಪೊರೇಷನ್ ನಡುವಿನ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ PS ನರಸಿಂಹ ಮತ್ತು ಅಲೋಕ್ ಅರಾಧೆ ಅವರ ಪೀಠ ಸಾಲಗಾರನ ನಿಯಂತ್ರಣವನ್ನು ಮೀರಿ ಇರಿಸಲಾದ ಠೇವಣಿಯು ಬಾಧ್ಯತೆಯನ್ನು ನಿವಾರಿಸುವುದಿಲ್ಲ ಅಂತ ಅಭಿಪ್ರಾಯಪಟ್ಟಿದೆ. ಮೇಲ್ಮನವಿಗಳ ಸಮಯದಲ್ಲಿ ಮಾಡಿದ ಠೇವಣಿ ನಿರ್ವಹಿಸಲು ಏಕರೂಪದ ವ್ಯವಸ್ಥೆಯನ್ನು ರೂಪಿಸುವಂತೆಯೂ ನ್ಯಾಯಪೀಠ ಕಾನೂನು ಆಯೋಗಕ್ಕೆ ನಿರ್ದೇಶನ ನೀಡಿದೆ. ಮನೆ ಬಳಕೆಯ ಅಡುಗೆ ಅನಿಲ ಸಿಲಿಂಡರ್ ಗ್ರಾಹಕರು ಸಬ್ಸಿಡಿ ಪಡಿಬೇಕು ಅಂತಾದರೆ 1 ಅಕ್ಟೋಬರ್ ಮೊದಲೇ ಆಧಾರ್ ಸಂಖ್ಯೆಯನ್ನು ಬಳಸಿ ತಮ್ಮ ಗುರುತನ್ನು ದೃಢೀಕರಿಸಬೇಕು ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಹೇಳಿದೆ. September 19 ಅಂಕಿಅಂಶಗಳ ಪ್ರಕಾರ 27,43,00,000 ಗ್ರಾಹಕರು ಆಧಾರ್ ಸಂಖ್ಯೆ ನಮೂದಿಸಿ ದೃಢೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಇನ್ನೇನು ಮಾಡಬೇಕಾಗಿಲ್ಲ, ಆದರೆ ಈ ಪ್ರಕ್ರಿಯೆಯನ್ನು ಇನ್ನೂ ಪೂರ್ಣಗೊಳಿಸದೇ ಇರುವವರು ತೈಲೋತ್ಪನ್ನಗಳ ಮಾರಾಟ ಕಂಪನಿಗಳ ಮೊಬೈಲ್ ಆ್ಯಪ್ ಬಳಸಿ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು ಅಥವಾ LPG ಸಿಲಿಂಡರ್ ವಿತರಕರಲ್ಲಿಗೆ ತೆರಳಿ ಆ ಕೆಲಸ ಮಾಡಬಹುದು ಅಂತ ಪ್ರಕಟಣೆ ಹೇಳಿದೆ. ಏಷ್ಯನ್ ಗೇಮ್ಸ್ನ ಮೊದಲ ದಿನವಾದ ಕಳೆದ ಭಾನುವಾರ 2 ಬೆಳ್ಳಿಗೆದ್ದು ಭಾರತ ಪದಕಗಳ ಖಾತೆ ಆರಂಭ ಮಾಡಿದೆ. ಶೂಟರ್ ಇಳವೆನಿಲ್ ವಾಳರಿವನ್ ಅವರು ಅವಳಿ ಪದಕಕ್ಕೆ ಗುರಿಯಿಟ್ಟಿದ್ದರು. ಮಹಿಳೆಯರ 10 ಮೀಟರ್ ಏರ್ ರೈಫಲ್ ವೈಯಕ್ತಿಕ ವಿಭಾಗ ಮತ್ತು ಮಹಿಳಾ ತಂಡ ಸ್ಪರ್ಧೆಯಲ್ಲಿ ಅವರು ಈ ಸಾಧನೆ ಮಾಡಿದ್ದಾರೆ. ರಜತ ಗೆದ್ದ ತಂಡದಲ್ಲಿ ಸೋನಂ ಮಸ್ಕರ್ ಮತ್ತು ವಿದರ್ಶ ವಿನೋದ್ ಅವರು ಇದ್ದಾರೆ. ಜೊತೆಗೆ ಶಫಾಲಿ ವರ್ಮಾ ಅವರ ಶತಕದ ನೆರವಿನಿಂದ ಭಾರತ ತಂಡ 114 ರನ್ಗಳಿಂದ ಬಾಂಗ್ಲಾವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ ಏಷ್ಯನ್ ಗೇಮ್ಸ್ನಲ್ಲಿ. ಜೊತೆಗೆ MMA ಮಹಿಳೆಯರ 60 kg ವಿಭಾಗದಲ್ಲಿ ಸುಚಿಕಾ ತರಿಯಲ್ ಸೆಮಿಫೈನಲ್ ಪ್ರವೇಶಿಸಿ ಕನಿಷ್ಠ ಕಂಚಿನ ಪದಕ ಖಚಿತಪಡಿಸಿದ್ದಾರೆ. ಆರರಿಂದ 8ನೇ ತರಗತಿಯ ಪದವೀಧರ ಶಾಲಾ ಶಿಕ್ಷಕರ ಅಂದರೆ GPSTR ನೇಮಕಾತಿಗೆ ಸಂಬಂಧಿಸಿದಂತೆ 2023 ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹೊರಡಿಸಿದ್ದ ತಾತ್ಕಾಲಿಕ ಮತ್ತು ಅಂತಿಮ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿ ಕರ್ನಾಟಕ ಹೈಕೋರ್ಟ್ನ ಕಲಬುರಗಿ ಪೀಠ ಮಹತ್ವದ ಆದೇಶ ನೀಡಿದೆ. ರಾಜ್ಯ ಸರ್ಕಾರ 15,000 GPSTR ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಸಂವಿಧಾನದ 371J ಕಲಂ ತಿದ್ದುಪಡಿಯ ಅನ್ವಯ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ವೃಂದದ ಹುದ್ದೆಗಳ ಹಂಚಿಕೆ ಮತ್ತು ಮೀಸಲಾತಿ ನಿಗದಿಯಲ್ಲಿ ಗೊಂದಲ ಉಂಟಾಗಿತ್ತು. ಹೀಗಾಗಿ ಗೊಂದಲ ನಿವಾರಣೆಯಾಗುವವರೆಗೂ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಬೇಕು ಅಂತ ಕೋರಿ ನರೇಂದ್ರ ಬಾಬು, ಜೀವಿ ಮತ್ತು ಇತರರು ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದರು. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದ ನ್ಯಾಯಪೀಠ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿ ಆದೇಶವನ್ನು ಪ್ರಕಟಿಸಿದೆ. ನಿಯಮಾನುಸಾರ ಎಲ್ಲ ಅರ್ಹ ಅಭ್ಯರ್ಥಿಗಳನ್ನು ಪರಿಗಣಿಸಿ
ಮೂರು ತಿಂಗಳೊಳಗೆ ಹೊಸದಾಗಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಶಾಲಾ ಶಿಕ್ಷಣ ಇಲಾಖೆಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಸರ್ಕಾರಕ್ಕೆ ಲಭ್ಯವಿರುವ ದತ್ತಾಂಶಗಳ ಪ್ರಕಾರ ರಾಜ್ಯದ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿವೆ. ಬರಪೀಡಿತ ತಾಲೂಕು ಘೋಷಣೆ ಹಂತ ಹಂತವಾಗಿ ನಡೆಯುತ್ತದೆ, ಜನರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೊದಲ ಹಂತದಲ್ಲಿ 101, ಎರಡನೇ ಹಂತದಲ್ಲಿ 24 ತಾಲೂಕುಗಳನ್ನು ಬರಪೀಡಿತವೆಂದು ಘೋಷಿಸಲಾಗಿದೆ. ಇನ್ನು 52 ತಾಲೂಕುಗಳ ವಾಸ್ತವ ಪರಿಸ್ಥಿತಿ ಪರಿಶೀಲಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನಿರ್ಧಾರ ಹೊರಬೀಳುತ್ತದೆ. ನಾಲ್ಕನೇ ಹಂತದಲ್ಲಿ 50 ತಾಲೂಕುಗಳು ಈ ಪಟ್ಟಿಗೆ ಸೇರುವ ಸಾಧ್ಯತೆ ಇದೆ. ಮುಂಗಾರು ಕೊನೆಗೊಳ್ಳುವವರೆಗೆ ಮಾಹಿತಿ ಆಧರಿಸಿ ಈ ಪ್ರಕ್ರಿಯೆ ನಡೆಯುತ್ತದೆ ಅಂತ ಅವರು ಹೇಳಿದ್ದಾರೆ. ಭಾರತದ ರಿಷಭ್ ದಾಸ್ ಅವರು ಈಜು ಸ್ಪರ್ಧೆಯ ಪುರುಷರ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ ಫೈನಲ್ನಲ್ಲಿ 6ನೇ ಸ್ಥಾನ ಗಳಿಸಿದ್ದಾರೆ. ಚೀನಾದ ಕ್ಯೂ ಜಿಯಾಯು ನಿಗದಿತ ದೂರ ಕ್ರಮಿಸಿ ಚಿನ್ನ ಗೆದ್ದರೆ ಜಪಾನ್ನ ಹಿಡೆಕಾಜ್ ಟಿಕೆ ಹಾರ್ ಅವರು ಬೆಳ್ಳಿ ಮತ್ತು ದಕ್ಷಿಣ ಕೊರಿಯಾದ ಲೀ ಜೂಹೋ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಸಾಂಘಿಕ ಆಟವಾಡಿದ ಹಾಲಿ ಚಾಂಪಿಯನ್ ಭಾರತ ಪುರುಷರ ಹಾಕಿ ತಂಡ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂಡೋನೇಷ್ಯಾ ತಂಡವನ್ನು ಸೋಲಿಸಿ ಭರ್ಜರಿ ಶುರುವಾರಂಭ ಮಾಡಿತ್ತು. ಸ್ಟ್ರೈಕರ್ ದಿಲ್ಪ್ರೀತ್ ಸಿಂಗ್ 4 ಗೋಲು ಗಳಿಸಿ ಮಿಂಚಿದ್ದಾರೆ. ಅಗ್ರ ಬೋರ್ಡ್ನಲ್ಲಿ ಆಡಿದ ಪ್ರಜ್ಞಾನಂದ ಮತ್ತು ನಾಲ್ಕನೇ ಬೋರ್ಡ್ನಲ್ಲಿ ಆಡಿದ ಡಿ ಗುಕೇಶ್ ಅವರು ಜಯ ಸಾಧಿಸುವುದರೊಂದಿಗೆ ಭಾರತ ತಂಡ 46ನೇ ಚೆಸ್ ಒಲಿಂಪಿಯಾಡ್ನ 5ನೇ ಸುತ್ತಿನಲ್ಲಿ ಹಾಲೆಂಡ್ ತಂಡವನ್ನು ಸೋಲಿಸಿದೆ. ಆದರೆ ಮಹಿಳಾ ವಿಭಾಗದಲ್ಲಿ ಪೋಲೆಂಡ್ ತಂಡ ಹಾಲಿ ಚಾಂಪಿಯನ್ ಭಾರತ ತಂಡಕ್ಕೆ ಆಘಾತ ನೀಡಿದೆ. ಪ್ರಮುಖ ಪಂದ್ಯದಲ್ಲಿ ಹಾಲೆಂಡ್ನ ಅನುಭವಿ ಆಟಗಾರ ಅನೀಶ್ ಗಿರಿ ಅವರನ್ನು 58 ನಡೆಗಳಲ್ಲಿ ಪ್ರಜ್ಞಾನಂದ ಅವರು ಮಣಿಸಿದರೆ ಗುಕೇಶ್ 4ನೇ ಬೋರ್ಡ್ನಲ್ಲಿ ಎರ್ವಿನ್ ಆಲ್ ಅಮಿ ಅವರನ್ನು ಸೋಲಿಸಿದ್ದಾರೆ. ಓಪನ್ ವಿಭಾಗದ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕ ತಂಡಕ್ಕೆ ಜರ್ಮನಿ ತಂಡ ಆಘಾತ ನೀಡಿದೆ. ಫ್ಯಾಬಿಯಾನೋ ಕರ್ವಾನಾ ಮತ್ತು ವೆಸ್ಲಿಸೋ ಲೆವೊನ್ ಅರೋನಿಯನ್ ತಮ್ಮ ಪಂದ್ಯಗಳನ್ನು ಡ್ರಾ ಮಾಡಿಕೊಂಡರು. ಅಮೆರಿಕದ ಹ್ಯಾನ್ಸ್ ನೀಮನ್ ಅವರು 3ನೇ ಬೋರ್ಡ್ನಲ್ಲಿ ಫ್ರೆಡ್ರಿಕ್ ಸ್ವೇನ್ ಅವರಿಗೆ ಸೋತಿದ್ದು ಜರ್ಮನಿ ಗೆಲುವಿಗೆ ಕಾರಣ ಆಗಿದೆ. ಕ್ರೀಡಾಕೂಟದ ಶೂಟಿಂಗ್ ರೇಂಜ್ನಲ್ಲಿ ಭಾರತಕ್ಕೆ ಮತ ಚಿನ್ನದ ಪದಕ ಅಲ್ಪ ಅಂತರದಲ್ಲಿ ಕೈ ತಪ್ಪಿದೆ, ಆದರೆ ಬೆಳ್ಳಿ ಒಲಿದಿದೆ. ಕೂಟದ ಎರಡನೇ ದಿನ ನಡೆದಂಥ ಪುರುಷರ 10 ಮೀಟರ್ ಏರ್ ರೈಫಲ್ ಫೈನಲ್ಸ್ನಲ್ಲಿ ಭಾರತದ ಇಮಾಂಶು ದಿಲ್ಲೋನ್ ಮತ್ತು ರುದ್ರಾಂಕ್ಷ ಬಿ ಪಾಟೀಲ್ ಅವರು ಚೀನಾದ ಲಿಹಾವೋ ಶೇಂಗ್ ಅವರ ಕಠಿಣ ಸ್ಪರ್ಧೆಯನ್ನು ದಿಟ್ಟವಾಗಿ ಎದುರಿಸಿದರು. ವಿಶ್ವ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನದಲ್ಲಿರುವ 21 ವರ್ಷದ ಶೇಂಗ್ ಅವರು ಇಲ್ಲಿ ಚಿನ್ನಕ್ಕೆ ಕೊರಳೊಡ್ಡಿದ್ದಾರೆ. ಏಷ್ಯನ್ ಗೇಮ್ಸ್ನಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. ಇಮಾಂಶು ಮತ್ತು ರುದ್ರಾಂಕ್ಷ ಕ್ರಮವಾಗಿ ಬೆಳ್ಳಿ ಹಾಗೂ ಕಂಚು ಪಡೆದಿದ್ದಾರೆ. ವರ್ಷದ ಸುಚಿಕಾ ಅವರು ಎಂಎಂಎ ಕ್ರೀಡೆಯ ಮಹಿಳೆಯರ 60 ಕೆಜಿ ವಿಭಾಗದಲ್ಲಿ ಕಂಚು ಗೆದ್ದು ಹೊಸ ಇತಿಹಾಸ ನಿರ್ಮಿಸಿದರು. ಈ ಕ್ರೀಡೆಯಲ್ಲಿ ಭಾರತಕ್ಕೆ ಇದೇ ಮೊದಲ ಬಾರಿ ಏಷ್ಯನ್ ಗೇಮ್ಸ್ನಲ್ಲಿ ಆಯೋಜನೆಗೊಂಡಿದೆ. ಸೆಮಿಫೈನಲ್ ಸುತ್ತಿನಲ್ಲಿ ಸುಚಿಕಾ ಮತ್ತು ಸಿಂಗಾಪುರದ ಹುಯಿ ಹೂನ್ ಟಿ ನಡುವಣ ತುರುಸಿನ ಹೋರಾಟ ನಡೆದಿತ್ತು, ಡ್ರಾದಲ್ಲಿ ಅಂತ್ಯಗೊಂಡಿತು. ಇಬ್ಬರು ಸ್ಪರ್ಧಿಗಳ ದೇಹ ತೂಕ ಪರಿಶೀಲಿಸಲಾಯಿತು. ಅದರಲ್ಲಿ ಸಿಂಗಾಪುರದ ಸ್ಪರ್ಧಿಗಿಂತ ಸುಚಿಕಾ ಅವರ ತೂಕ ಕಡಿಮೆ ಇತ್ತು, ಆದ್ದರಿಂದ ಅವರಿಗೆ ಕಂಚು ನೀಡಲಾಯಿತು. ಹಾಲಿ ಚಾಂಪಿಯನ್ ಭಾರತ ತಂಡ 46ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಓಪನ್ ವಿಭಾಗದ 6ನೇ ಸುತ್ತಿನ ಪ್ರಮುಖ ಪಂದ್ಯದಲ್ಲಿ ಆತಿಥೇಯ ಉಜ್ಬೆಕಿಸ್ತಾನದ ತಂಡದ ಎದುರು ಸೋಲು ಅನುಭವಿಸಿದೆ. ಇದು ಭಾರತ ತಂಡಕ್ಕೆ ಮೊದಲ ಸೋಲು. ಮಹಿಳೆಯರ ವಿಭಾಗದಲ್ಲಿ ಭಾರತ ಅಮೆರಿಕ ತಂಡವನ್ನು ಸೋಲಿಸಿದೆ. ಬೆಂಗಳೂರಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಇತ್ತೀಚೆಗೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕದ ವಿವಿಧ ಕಲಾವಿದರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಂಥ ಕರ್ನಾಟಕ ನಾಟಕ ಅಕಾಡೆಮಿಯ 2026-27 ವಾರ್ಷಿಕ ಪ್ರಶಸ್ತಿ ಮತ್ತು ದತ್ತಿ ಪುರಸ್ಕಾರಗಳನ್ನು ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ ಅವರು ಪ್ರದಾನ ಮಾಡಿದರು. ದೇಶದ ಶ್ರೀಮಂತರ ಪಟ್ಟಿಯಲ್ಲಿ ಗೌತಮ್ ಅದಾನಿ ಮತ್ತು ಅವರ ಕುಟುಂಬ ಮತ್ತೆ ಮೊದಲ ಸ್ಥಾನಕ್ಕೆ ಬಂದಿದೆ. ಮೊದಲ ಸ್ಥಾನದಲ್ಲಿದ್ದ ಮುಕೇಶ್ ಅಂಬಾನಿ ಮತ್ತು ಅವರ ಕುಟುಂಬ ಎರಡನೆಯ ಸ್ಥಾನಕ್ಕೆ ಇಳಿದಿದೆ. ದೇಶದ ಶತಕೋಟ್ಯಾಧೀಶರ ಸಂಖ್ಯೆಯು 399ಕ್ಕೆ ತಲುಪಿದೆ ಅಂತ ಬುಧವಾರ ಬಿಡುಗಡೆ ಮಾಡಲಾದ M3M ಹುರೂನ್ ಇಂಡಿಯಾ ಶ್ರೀಮಂತರ ಪಟ್ಟಿಯಲ್ಲಿ ಹೇಳಲಾಗಿದೆ. ಅದಾನಿ ಅವರ ಸಂಪತ್ತಿನ ಮೌಲ್ಯ 13% ಜಾಸ್ತಿ ಆಗಿದೆ. ಅಂಬಾನಿ ಅವರ ಸಂಪತ್ತಿನ ಮೌಲ್ಯ 10% ಕಡಿಮೆ ಆಗಿದೆ. ಕನಿಷ್ಠ 1,000 ಕೋಟಿಯಷ್ಟು ಮೌಲ್ಯದ ಸಂಪತ್ತನ್ನು ಹೊಂದಿರುವ ದೇಶದ ಶ್ರೀಮಂತರ ಸಂಖ್ಯೆಯು 1,810ಕ್ಕೆ
ತಲುಪಿದೆ. ಇಷ್ಟು ಜನರ ಬಳಿ ಇರುವ ಸಂಪತ್ತಿನ ಒಟ್ಟು ಮೌಲ್ಯ 12.8% ಜಾಸ್ತಿ ಆಗಿದ್ದು ಅದು 187.5 ಲಕ್ಷ ಕೋಟಿಗೆ ತಲುಪಿದೆ. ಇದು ಇಡೀ ದೇಶದ ಆರ್ಥಿಕ ಉತ್ಪಾದನೆಯ 1/2 ಪಾಲಿಗೆ ಸಮ ಅಂತ ಹುರುನ್ ವರದಿ ಹೇಳಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಹೆಚ್ಚಳವಾಗಿದ್ದರೂ ದೇಶದಲ್ಲಿ ಇಂಧನ ದರದಲ್ಲಿ ಬದಲಾವಣೆ ಆಗದಿರುವುದರಿಂದ ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಮಾರಾಟ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮಾರಾಟದಿಂದ ದಿನಕ್ಕೆ ಅಂದಾಜು 530 ಕೋಟಿವರೆಗೆ ನಷ್ಟ ಅನುಭವಿಸುತ್ತಿವೆ ಅಂತ ರೇಟಿಂಗ್ ಸಂಸ್ಥೆ ICRA ಅಂದಾಜಿಸಿದೆ. ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಲೀಟರ್ ಪೆಟ್ರೋಲ್ ಮಾರಾಟದಿಂದ 8 ಮತ್ತು ಡೀಸೆಲ್ ಮಾರಾಟದಿಂದ 9 ರೂಪಾಯಿ ನಷ್ಟ ಅನುಭವಿಸುತ್ತಿವೆ ಅಂತ ಹೇಳಿದೆ. ಇದೇ ವೇಳೆಗೆ ಗೃಹ ಬಳಕೆ LPG ಸಿಲಿಂಡರ್ ಮಾರಾಟದಿಂದ 1 ಸಿಲಿಂಡರ್ಗೆ 300 ರೂಪಾಯಿಯಷ್ಟು ನಷ್ಟ ಎದುರಿಸ್ತೀವಿ ಅಂತ ವರದಿ ಉಲ್ಲೇಖವಾಗಿದೆ. ಮೀರಾಬಾಯಿ ಚಾನು ಅವರ ದಶಕದ ಕನಸು ನನಸಾಗಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಜಯಿಸಬೇಕೆಂಬ ಅವರ ಗುರಿ ಈಡೇರಿದೆ. ಕಳೆದ ಬುಧವಾರ ನಡೆದಂತಹ ಮಹಿಳೆಯರ 49 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ನಲ್ಲಿ ಅವರು ಬೆಳ್ಳಿ ಪದಕ ಗಳಿಸಿದ್ದಾರೆ. ಒಟ್ಟು 198 ಕೆಜಿ ತೂಕ ಎತ್ತಿ 2ನೇ ಸ್ಥಾನ ಪಡೆದರು. ಸ್ನ್ಯಾಚ್ನಲ್ಲಿ 88 ಕೆಜಿ, ಕ್ಲೀನ್ ಮತ್ತು ಜರ್ಕ್ನಲ್ಲಿ 111 ಕೆಜಿ ತೂಕ ಎತ್ತಿದ್ದಾರೆ. ಉತ್ತರ ಕೊರಿಯಾದ ರೀಸಾಂಗುಮ್ 215 ಕೆಜಿ ತೂಕ ಎತ್ತಿ ಚಿನ್ನದ ಪದಕ ಗಳಿಸಿದರು. ಕಾಮನ್ವೆಲ್ತ್ ಗೇಮ್ಸ್ ಬೆಳ್ಳಿ ಪದಕ ವಿಜೇತೆ ಜ್ಞಾನೇಶ್ವರಿ ಯಾದವ್ ಅವರು ಮಹಿಳೆಯರ 53 ಕೆಜಿ ವಿಭಾಗದಲ್ಲಿ 8ನೇ ಸ್ಥಾನ ಪಡೆದರು. ಜ್ಞಾನೇಶ್ವರಿ ಸ್ನ್ಯಾಚ್ನಲ್ಲಿ 87 ಕೆಜಿ, ಕ್ಲೀನ್ ಮತ್ತು ಜರ್ಕ್ನಲ್ಲಿ 108 ಕೆಜಿ ಸೇರಿ ಒಟ್ಟು 195 ಕೆಜಿ ಭಾರ ಎತ್ತಿದರು. 2 ತಿಂಗಳಿಂದ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಬೆಳಗ್ಗೆದ್ದಾಗ ಅವರ ಒಟ್ಟು 199 ಕೆಜಿ ಭಾರ ಎತ್ತಿದ್ದರು. ಭಾರತದ ಜೈ ಮೀನಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನ್ನಿಸ್ ಕ್ರೀಡೆಯಲ್ಲಿ ಕಂಚಿನ ಪದಕ ಜಯಿಸಿದ್ದಾರೆ. ಈ ಕ್ರೀಡೆಯಲ್ಲಿ ಭಾರತಕ್ಕೆ ಒಲಿದ ಮೊದಲ ಪದಕ ಇದಾಗಿದೆ. ಕಳೆದ ಬುಧವಾರ ಪುರುಷರ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಜೈ ಮೀನಾ ಅವರು ಆತಿಥೇಯ ಜಪಾನ್ ದೇಶದ ಟೂಕುಯ ಕರುಸಾನ ವಿರುದ್ಧ ಸೋತರು. ಅದರೊಂದಿಗೆ ಕಂಚಿನ ಪದಕ ಪಡೆದರು. ಲಕ್ಷ್ಯ ಸೇನ್ ಮತ್ತು ಆಯುಷ್ ಶೆಟ್ಟಿ ಅವರು ತಮಗಿಂತ ಮೇಲಿನ ಕ್ರಮಾಂಕದ ಚೀನಾ ಆಟಗಾರರಿಗೆ ಮಣಿಯುವುದರೊಂದಿಗೆ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಪುರುಷರ ತಂಡದ ವಿಭಾಗದಲ್ಲಿ ಭಾರತ ಕಂಚಿನ ಪದಕಕ್ಕೆ ಸಮಾಧಾನ ಪಟ್ಟುಕೊಂಡಿದೆ. ಭಾರತದ ವಿರುದ್ಧ ಸೆಮಿಫೈನಲ್ ಪಂದ್ಯವನ್ನು ಗೆದ್ದ ಚೀನಾ ಚಿನ್ನದ ಪದಕಕ್ಕೆ ನಡೆಯುವ ಹಣಾಹಣಿಯಲ್ಲಿ ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಭಾರತ ಪುರುಷರ ಮತ್ತು ಮಹಿಳಾ ಸ್ಕೀಟ್ ಶೂಟಿಂಗ್ ತಂಡಗಳು ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕ ಗಳಿಸಿವೆ. ಕಳೆದ ಬುಧವಾರ ನಡೆದಂತಹ ಸ್ಪರ್ಧೆಯಲ್ಲಿ ರೈಸಾ ದಿಲ್ಹೋನಾ, ಮಹೇಶ್ವರಿ ಚೌಹಾಣ್ ಮತ್ತು ಫರಿನಾಸ್ ಧಾಲಿವಾಲಾ ಅವರಿದ್ದ ತಂಡ 331 ಅಂಕ ಗಳಿಸಿ 3ನೇ ಸ್ಥಾನ ಗಳಿಸಿದೆ. ಚೀನಾ ಮತ್ತು ಕಜಕಿಸ್ತಾನ ಕ್ರಮವಾಗಿ ಚಿನ್ನ ಮತ್ತು ಬೆಳ್ಳಿ ಗಳಿಸಿದರು. ಭಾರತಕ್ಕೆ ಮಹಿಳೆಯರ ಸ್ಕೀಟ್ ತಂಡ ವಿಭಾಗದಲ್ಲಿ ಏಷ್ಯಾಡ್ ಪದಕ ಲಭಿಸಿದ್ದು ಇದೇ ಮೊದಲು. ಪುರುಷರ ಸ್ಕೀಟ್ನಲ್ಲಿ ಅನಂತಜಿತ್ ಸಿಂಗ್ ನರುಕ್, ಅನುಭವಿ ಮೈರಾಜ್ ಅಹಮದ್ ಖಾನ್ ಮತ್ತು ಭವತೇಗ್ ಸಿಂಗ್ ಗಿಲ್ ಅವರಿದ್ದ ತಂಡ ಒಟ್ಟು 346 ಅಂಕ ಗಳಿಸಿ 3ನೇ ಸ್ಥಾನ ಪಡೆಯಿತು. ಭಾರತೀಯ ಚಿತ್ರರಂಗದ ಬಹುಮುಖ ಪ್ರತಿಭೆ ನಟ ಅನಂತ್ ನಾಗ್ ಅವರು ಗುಜರಾತ್ನ ಏಕ್ತಾ ನಗರದಲ್ಲಿ ಕಳೆದ ಮಂಗಳವಾರ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅನಂತ್ನಾಗ್ ಅವರು ನೀಡಿರುವ ಕೊಡುಗೆ ವಿಶಿಷ್ಟ ವೃತ್ತಿ ಜೀವನಕ್ಕಾಗಿ ಚಂದನವನದ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಘಟ್ಟ ಪ್ರದೇಶಗಳ ಜನರಿಂದ ತೀವ್ರ ವಿರೋಧಕ್ಕೆ ಕಾರಣವಾಗಿರುವ ಕಸ್ತೂರಿ ರಂಗನ್ ವರದಿಯ ನ್ಯೂನತೆಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ಸೂಚಿಸಲು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದು ಮತ್ತು ಈ ಸಂಬಂಧ ಕೇಂದ್ರಕ್ಕೆ ಸರ್ವಪಕ್ಷ ನಿಯೋಗ ತೆರಳುವ ಹಾಗೂ ಗ್ರಾಮ ಮತ್ತು ಸರ್ವೆವಾರು ಸಮೀಕ್ಷೆ ನಡೆಸಿ ಮಾರ್ಪಾಡು ಸೂಚಿಸಲು 1 ವರ್ಷದ ಕಾಲಾವಕಾಶ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಕುರಿತು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕರಿಸಲಾಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಕಸ್ತೂರಿ ರಂಗನ್ ವರದಿ ಆಧಾರಿತ ಕರಡು ಅಧಿಸೂಚನೆ ಕುರಿತು ನಡೆದ ಚರ್ಚೆಗೆ ಮಂಗಳವಾರ ಉತ್ತರಿಸಿ ಈ ನಿರ್ಣಯಗಳನ್ನು ಮಂಡಿಸಿದರು. ಅದಕ್ಕೆ ಉಭಯ ಸದನಗಳು ಒಮ್ಮತದ ಒಪ್ಪಿಗೆ ನೀಡಿದವು. ಕರ್ನಾಟಕ ರಾಜ್ಯದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ 1.60 ಕೋಟಿ ಮಾನವ ದಿನಗಳನ್ನು ಸೃಜಿಸಲಾಗುತ್ತಿದೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕೃಷಿ ಹೊಂಡ, ಚೆಕ್ ಡ್ಯಾಂ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಕೆರೆಗಳ ಪುನಶ್ಚೇತನ, ಅಂತರ್ಜಲ ಹೆಚ್ಚಳ ಸೇರಿ 318 ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದಕ್ಕಾಗಿ 2900 ಕೋಟಿ ಒದಗಿಸಲಾಗುತ್ತಿದೆ. ಜಿಲ್ಲೆಗಳಿಗೆ ಮುಂಗಡ 1000 ಕೋಟಿ ನೀಡಲಾಗಿದೆ. ಪೂರ್ವ ಸಿದ್ಧತೆ ಇಲ್ಲ ಎಂಬ ಆರೋಪ ಇಲ್ಲ ಅಂತ ಹೇಳಿದ್ದಾರೆ.
ಮಳೆ ಕೊರತೆಯಿಂದ ಕರ್ನಾಟಕ ರಾಜ್ಯದಲ್ಲಿ 111 ತಾಲೂಕುಗಳ ವ್ಯಾಪ್ತಿಯ 531 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಟ್ಯಾಂಕರ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ ಅಂತ ಕಂದಾಯ ಮತ್ತು ಉಪಮುಖ್ಯಮಂತ್ರಿ ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಮಾತನಾಡಿದ ಅವರು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ 270 ಸಭೆಗಳನ್ನು ನಡೆಸಲಾಗಿದೆ.

0: 832 ಸಭೆಗಳು ಕಾರ್ಯಪಡೆಯಿಂದ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು 84 ಸಭೆಗಳನ್ನು, ಮುಖ್ಯಮಂತ್ರಿ 8 ಮತ್ತು ತಾವು 9 ಹಾಗೂ ವಿಭಾಗೀಯ ಆಯುಕ್ತರು 10 ಸಭೆಗಳನ್ನು ನಡೆಸಿದ್ದಾರೆ. 1160 ಸಭೆಗಳು ಬರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯದಲ್ಲಿ 36% ಮಳೆ ಕೊರತೆ ಇದೆ. 222 ತಾಲೂಕುಗಳಲ್ಲಿ ಕಡಿಮೆ ಮಳೆ ಸುರಿದ, 22 ತಾಲೂಕು ಮತ್ತು ಮಳೆಯೇ ಆಗದ ಪ್ರದೇಶಗಳನ್ನು ಪ್ರತ್ಯೇಕವಾಗಿ ಗುರುತಿಸಲಾಗಿದೆ ಅಂತ ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಾಗಿದ್ದು, ನೀರಿಗಾಗಿ ಹಾಹಾಕಾರ ಇಲ್ಲದಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ. 117 ಕೋಟಿ ಜೊತೆಗೆ ಶಾಸಕರಿಗೆ 189 ಕೋಟಿ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದರು. ಸಣ್ಣ ಜಿಲ್ಲೆಗಳಿಗೆ 3 ಕೋಟಿ, ದೊಡ್ಡ ಜಿಲ್ಲೆಗಳಿಗೆ 5 ಕೋಟಿ, 6 ಕೋಟಿ, ಹೀಗೆ ಸರಾಸರಿ 5 ಕೋಟಿ ಮೊತ್ತ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಹಣ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸೂಚಿಸಲಾಗಿದೆ. ಪ್ರತಿ ಶಾಸಕರು 1 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಈ ಬಾರಿಯ ನಾಡಹಬ್ಬ ಮೈಸೂರು ದಸರಾವನ್ನು ಉದ್ಘಾಟಿಸಲಿದ್ದಾರೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಗುರುವಾರ ಬರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಈ ಬಾರಿಯ ದಸರಾ ಉತ್ಸವವನ್ನು ಉದ್ಘಾಟಿಸಬೇಕೆಂದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಆಹ್ವಾನ ಪತ್ರ ಕಳಿಸಿದ್ದೆ. ಅವರ ಜೊತೆ ದೂರವಾಣಿ ಮೂಲಕವೂ ಮಾತನಾಡಿದ್ದು, ನಮ್ಮ ಆಹ್ವಾನವನ್ನು ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಬರಪೀಡಿತ ಪ್ರದೇಶದ ರೈತರು ಸಂಕಷ್ಟದಲ್ಲಿರುವುದರಿಂದ ಕೃಷಿ ಉತ್ಪಾದನೆ ವೆಚ್ಚ ಕಡಿಮೆ ಮಾಡಲು ತಕ್ಷಣವೇ ಜಾರಿಗೆ ಬರುವಂತೆ ಪ್ರತಿ ರೈತರಿಗೆ ತಲಾ 2,500 ರೂಪಾಯಿ ಆರ್ಥಿಕ ನೆರವು ನೀಡಲಾಗುವುದು ಅಂತ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಪ್ರಕಟಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರದ ಕುರಿತು ನಡೆದ ಸುದೀರ್ಘ ಚರ್ಚೆಯ ಬಳಿಕ ಉತ್ತರ ನೀಡಿರುವ ಅವರು, ಹಲವು ಪರಿಹಾರ ಕ್ರಮಗಳನ್ನು ಘೋಷಿಸಿದರು. ಬರಪೀಡಿತ ಪ್ರದೇಶಗಳ ರೈತರಿಗೆ NDRF ಅನುದಾನ ನಿರೀಕ್ಷೆಯಲ್ಲಿ ಮೊತ್ತ ನೆರವು ನೀಡಲು ತೀರ್ಮಾನಿಸಿದ್ದೇವೆ. ಇದಕ್ಕಾಗಿ ಮೊದಲ ಹಂತದಲ್ಲಿ 1,250 ಕೋಟಿ ಬಿಡುಗಡೆ ಮಾಡಲಾಗುವುದು. ಇದರಿಂದ 45-50 ಲಕ್ಷ ರೈತರಿಗೆ ಅನುಕೂಲ ಆಗಲಿದೆ ಅಂತ ಹೇಳಿದ್ದಾರೆ. ರೈತರ ಸಾಲ ಮರುಪಾವತಿ ಅವಧಿ 12 ತಿಂಗಳು ಸ್ಥಗಿತಕ್ಕೆ ನಿರ್ಧಾರ ಮಾಡಲಾಗಿದೆ. ತೀವ್ರ ಬರಪೀಡಿತ ಪ್ರದೇಶಗಳಲ್ಲಿ ಸಾಲ ಮರುಪಾವತಿ 60 ತಿಂಗಳವರೆಗೆ ಅವಧಿ ವಿಸ್ತರಣೆ, ಸಾಧಾರಣ ಬರಪೀಡಿತ ಪ್ರದೇಶಗಳಲ್ಲಿ 36 ತಿಂಗಳ ಅವಧಿ ವಿಸ್ತರಣೆ ಮಾಡಲಾಗಿದೆ. ಮೈಕ್ರೋಫೈನಾನ್ಸ್ನವರು ರೈತರಿಗೆ ತೊಂದರೆ ನೀಡಿದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ವಿಪತ್ತು ಘೋಷಣೆಗೆ ಒತ್ತಾಯ ಮಾಡಲಿದ್ದಾಗಿ ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಪ್ರತ್ಯೇಕವಾಗಿ ಅಭಿವೃದ್ಧಿ ಆಯೋಗಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಅಂತ ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಹಾಗೂ ಸುರಕ್ಷತಾ ಕ್ರಮಗಳ ಕುರಿತು ಗುರುವಾರ ಸಭೆ ಮಾಡಿದ ನಂತರ ಅವರು ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಆಯೋಗಗಳನ್ನು ಸ್ಥಾಪಿಸಬೇಕು, ತುರ್ತಾಗಿ ಪರಿಶಿಷ್ಟ ಪಂಗಡ ಪ್ರತ್ಯೇಕ ಆಯೋಗ ರಚಿಸುವುದು ಕ್ರಮ ಕೈಗೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿ ಅವರ ಗಮನಕ್ಕೆ ಸೆಳೆಯಲಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ 7% ಜನಸಂಖ್ಯೆ ಇರುವ ಸಮುದಾಯಕ್ಕೆ 3% ಮಾತ್ರ ಮೀಸಲಾತಿ ನೀಡಿರುವುದು, ಅದನ್ನು ಜನಸಂಖ್ಯೆಯ ಪ್ರಮಾಣಕ್ಕೆ ತಕ್ಕಂತೆ ಹೆಚ್ಚಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅಂದರೆ ASG ಹುದ್ದೆಗೆ ಹಿರಿಯ ವಕೀಲ ಕುಳೂರು ಅರವಿಂದ್ ಕಾಮತ್ ಅವರನ್ನು ಮರುನೇಮಕ ಮಾಡಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಪರ ವಾದ ಮಂಡಿಸುವ ಅವರ ಅಧಿಕಾರದ ಅವಧಿ 3 ವರ್ಷಗಳಾಗಿದೆ. ಖಾಸಗಿ ವಿಶ್ವವಿದ್ಯಾಲಯಗಳು ಲಾಭದ ಉದ್ದೇಶದಿಂದ ಕಾರ್ಯನಿರ್ವಹಿಸುವಂತಿಲ್ಲ. ದೇಶದಾದ್ಯಂತ ಇರುವ ಎಲ್ಲ ಖಾಸಗಿ ವಿಶ್ವವಿದ್ಯಾಲಯಗಳು 5 ವರ್ಷಗಳ ಲೆಕ್ಕಪತ್ರಗಳನ್ನು ಬಹಿರಂಗಪಡಿಸಬೇಕು ಅಂತ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದ ಅಹಸದ್ದೀನ್ ಅಮಾನುಲ್ಲಾ ಮತ್ತು NV ಅಂಜಾರಿಯಾ ಅವರಿದ್ದ ಪೀಠ ಆದೇಶ ಹೊರಡಿಸಿ, ಯಾವುದೇ ಖಾಸಗಿ ವಿಶ್ವವಿದ್ಯಾಲಯ ಲಾಭ ಗಳಿಸುವ ಸಂಸ್ಥೆಗೆ ಕಾರ್ಯನಿರ್ವಹಿಸಲು ಅವಕಾಶ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ವಿಶ್ವವಿದ್ಯಾಲಯ ಸುಗಮವಾಗಿ ಕಾರ್ಯನಿರ್ವಹಿಸಲು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಸೂಕ್ತ ವೇತನ ಭತ್ಯೆಗಳನ್ನು ಒದಗಿಸಲು ಆರ್ಥಿಕ ಭದ್ರತೆಯ ವ್ಯವಸ್ಥೆ ಹೊಂದಿರಬೇಕಾಗುತ್ತದೆ. ಇದನ್ನು ಹೊರತುಪಡಿಸಿ ಯಾವುದೇ ಶೀರ್ಷಿಕೆಯ ನಿಧಿಯನ್ನು ಅನ್ಯ ಉದ್ದೇಶಕ್ಕೆ ವರ್ಗಾಯಿಸಲು ಅನುಮತಿಸುವುದಿಲ್ಲ ಅಂತ ಪೀಠ ಹೇಳಿದೆ. ಸಲ್ಮಾನ್ ಖಾನ್ ಮತ್ತು ಸತ್ನಾಮ್ ಸಿಂಗ್ ಅವರು ಏಷ್ಯನ್ ಗೇಮ್ಸ್ ರೋಯಿಂಗ್ ಸ್ಪರ್ಧೆಯ ಡಬಲ್ ಸ್ಕಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆಲ್ಲುವಲ್ಲಿ ಯಶಸ್ವಿ ಆಗಿದೆ. ನಗರಗಾವ ಇಂಟರ್ನ್ಯಾಷನಲ್ ರೆಗ್ಟನ್ ಕೋರ್ಸ್ನಲ್ಲಿ ನಡೆದಂಥ ರೋಯಿಂಗ್ ಸ್ಪರ್ಧೆಗಳಲ್ಲಿ ಭಾರತ ಮೊದಲ ಬಾರಿ ಏಷ್ಯನ್ ಗೇಮ್ಸ್ನ ಈ ವಿಭಾಗದಲ್ಲಿ ಪದಕ ಜಯಿಸಿದೆ. ಅಸ್ಸಾಂ ರಾಜ್ಯದಲ್ಲಿ ಮುಸ್ಲಿಂ ವಿವಾಹ ನೋಂದಣಿಯನ್ನು ಕಡ್ಡಾಯಗೊಳಿಸಿದ ನಿಯಮಗಳಿಗೆ ಅಸ್ಸಾಂ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸಚಿವ ಸಂಪುಟ ಸಭೆಯ ನಂತರ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಮಾಹಿತಿ ನೀಡಿದ್ದಾರೆ. ಅಸ್ಸಾಂನ ಕಡ್ಡಾಯ ಮುಸ್ಲಿಂ ವಿವಾಹಗಳ ನೋಂದಣಿ ಮತ್ತು ವಿಚ್ಛೇದನ ಕಾಯ್ದೆ 2004 ಕಲಂ ಅನ್ವಯ ಈ ಹೊಸ ನಿಯಮಗಳನ್ನು ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ. ರಿಜಿಸ್ಟ್ರಾರ್ಗಳಿಂದ ಮುಸ್ಲಿಂ ವಿವಾಹಗಳ ನೋಂದಣಿ ಮಾಡಿಸಬೇಕು. ಒಂದು ವೇಳೆ ವಿವಾಹವಾದವರಿಂದ ಏಕಕಾಲಕ್ಕೆ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾದಲ್ಲಿ ಪಂಚಾಯಿತಿ ಮಟ್ಟದ ಅಧಿಕಾರಿಗಳು ನೋಂದಣಿ ಮಾಡಬಹುದು ಅಂತ ಮಾಹಿತಿ ನೀಡಿದ್ದಾರೆ. ಹದಿನಾರು ಮೀಟರ್ಸ್ ಮಿಶ್ರ ರಿಲೇ ತಂಡ ಸತತ 3ನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದಿದೆ. ಕನ್ನಡತಿ ಎಂಆರ್ ಪೂವಮ್ಮ, ಟಿಎಸ್ ಮನು, ಟಿಕೆ ವಿಶಾಲ್ ಮತ್ತು ವಿದ್ಯಾ ರಾಮರಾಜ್ ಅವರ ತಂಡ ಬೆಳ್ಳಿ ಪದಕ ಗಳಿಸಿದೆ. ಈ ಸ್ಪರ್ಧೆಯಲ್ಲಿ ಬಹರೇನ್ ತಂಡ ಚಿನ್ನದ ಪದಕ ಗೆದ್ದಿತು. ಅದರೊಂದಿಗೆ ಕೂಟ ದಾಖಲೆ ಬರೆಯಿತು. ಭಾರತದ ಅನಂತ್ ಜಿತ್ ಸಿಂಗ್ ನೂರುಕ ಮತ್ತು ಪರಿನಾಸ್ ಧಾಲಿವಾಲ ಅವರ ಜೋಡಿ ಸ್ಕೀಟ್ ಶೂಟಿಂಗ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚು ಜಯಿಸಿದೆ. ನಗೋಯದಲ್ಲಿ ನಡೆದಂತ ಫೈನಲ್ನಲ್ಲಿ 44 ಅಂಕ ಗಳಿಸಿದ ತಂಡ 3ನೇ ಸ್ಥಾನ ಪಡೆದಿದೆ. ಕೊನೆಯ ಬೋರ್ಡ್ನಲ್ಲಿ ಸಮಬಲದ ಸ್ಥಿತಿಯಿಂದ ಜಯಗಳಿಸಿದ ಬಿ ಸವಿತಾ ಶ್ರೀ ಭಾರತ ತಂಡ ಚೆಸ್ ಒಲಿಂಪಿಯಾಡ್ 8ನೇ ಸುತ್ತಿನಲ್ಲಿ ಕಜಕಿಸ್ತಾನ ವಿರುದ್ಧ ಸೋಲುವುದನ್ನು ತಪ್ಪಿಸಿದ್ದಾರೆ. ಈ ಪಂದ್ಯ ಡ್ರಾ ಆಗಿದೆ. ಓಪನ್ ವಿಭಾಗದಲ್ಲಿ ಅಗ್ರಸ್ಥಾನಕ್ಕೆ ಪೈಪೋಟಿ ಜೋರಾಗಿದ್ದು ಜರ್ಮನಿ ಮತ್ತು ಉಜ್ಬೆಕಿಸ್ತಾನ ತಲಾ 14 ಪಾಯಿಂಟ್ಸ್ ಕಲೆ ಹಾಕಿವೆ. ಭಾರತ ಮತ್ತು ಹಾಲೆಂಡ್ ತಲಾ 13 ಅಂಕ ಗಳಿಸಿವೆ. ಮಹಿಳೆಯರ ವಿಭಾಗದಲ್ಲಿ ಚೀನಾ 13 ಪಾಯಿಂಟ್ ಗಳಿಸಿದ್ದು ಕಜಕಿಸ್ತಾನ ಜೊತೆ ಅಗ್ರಸ್ಥಾನ ಹಂಚಿಕೊಂಡಿದೆ. ಭಾರತ 3ನೇ ಸ್ಥಾನದಲ್ಲಿದೆ. ಇದು ಈ ವಾರದ ಕರೆಂಟ್ ಅಫೇರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುವೆ. ನಮಸ್ಕಾರ.
1: ಇದುವರೆಗೆ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಉಗರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

ಇದುವರೆಗೆ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6 ಗಂಟೆ.

ಕೇಳಿ ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ, ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು, 6:15 ಗೋಧುಳಿ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಯರ್ಮರಸ್ ಕ್ಯಾಂಪಿನ ಫ್ರೆಡರಲ್ ಪಬ್ಲಿಕ್ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ಆಲೂಗಡ್ಡೆ ಬಿತ್ತನೆ ಪೂರ್ವ ಸಿದ್ಧತಾ ಕ್ರಮಗಳು ಮತ್ತು ಉತ್ಪಾದನಾ ತಾಂತ್ರಿಕತೆಗಳು ಕುರಿತು ಸಸ್ಯ ಸಂರಕ್ಷಣೆ ವಿಜ್ಞಾನಿ ಡಾಕ್ಟರ್ ಪ್ರಸಾದ್ ವಿಎಸ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಶಾವಂತಕಲ್ ಗ್ರಾಮದ ಶಿವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು. 8:00 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಚೂರಿನ ಮೈಲಾರ ನಗರದ ತಿಮ್ಮಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 9:30 ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿಯವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ, 6:30 ಚಿಂತನ, 6:35 ದೇಶಭಕ್ತಿ ಗೀತೆ, 6:40 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು, 8:30 ವಚನ ಗಾಯನ ಕಾರ್ಯಕ್ರಮ,

ಮಂಡಳಿ ಶ್ರೀ ಕೊಳಂಕಿ ಗುರುಪಾದ ಶಿವಯೋಗೇಶ್ವರ ಹಿರಮಠ ಅರೋಲಿ ಮತ್ತು ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠರ ರಾಯಚೂರು. ನಿರೂಪಣಾ ಧ್ವನಿಗಳು ಶ್ರೀದೇವಿ ಮತ್ತು ಡಾಕ್ಟರ್ ವಿಜಯ ರಾಜೇಂದ್ರ. ಕಾರ್ಯಕ್ರಮದ ಪ್ರಸ್ತುತಿ ಬಿ ನರಸಿಂಹಲು. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 10:15 ಚಿತ್ರಗೀತೆಗಳು, 10:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. 12:05 ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು.

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಈಗ ಕೇಳಿ, ಸಮಯ 6:15. ಗೋಧುಳಿ ಕಾರ್ಯಕ್ರಮವನ್ನು
1: ಆಕಾಶವಾಣಿ ರಾಯಚೂರು.

0: ಪುಟಾಣಿ ಮಕ್ಕಳಿಗೆಲ್ಲ ಗೋಧೂಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಮಕ್ಕಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ
1: ರಾಯಚೂರು ಜಿಲ್ಲೆ ಎರ್ಮರ್ಸ್ ಕ್ಯಾಂಪಿನ ಫೆಡರಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಆರಂಭದಲ್ಲಿ ಕೇಳಿ ಮಂಜುನಾಥ್ ಅವರು ರಚಿಸಿದ ಒಂದು ಭಕ್ತಿಗೀತೆಯನ್ನು. ಸ್ಪಂದನ, ಮದಿಹ, ಅಂಜುಮ್ ಇವರ

0: ಕೇಳಿ ಭಾಷಣ ಚಂದನ್ ಇವರಿಂದ.
1: ಗೌರವಾನ್ವಿತ ರೇಡಿಯೋ ನಿರೂಪಕರಿಗೆ, ಶಿಕ್ಷಕರಿಗೆ ಹಾಗೂ ನನ್ನ ಪ್ರೀತಿಯ ಕೇಳುಗರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರ. ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ಮಹಾನ್ ದೇಶವಾಗಿದೆ. ನಮ್ಮ ದೇಶದಲ್ಲಿ ಹಲವು ಭಾಷೆಗಳು, ಧರ್ಮಗಳು, ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳಿದ್ದರೂ ನಾವು ಎಲ್ಲರೂ ಭಾರತೀಯರು ಎಂಬ ಹೆಮ್ಮೆಯಿಂದ ಬದುಕುತ್ತಿದ್ದೇವೆ. ಇದೇ ನಮ್ಮ ದೇಶದ ಶಕ್ತಿ. ಭಾರತವು ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮತ್ತು ಅನೇಕ ಮಹನೀಯರನ್ನು ಲೋಕಕ್ಕೆ ನೀಡಿದ ಅವರ ತ್ಯಾಗ ಮತ್ತು ಪರಿಶ್ರಮದಿಂದಲೇ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ನಮ್ಮ ದೇಶವು ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಶಿಕ್ಷಣ, ಕ್ರೀಡೆ ಹಾಗೂ ಬಾಹ್ಯಾಕಾಶ ಕ್ಷೇತ್ರಕ್ಕೆ ವಿಶ್ವದ ಗಮನ ಸೆಳೆದಿದೆ. ದೇಶದ ಭವಿಷ್ಯ ನಮ್ಮ ಯುವಕರ ಕೈಯಲ್ಲಿದೆ. ನಾವು ಉತ್ತಮ ಶಿಕ್ಷಣ ಪಡೆಯಬೇಕು, ಪರಿಸರವನ್ನು ರಕ್ಷಿಸಬೇಕು, ಕಾನೂನುಗಳನ್ನು ಪಾಲಿಸಬೇಕು ಮತ್ತು ದೇಶದ ಅಭಿವೃದ್ಧಿಗೆ ನಮ್ಮ ಕೈಲಾದ ಕೊಡುಗೆಯನ್ನು ನೀಡಬೇಕು. ಸ್ವಚ್ಛತೆ, ಶಿಸ್ತು ಮತ್ತು ದೇಶಪ್ರೇಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಭಾರತವನ್ನು ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಬಹುದು. ಕೊನೆಯಲ್ಲಿ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡೋಣ, ಅದರ ಗೌರವವನ್ನು ಕಾಪಾಡೋಣ ಮತ್ತು ಉತ್ತಮ ನಾಗರಿಕರಾಗೋಣ.
0: ವಿಜ್ಞಾನಿ ಡಾಕ್ಟರ್ ಸಿ ವಿ ರಾಮನ್ ಅವರ ಜೀವನ ಚರಿತ್ರೆ ಕುರಿತು ಭಾಷಣ ಸೌಜನ್ಯ ಇವರಿಂದ.
2: ಚಂದ್ರಶೇಖರ್ ವೆಂಕಟ್ ರಾಮನ್ ಎಂದರೆ ಸಿ ವಿ ರಾಮನ್ ಅವರು ಭಾರತದ ಒಬ್ಬ ಮಹಾನ್ ವಿಜ್ಞಾನಿ ಮತ್ತು ಅಪ್ರತಿಮ ಭೌತಶಾಸ್ತ್ರಜ್ಞರು. ಇವರು 1888 ನವೆಂಬರ್ 7 ತಮಿಳುನಾಡಿನ ತಿರುಚಿರಾಪಲ್ಲಿಯಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಇವರು ಮದ್ರಾಸ್ನಲ್ಲಿ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಭೌತಶಾಸ್ತ್ರದಲ್ಲಿ ಎಂಎ ಪದವಿ ಮುಗಿಸಿದರು. ಇವರು 1928 ಫೆಬ್ರವರಿ 28 ಬೆಳಕಿನ ಚದುರುವಿಕೆಗೆ ಸಂಬಂಧಿಸಿದ ಜಗತ್ಪ್ರಸಿದ್ಧ ರಾಮನ್ ಎಫೆಕ್ಟ್ಸ್ ಅಥವಾ ರಾಮನ್ ಪರಿಣಾಮ ಎಂಬ ಹೊಸ ವಿಷಯವನ್ನು ಸಂಶೋಧನೆ ಮಾಡಿದರು. ಈ ದೊಡ್ಡ ಸಾಧನೆಗಾಗಿ ಇವರಿಗೆ 1930 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ದೊರೆಯಿತು. ಇವರು ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವ್ಯಕ್ತಿಯಾಗಿದ್ದಾರೆ. ಇವರ ನೆನಪಿಗಾಗಿ ಫೆಬ್ರವರಿ 28 ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸಲಾಗುತ್ತದೆ. ಇವರ ಜೀವಮಾನದ ಸಾಧನೆಯನ್ನು ಗೌರವಿಸಿ ಭಾರತ ಸರ್ಕಾರವು 1954 ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ಕೊನೆಯವರೆಗೂ ವಿಜ್ಞಾನ ಕ್ಷೇತ್ರಕ್ಕಾಗಿ ದುಡಿದ ಇವರು 1970 ಬೆಂಗಳೂರಿನಲ್ಲಿ ನಿಧನರಾದರು ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ.
0: ಭಗವದ್ಗೀತಾ ಶ್ಲೋಕವನ್ನು ಹೇಳಲಿದ್ದಾರೆ ಪ್ರಾರ್ಥನಾ.
3: ಶ್ರೀಮದ್ ಭಗವದ್ಗೀತೆಯ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗವು.

0: ರಕ್ಷಿತಂ.
1: ಬುದ್ಧಿವಂತ ರಾಮಕೃಷ್ಣ ಕಥೆಯನ್ನು ಕೇಳಿ ಚಂದನಿವರಿಂದ.
2: ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರು ವಾದ ಮಾಡಲು ಆಸಕ್ತಿ ತೋರಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ನಾನು ಈಗ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರನ ಕನ್ನರಳಿಸಿತು. ಅದು ಅದು ಎಂದು ತೊದಲಿದನು. ವಿದ್ಯಾಸಾಗರ ತಲೆಕೆರೆದು ಕೊಂಡನು, ಮುಖ ಮುಂಕಾಯಿತು. ಇಷ್ಟು ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೆಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತು. ನಿಮ್ಮಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥ ಕೇಳೇ ಇಲ್ಲ, ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನೋಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ, ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ, ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷ ಬಂಧನ, ಅದೇ ತಿಲಕಾಷ್ಟ ಮಹಿಷ ಬಂಧನ, ಇದಾವುದೋ ಮಹಾಗ್ರಂಥವಿರಬೇಕು ಎಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು.
1: ಗೋಧೂಳಿ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಯಚೂರು ಜಿಲ್ಲೆ ಎರ್ಮರ್ಸ್ ಕ್ಯಾಂಪಿನ ಫೆಡರಲ್ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಮುಂದಿನ ಗೋಧೂಳಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ.

ಗೋಧುಳಿ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಕೇಳಿ ಭಾವಗೀತೆಯನ್ನು. ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿರುವ, ಕೆ ಎಸ್ ನರಸಿಂಹಸ್ವಾಮಿಯವರ, ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು.

0: LIC Index Plus 2500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. LIC ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:37. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ.

0: ಈ ಪ್ರಕಟಣೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳನ್ನು ಕೇಳುವಿರಿ, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
3: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
4: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
5: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣಣ್ಣ, ಕೇಳಣ್ಣ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸು ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನು ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಲಿನ ದರ ಹೆಚ್ಚಳದ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಭೇಟಿಯಾಗಿ 12 ರೂಪಾಯಿ ಹೆಚ್ಚಳ ಮಾಡಿ 2 ರೂಪಾಯಿ ಸಂಘಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ನೆರೆಯ ರಾಜ್ಯಗಳಾದ ತೆಲಂಗಾಣ, ತಮಿಳುನಾಡು, ಆಂಧ್ರಪ್ರದೇಶಗಳಲ್ಲಿನ ಹಾಲಿನ ದರದ ಬಗ್ಗೆ ವರದಿ ಪಡೆದು ಪರಿಶೀಲಿಸಿದ ನಂತರ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಹಾಲಿನ ಪ್ರಸ್ತುತ ದರದಿಂದ ಸಂಘಗಳಿಗೆ ನಷ್ಟವಾಗುತ್ತಿದ್ದು 50,000 ಹಾಲು ಉತ್ಪಾದಕರು ಹಾಲಿನ ದರ ಏರಿಕೆಗೆ ಆಗ್ರಹಿಸಿದ್ದಾರೆ. ರೈತರನ್ನು ಹಾಗೂ ಒಕ್ಕೂಟಗಳನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೊದಲ ಹಂತದ ಬರ ಪರಿಹಾರ ಕಾರ್ಯವನ್ನು ತಕ್ಷಣದಿಂದಲೇ ಆರಂಭಿಸಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಹೆಚ್ಚಿನ ಪರಿಹಾರಕ್ಕಾಗಿ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಪ್ರಯತ್ನಿಸಲಾಗುತ್ತಿದ್ದು, ಪ್ರಧಾನಿ ಹಾಗೂ ಕೇಂದ್ರ ಗೃಹ ಸಚಿವರನ್ನು ಭೇಟಿ ಮಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗುವುದು. ಎನ್ಡಿಆರ್ಎಫ್ ಮಾರ್ಗಸೂಚಿ ಸಡಿಲಿಕೆ ಕುರಿತಂತೆಯೂ ಕೇಂದ್ರದ ಮೇಲೆ ಒತ್ತಡ ಹೇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮೊದಲ ಕಂತಿನ ಪರಿಹಾರಕ್ಕಾಗಿ ಮನವಿ ಸಲ್ಲಿಸಲಾಗಿದೆ. 101 ಬರಪೀಡಿತ ತಾಲೂಕುಗಳನ್ನು ಆಧರಿಸಿ 18,000 ಕೋಟಿ ರೂಪಾಯಿ ನಷ್ಟವಾಗಿದೆ. ಮೊದಲ ಹಂತದಲ್ಲಿ 3,500 ಕೋಟಿ ರೂಪಾಯಿ ನೆರವು ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು.
1: We made our policies in such a way and implemented in such a way that today we are moving towards not just producing solar energy but making sure we will be Atmanirbhar even in manufacturing those items which are necessary to set up a solar power generating park. So Atmanirbharta simultaneously with encouraging people to produce renewable energy.
0: ಇದೇ ವೇಳೆ ಡಾಕ್ಟರ್ ಸಂತನ್ ಪಾಲ್ ಮತ್ತು ಬಿ ಸಾಂಬಾಮೂರ್ತಿ ಬರೆದ ಕ್ಯಾಶ್ಲೆಸ್ ನೇಷನ್ ಹೌ ಯುಪಿಐ ಚೇಂಜ್ ದ ನೇಷನ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಐಐಟಿ ಮದ್ರಾಸ್ ಯೂನಿಕಾರ್ನ್ ಇಂಡಿಯಾ ವೆಂಚರ್ಸ್ನ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾದ ಈ ನಿಧಿಯು ಆರಂಭಿಕ ಹಂತದ ನವೋದ್ಯಮಗಳಿಗೆ 5-20 ಕೋಟಿ ರೂಪಾಯಿ ಒದಗಿಸಲಿದೆ. ಬಿಡುಗಡೆಯ ದಿನದಂದು 4 ನವೋದ್ಯಮಗಳಲ್ಲಿ 55 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿ ಕಾಮಕೋಟಿ ಮಾತನಾಡಿ, 2032

0: ಇಪ್ಪತ್ನಾಲ್ಕರ ವೇಳೆಗೆ ಪ್ರತಿ ತಿಂಗಳು 1,000 ನವೋದ್ಯಮಗಳಿಗೆ ಸೂಕ್ತ ವಾತಾವರಣ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲಿದ್ದಾರೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಚುನಾವಣಾ ಆಯೋಗ ನಡೆಸಿದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಬಿಎಲ್ಒಗಳು ಮಾಹಿತಿ ಸಂಗ್ರಹಿಸಿದ ಬಳಿಕ ದಾಖಲೆಗಳನ್ನು ಇಸಿಐ ನೆಟ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಿದ್ದಾರೆ. ಅಗತ್ಯವಿದ್ದರೆ ಮಾತ್ರ ವಿಚಾರಣೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು. ಸಮಾರಂಭದಲ್ಲಿ 74,763 ವಿದ್ಯಾರ್ಥಿಗಳಿಗೆ ಪದವಿ, 329 ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿ, 45 ವಿದ್ಯಾರ್ಥಿಗಳಿಗೆ ಗೌರವ, 94 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 300 ವಿದ್ಯಾರ್ಥಿಗಳಿಗೆ ಗೌರವ ಪದಕ ಪ್ರದಾನ ಮಾಡಲಾಯಿತು. ಬಳಿಕ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಪದವೀಧರರು ವೈಯಕ್ತಿಕ ಬದುಕಿನ ಶ್ರೇಯೋಭಿವೃದ್ಧಿಯ ಜೊತೆಗೆ ದೇಶದ ಪ್ರಗತಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ನೀರು, ಕೃಷಿ, ಗ್ರಾಮೀಣ ಸಮಸ್ಯೆ, ಸೈಬರ್ ಸುರಕ್ಷತೆ ಸಮಸ್ಯೆಗಳ ಮೇಲೆ ಹೊಸ ಬೆಳಕು ಮೂಡಿಸುವ ಸಂಶೋಧನೆಗಳು ವಿಶ್ವವಿದ್ಯಾಲಯದ ಆದ್ಯತೆಯಾಗಬೇಕು ಎಂದು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಬಿಜೆಪಿ ಮತ್ತು ಜೆಡಿಎಸ್ ನಿರ್ಧರಿಸಿವೆ. ಬೆಂಗಳೂರಿನಲ್ಲಿ ಇಂದು ನಡೆದ ಎನ್ಡಿಎ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸುವ ಕುರಿತು ಒಮ್ಮತಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, 4 ಸ್ಥಾನಗಳಲ್ಲಿ ಜಂಟಿಯಾಗಿ ಸ್ಪರ್ಧಿಸಲು ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಗೆಲುವು ಸಾಧಿಸಲು ಒಟ್ಟಾಗಿ ಕೆಲಸ ಮಾಡಲು ಉಭಯ ಪಕ್ಷಗಳು ನಿರ್ಧರಿಸಿವೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇದರಲ್ಲಿ ವೇತನ ಸಂಹಿತೆ, ಕೈಗಾರಿಕೆಗಳ ಸಂಬಂಧಗಳ ಸಂಹಿತೆ, ಸಾಮಾಜಿಕ ಭದ್ರತಾ ಸಂಹಿತೆ ಹಾಗೂ ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆಯೂ ಸೇರಿದೆ. ಈ ಸಂಹಿತೆಯಲ್ಲಿ ಮೂಲ ವೇತನ ಒಟ್ಟು ಗಳಿಕೆಯ ಕನಿಷ್ಠ ಶೇಕಡ 50ರಷ್ಟು ಇರಬೇಕು. ಎಲ್ಲ ನೌಕರರಿಗೂ ಕಡ್ಡಾಯವಾಗಿ ನೇಮಕಾತಿ ಪತ್ರ ನೀಡಬೇಕು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಮತ್ತು ರಾತ್ರಿಪಾಳಿಯಲ್ಲಿ ಸುರಕ್ಷತಾ ಕ್ರಮಗಳೊಂದಿಗೆ ಮಹಿಳೆಯರು ಕೆಲಸ ಮಾಡಲು ಅನುಮತಿ ನೀಡಲಾಗಿದೆ. ಚುನಾವಣಾ ಆಯೋಗ ಕೇಂದ್ರದ ಕೈಗೊಂಬೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಿಸಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ವಿಸರ್ಜಿಸುವಂತೆ ರಾಷ್ಟಪತಿಯವರನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾ ಘಟಕದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ಅವರಿಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಾದ ಜನರಲ್ ಎನ್ಎಸ್ ರಾಜಾ

0: ಸುಬ್ರಹ್ಮಣಿ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಿದರು. ಮೇಜರ್ ಮಣಿವಣ್ಣನ್ ಅವರು 2014 ಫೆಬ್ರವರಿ 8 106ನೇ ಇನ್ಫ್ಯಾಂಟ್ರಿ ಬೆಟಾಲಿಯನ್ ಪ್ಯಾರಾಗೆ ನಿಯೋಜನೆಗೊಂಡಿದ್ದರು. ಪ್ರಾದೇಶಿಕ ಆರ್ಮಿಯಲ್ಲಿ ಅವರ ನಿರಂತರ ಪರಿಶ್ರಮ, ಬದ್ದತೆ, ಸಹಕಾರ ಮತ್ತು ವಿಶಿಷ್ಟ ಸೇವೆಯನ್ನು ಪರಿಗಣಿಸಿ ಪ್ರಶಂಸಾ ಪತ್ರ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ದರ ಏರಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಹಂತ ಹಂತವಾಗಿ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಬೆಂಗಳೂರಿನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಚಾಲನೆ. ಎಸ್ಐಆರ್ನಲ್ಲಿ ನೋಟಿಸ್ ಪಡೆದ ವ್ಯಕ್ತಿಗಳ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವಂತೆ ಆಯೋಗ ಸೂಚನೆ. ರಾಜ್ಯದಲ್ಲಿ ಮೇಲ್ಮನೆ ಚುನಾವಣೆಯನ್ನ ಒಟ್ಟಾಗಿ ಎದುರಿಸಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಆಲೂಗಡ್ಡೆ ಬೇಸಾಯದ ಸುಧಾರಿತ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಪ್ರಸಾದ್ ಪಿ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಅನೇಕ ವರ್ಷಗಳಿಂದ ಡಾಕ್ಟರ್ ಪ್ರಸಾದ್ ಅವರು ಈ ಒಂದು ಬೆಳೆಯ ಬೇಸಾಯದಲ್ಲಿ ತಮ್ಮದೇ ಆದ ಒಂದು ಅನುಭವವನ್ನು ಇವತ್ತು ನಮ್ಮ ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರಸಾದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ.
5: ಇವತ್ತು ನಮ್ಮ ರೈತರಿಗೆ ಆಲೂಗಡ್ಡೆ ಬೇಸಾಯದ ಪೂರ್ವ ಸಿದ್ಧತೆ ಹೆಂಗಿರಬೇಕು, ಮತ್ತೆ ಅದರಲ್ಲಿ ಯಾವ್ಯಾವ ತಳಿಗಳು ಬರ್ತವೆ, ಯಾವ ಮಣ್ಣು ನಮ್ಮ ಆಲೂಗಡ್ಡೆ ಬೆಳೆಗೆ ಸೂಕ್ತ, ಮತ್ತೆ ಇಳುವರಿ ಯಾವ ತರ ಬರುತ್ತೆ, ಹೀಗೆ ಸಂಪೂರ್ಣವಾಗಿ ಮಾಹಿತಿ ಮಾಡ್ಕೊಡ್ಬೇಕು ಡಾಕ್ಟರ್ ಪ್ರಸಾದ್ ಅವರೇ.
6: ಒಳ್ಳೆ ಪ್ರಶ್ನೆ. ಇವತ್ತು ಆಲೂಗಡ್ಡೆ ಕರ್ನಾಟಕದಲ್ಲಿ ಎರಡು ಹಂಗಾಮಿನಲ್ಲಿ ಬೆಳೀತಾ ಇದ್ದಾರೆ, ಒಂದು ಮುಂಗಾರು ಮತ್ತೆ ಹಿಂಗಾರು. ಏನು ಹಾಸನ ಮತ್ತು ಚಿಕ್ಕಮಂಗಳೂರು, ಧಾರವಾಡ, ಬೆಳಗಾಂ ಈ ಒಂದು ಜಿಲ್ಲೆಗಳಲ್ಲಿ ಮುಂಗಾರಿನಲ್ಲಿ ಮಳೆ ಆಶ್ರಿತವಾಗಿ ಮುಂಗಾರಿನಲ್ಲಿ ಆಲೂಗಡ್ಡೆನ ಬೆಳೀತಾ ಇದ್ದಾರೆ. ಅದೇ ರೀತಿ ಹಿಂಗಾರಿನಲ್ಲಿ ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇವೆರಡು ಜಿಲ್ಲೆಗಳಲ್ಲಿ ಹಿಂಗಾರಿನಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ದಾರೆ. ಈ ಒಂದು ಆಲೂಗಡ್ಡೆ ಬೆಳೆಗೆ ಒಂದು ಪೂರ್ವ ಸಿದ್ಧತಾ ಕ್ರಮ, ಈಗ ಏನು ಹಿಂಗಾರು ಬರುವಂತ ದಿನಗಳಲ್ಲಿ ಏನು ಹಿಂಗಾರು ಪ್ರಾರಂಭ ಆಗುತ್ತೆ ಅಂತ ದಿನಗಳಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಆಲೂಗಡ್ಡೆಯನ್ನ ಬಿತ್ತನೆಗೆ ಪ್ರಾರಂಭಿಸ್ತಾರೆ. ಅದಕ್ಕೆ ಕೆಲವು ಪೂರ್ವ ಸಿದ್ಧತಾ ಕ್ರಮಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಏನು ನಾವು ಆಳವಾದಂತ ಬೇಸಿಗೆಯಲ್ಲಿ ಆಳವಾದಂತ ಉಳುಮೆಯನ್ನ ಮಾಡಿ ಮಣ್ಣನ್ನ ಹದಗೊಳಿಸುವಂಥದ್ದು ಮತ್ತೆ ಮಣ್ಣನ್ನ ತಯಾರು ಮಾಡ್ಕೊಳ್ಳೋದು, 2-3 ಉಳುಮೆ ಮಾಡಿ ಹೊಲವನ್ನ ಅಥವಾ ಜಮೀನನ್ನ ಹದಗೊಳಿಸುವಂತದ್ದು ಬಿತ್ತನೆಗೆ, ಮತ್ತೆ ಬಿತ್ತನೆ ಬೀಜವನ್ನ ಆಯ್ಕೆ ಮಾಡುವಂಥದ್ದು ಬಹಳ ಜಾಗೃತೆಯಿಂದ ಕ್ರಮವನ್ನ ವಹಿಸಬೇಕಾಗತ್ತೆ. ಅದರಲ್ಲಿ ಬಿತ್ತನೆಗೆ ರೋಗ ಮುಕ್ತ ದೃಢೀಕೃತ ಬಿತ್ತನೆ ಬೀಜವನ್ನ ರೈತರು ಮಾರುಕಟ್ಟೆಗೆ ಹೋಗಿ ರಸೀತಿ ಬಿಲ್ಲಿನೊಂದಿಗೆ ಬೀಜವನ್ನ ಕೊಂಡ್ಕೋಬೇಕಾಗತ್ತೆ. ಮತ್ತೆ ಆ ಒಂದು ಹದ ಮಾಡಬೇಕಾಗತ್ತೆ. ಬೀಜವನ್ನ ನೇರವಾಗಿ ಕೋಲ್ಡ್ ಸ್ಟೋರೇಜ್ ಇಂದ ಅಥವಾ ಮಾರುಕಟ್ಟೆಯಿಂದ ತಂದು ಬಿತ್ತನೆ ಮಾಡೋಕ್ಕಾಗೋದಿಲ್ಲ. ಅದನ್ನ ಬಿತ್ತನೆಗೆ ಕೋಲ್ಡ್ ಸ್ಟೋರೇಜ್ ಇಂದ ಅಥವಾ ಮಾರುಕಟ್ಟೆಯಿಂದ ತಂದಂತ ಬಿತ್ತನೆಗಳ ರೋಗಮುಕ್ತ ದೃಢೀಕೃತ ಬಿತ್ತನೆ ಬೀಜವನ್ನ ರೈತರು ತಂದ ಮೇಲೆ ರೈತರು ಮನೆಗಳಲ್ಲಿ ನೆರಳಿನಲ್ಲಿ ತೆಳುವಾಗಿ ಹರಡಬೇಕಾಗತ್ತೆ. 10-15 ದಿನಗಳವರೆಗೆ ತೆಳುವಾಗಿ ಹರಡಿದಾಗ ಅದನ್ನ ಕ್ಯೂರಿಂಗ್ ಅಂತೀವಿ ನಾವು, ಪ್ರೀ ಸೋಯಿಂಗ್ ಕ್ಯೂರಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಅದ ಮಾಡುವಿಕೆ, ಬಿತ್ತನೆಗಿಂತ ಮುಂಚಿತವಾಗಿ ಬಿತ್ತನೆ ಗೆಡ್ಡೆಗಳನ್ನ ನಾವು 10-15 ದಿನಗಳ ಕಾಲ ನೆರಳಿನಲ್ಲಿ ತೆಳುವಾಗಿ ಹರಡಿ ಅದವನ್ನ ಮಾಡಬೇಕಾಗತ್ತೆ. ಆ ಒಂದು 15 ದಿನದಲ್ಲಿ ಗೆಡ್ಡೆಗಳು ಮೆದುವಾಗಿ ಮೊಳಕೆ ಒಡೆಯಲು ಪ್ರಾರಂಭ ಆಗುತ್ತೆ. ಏನು ಹೈಬ್ರಿಡ್ ಅಂತ ಏನು ಹೇಳ್ತೀವಿ ಅದು ಮೊಳಕೆ ಒಡೆಯಕ್ಕೆ ಪ್ರಾರಂಭ ಆಗುತ್ತೆ. ಆ ಹಂತದಲ್ಲಿ ನಾವು ಆಲೂಗೆಡ್ಡೆ ಬಿತ್ತನೆಯನ್ನ ನಾವು ಬೀಜೋಪಚಾರವನ್ನು ಮಾಡಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಇದರಲ್ಲಿ ಹಲವಾರು ಆಲೂಗೆಡ್ಡೆಯಲ್ಲಿ ಹಲವಾರು ತಳಿಗಳಿದ್ದಾವೆ, ಕುಫ್ರಿ ಜ್ಯೋತಿ, ಕುಫ್ರಿ ಮಾಲಿನಿ. ಈಗ ನಮ್ಮ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮಳ್ಳಿ ಕಾವಲ್ ಹಾಸನದವರು ಸಹ ಒಂದು ತಳಿಯನ್ನ ಶಿಫಾರಸು ಮಾಡಿದ್ದಾರೆ ಈ ಒಂದು ದಕ್ಷಿಣ ಕರ್ನಾಟಕ ಅಂದ್ರೆ ಕರ್ನಾಟಕಕ್ಕೆ. ಅದರಲ್ಲಿ ಕುಫ್ರಿ ಕರಣ್ ಅಂತ ಒಂದು ಎಲ್ಲಾ ಭಾಗದಲ್ಲೂ ಬೆಳಿಬಹುದು, ಕರ್ನಾಟಕಕ್ಕೆ ಶಿಫಾರಸಾಗಿರುವಂತ ಒಂದು ತಳಿ ಕುಫ್ರಿ ಕರಣ್ ಅನ್ಬಿಟ್ಟು. ಅದು ಅಂಗಮಾರಿ ರೋಗಕ್ಕೆ ರೋಗ ನಿರೋಧಕತೆಯ ಶಕ್ತಿಯನ್ನು ಹೊಂದಿದೆ. ಅದ್ರ ಬಿಟ್ರೆ ಕುಫ್ರಿ ಮಾಲಿನೂ ಸಹ ತಕ್ಕ ಮಟ್ಟಿಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಅಂಗಮಾರಿ ರೋಗಕ್ಕೆ ಹೊಂದಿದೆ ಕುಫ್ರಿ ಮಾಲಿನಿ. ನಂತರ ಒಂದು ಮುಖ್ಯವಾದ ಪ್ರಾಮುಖ್ಯವಾದಂತ ತಳಿ ಅಂದ್ರೆ ಕುಫ್ರಿ ಜ್ಯೋತಿ, ಅದು ಸಹ ಈ ಒಂದು ಭಾಗದಲ್ಲಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಹಲವಾರು ಕುಫ್ರಿ ಪುಕ್ರಾಜ್ ಅಂತ ಹೇಳಿದೆ ಇದೆ. ಮತ್ತೆ ಈ ಒಂದು ಏನು ಪ್ರೊಸೆಸಿಂಗ್

0: ನಮ್ಮ ಕರ್ನಾಟಕಕ್ಕೆ ಶಿಫಾರಸಾಗಿದೆ. ಅದು ಚಿಪ್ಸ್ ಮೇಕಿಂಗ್ಗೆ ಅದು ಸೂಕ್ತವಾದಂಥ ತಳಿ. ಮತ್ತು ಫಿಂಗರ್ ಫ್ರೈಸ್ ಸಹ ಹಾಗೆ, ಒಂದು ಫ್ರೈಸೋನಾ ಅಂತ ಒಂದು ತಳಿ ಸಹ ಈ ಒಂದು ಫಿಂಗರ್ ಫ್ರೈಸ್ಗೆ ಸೂಕ್ತವಾದಂಥ ತಳಿಗಳು. ಈ ಒಂದು ತಳಿಗಳನ್ನು ನಮ್ಮ ಏನು ಮಾರುಕಟ್ಟೆಗೆ ಬೇಡಿಕೆಗೆ ಅನುಗುಣವಾಗಿ ನಾವು ತಳಿಗಳನ್ನು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಮತ್ತೆ ರೋಗ ನಿರೋಧಕ ಶಕ್ತಿಗೆ ಅನುಗುಣವಾಗಿ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಂತದ್ದು.
1: ಈಗ ಡಾಕ್ಟರ್ ಪ್ರಸಾದ್ ಅವರೇ, ನರ್ಸರಿ ಮಾಡಬೇಕಾಗತ್ತೆ ಆರಂಭದಲ್ಲಿ, ಪೊಟ್ಯಾಟೋ ಒಂದು ಎಕರೆಗೆ ಯಾವ ತರ ನಾವು ಬಳಸಬೇಕಾಗತ್ತೆ, ಈಗ ಕಟಿಂಗ್ಸ್ ಅನ್ನ ಮಾಡಬೇಕಾಗತ್ತಾ ಅಥವಾ ಬೇರೆ ಯಾವ್ದಾದ್ರು ಪದ್ಧತಿ ಇದಾವ?
0: ಇದು ಏನಂದ್ರೆ, ಈ ಆಲೂಗೆಡ್ಡೆಯಲ್ಲಿ ನಮ್ಮ ಕೋಲಾರ ಭಾಗದ ರೈತರು, ಏನು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರೈತರು, ಉಂಡೆಗೆಡ್ಡೆಯನ್ನ ಹಾಕುವಂತ ಒಂದು ಪದ್ಧತಿ ಇದೆ.
1: ಇಡೀ ಗೆಡ್ಡೆನೆ
0: ಬಿತ್ತನೆಗೆ ಅದ ಮಾಡಿ, ಇಡೀ ಗೆಡ್ಡೆನೆ ಬಿತ್ತನೆ ಮಾಡಂತದನ್ನ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಂತದ್ದು ಪ್ರಕೃತಿ. ಬೀಜೋಪಚಾರ ಅಂದ್ರೆ ಈಗ ಒಂದು ಅಂಗಮಾರಿ ರೋಗ ಮತ್ತೆ ದುಂಡಾಣು ರೋಗಕ್ಕೆ ಒಂದು ಬೀಜೋಪಚಾರವನ್ನ ಇದು ಮಾಡಬೇಕಾಗತ್ತೆ. ಒಂದು ಲೀಟರ್ ದ್ರಾವಣಕ್ಕೆ ನಾವು 2 ಗ್ರಾಮ್ ಮೆಟಲಾಕ್ಸಿಲ್ ಅಂತ ಒಂದು ಔಷಧಿಯನ್ನ, ಶಿಲೀಂಧ್ರ ನಾಶಕವನ್ನ ಮಿಶ್ರಣ ಮಾಡಿ, ಮತ್ತು ಅದ್ರ ಜೊತೆಗೆ 1/4 ಗ್ರಾಮ್ ಸ್ಟ್ರೆಪ್ಟೋಮೈಸಿನ್ ಅಂತ ಒಂದು ದುಂಡಾಣು ನಾಶಕವನ್ನು ಮಿಶ್ರಣ ಮಾಡಿದಂತ ಒಂದು ದ್ರಾವಣದಲ್ಲಿ, ಏನು ಇಡೀ ಗೆಡ್ಡೆಯನ್ನ ಆ ದ್ರಾವಣದಲ್ಲಿ ಏನು ಒಂದು 200 ಲೀಟರ್ಗೆ ಒಂದು 200 ಗ್ರಾಮ್ ಮೆಟಲಾಕ್ಸಿಲ್ ಶಿಲೀಂಧ್ರ ನಾಶಕ ಬೇಕಾಗಿರುತ್ತೆ. ಅದೇ ರೀತಿ 100 ಗ್ರಾಮ್ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ದುಂಡಾಣು ನಾಶಕವನ್ನು ಮಿಶ್ರಣ ಮಾಡಿದಂಥ ದ್ರಾವಣದಲ್ಲಿ ನಾವು ಆಲೂಗೆಡ್ಡೆಯನ್ನ 15-20 ನಿಮಿಷ ಅಥವಾ 1/2 ಗಂಟೆ ಆ ಸೊಲ್ಯೂಷನ್ನಲ್ಲಿ ಹದ್ದಿ ನಾವು ನಂತರ ನೆರಳಿನಲ್ಲಿ ಅರಡಿ ಒಂದು ದಿನ ಬಿಟ್ಟು ನಾವು ಬಿತ್ತನೆಯನ್ನು ಮಾಡುವಂಥದ್ದು ಇದೆ. ಇದು ಇಡೀ ಗೆಡ್ಡೆಯನ್ನು ಬಿತ್ತನೆ ಮಾಡುವಂಥ ಒಂದು ವಾಡಿಕೆ ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಇದೆ. ಅದರ ವ್ಯತಿರಿಕ್ತವಾಗಿ ನಮ್ಮ ಹಾಸನ ಚಿಕ್ಕಬಳ್ಳಾಪುರದಲ್ಲಿ
1: ಅವರು
0: ಉಳಿದ ಕರ್ನಾಟಕ ಭಾಗದಲ್ಲೂ ಸಹ ಕೆಲವು ಭಾಗಗಳಲ್ಲಿ ನಾವು ಗೆಡ್ಡೆಯನ್ನು 2 ಭಾಗ ಮಾಡಿ ರೀತಿ ಕಣ್ಣುಗಳ ಆಧಾರ ಮತ್ತು ಗೆಡ್ಡೆಯ ಗಾತ್ರದ ಆಧಾರ ನೋಡಿಕೊಂಡು 2 ಭಾಗ ಅಥವಾ 3 ಭಾಗ ಒಂದು ಮಾಡಿ ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆಯನ್ನು ಮಾಡ್ತೇವೆ. ಈಗ ನಾನು ಕಣ್ಮಟ್ಟಿಗೆ ಹಾಸನ ಮತ್ತು ಚಿಕ್ಕಬಳ್ಳಾಪುರದಲ್ಲಿ 2 ಭಾಗನ ಒಂದು ಗೆಡ್ಡೆಯನ್ನು 2 ಭಾಗವನ್ನು ಮಾಡಿ ಕಟ್ ಮಾಡಿ ತದನಂತರ ಬೀಜೋಪಚಾರ ಬಿತ್ತನೆಯನ್ನು ಮಾಡೋಂಥದ್ದು ಇದೆ. ಬಟ್ ಗೆಡ್ಡೆಯನ್ನು ಕಟ್ ಮಾಡೋಂಥದ್ದು ಭಾಗ ಮಾಡೋಂಥ ರೈತರುಗಳು ಅದರಲ್ಲಿ ಗಣನೀಯವಾಗಿ ಗಮನಿಸಬೇಕಾದಂಥದ್ದು, ಒಂದು ಪೀಸ್ ಆಲೂಗೆಡ್ಡೆ ಬಿತ್ತನೆಯ ಪೀಸ್ ಅಥವಾ ಗೆಡ್ಡೆ 35-40 ಗ್ರಾಮ್ ಕನಿಷ್ಠ ತೂಕವನ್ನು ಇರಬೇಕಾಗತ್ತೆ. ಅದನ್ನು ನೋಡ್ಕೊಂಡು ಮತ್ತೆ ಒಂದು ಪೀಸ್ ಅಥವಾ ಒಂದು ಗೆಡ್ಡೆ 2-3 ಕಣ್ಣುಗಳನ್ನು ಹೊಂದಿರಬೇಕು, 35-40 ಗ್ರಾಮ್ ತೂಕವನ್ನು ಹೊಂದಿರಬೇಕಾಗತ್ತೆ. ಅಂತ ಕಟ್ಟು ಮಾಡಿದಂತ ಗೆಡ್ಡೆಯನ್ನ ನಾನೇನು ಮೊದಲೇ ತಿಳಿಸಿದ ಹಾಗೆ ಸ್ಟ್ರೆಪ್ಟೋಮೈಸಿನ್ ಮತ್ತೆ ದುಂಡಾಣು ನಾಶಕ ಮತ್ತು ಶಿಲೀಂಧ್ರ ನಾಶಕವಾದಂತಹ ಮೆಟಲಾಕ್ಸಿಲ್ ಅದನ್ನ ಆ ಒಂದು ದ್ರಾವಣದಲ್ಲಿ ಒಂದು 15-20 ನಿಮಿಷಗಳ ದ್ರಾವಣದಲ್ಲಿ ಹದ್ದಿ ನಂತರ ನೆರಳಿನಲ್ಲಿ ಅರಡಿ ಒಂದು ದಿನ ಅಥವಾ 2 ದಿನ ಬಿಟ್ಟು ಬಿತ್ತನೆಯನ್ನು ಮಾಡಬೇಕಾಗತ್ತೆ.
1: ಈಗ ತಾವು ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೀರಿ, ನಮ್ಮ ಬಟಾಟೆ ಬೆಳೆಗೆ ಯಾವ ಮಣ್ಣು ಸೂಕ್ತ? ಅನೇಕರು ಅನೇಕ ರೀತಿಯಿಂದನು ಈಗ ಹೊಸ ಹೊಸ ಪದ್ಧತಿಯಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಮಣ್ಣನ್ನ ತೆಗೆದು ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟು, ಅಂದ್ರೆ ಅದು ನೆಲ ತಾಗ್ದಿದ್ದಂಗೆ ಮೇಲ್ಗಡೆ ಸ್ವಲ್ಪ ಜಾಗ ಎತ್ತರ ಜಾಗದಲ್ಲಿ ಇಟ್ಟು ಒಂದು ಚೀಲದಲ್ಲಿ ಕೂಡ ಮಣ್ಣು ಗೊಬ್ಬರನ ತುಂಬಿ ಮೇಲೆ ಏನು ಬಟಾಟೆ ತುಂಡುಗಳನ್ನ ಅಥವಾ ಮತ್ತೇನು ಪದ್ಧತಿನ ಅದನ್ನು ಇಟ್ಟು ಒಂದು ತನ್ನಷ್ಟಕ್ಕೆ ತಾನು ಅದು ಗಾಳಿ ಎಲ್ಲ ಒಳಗಡೆ ಮಣ್ಣಿಗೆ ಸೇರ್ಕೊಳ್ಳುತ್ತೆ, ಗಾಳಿ ಆಡ್ತಾ ಇರ್ತದೆ, ಒಳ್ಳೆ ಬೆಳೆ ತೆಗಿತಾ ಇದ್ದಾರೆ, ಅದು ಕೂಡ ನಾವು ನೋಡಿದ್ದೇವೆ.
0: ಈ ಆಲೂಗೆಡ್ಡೆ ಬಿತ್ತನೆಯಲ್ಲಿ 2 ವಿಧ ಇದೆ ಮಣ್ಣು. ನೀವಾಗಿದೆ ಸೂಕ್ತವಾದಂಥ ಕೆಂಪು ಗೋಡು ಮರಳು ಮಿಶ್ರಿತವಾದಂಥ ಮಣ್ಣು ಈ ಆಲೂಗೆಡ್ಡೆ ಬೆಳೆಗೆ ಸೂಕ್ತವಾದಂಥ ಮಣ್ಣು, ಕೆಂಪು ಗೋಡು ಮರಳು ಮಿಶ್ರಿತವಾದ ಮಣ್ಣು. ಮತ್ತೆ ಏನು ತಟಸ್ಥ ರಸಸಾರ ಇದ್ರೆ ಈ ಮಣ್ಣಿನಲ್ಲಿ ಈ ಒಂದು ಆಲೂಗೆಡ್ಡೆ ಬೆಳೆಗೆ ಮಣ್ಣಿನ ತಟಸ್ಥ ರಸಸಾರ ಸೂಕ್ತವಾದಂಥ ಆಲೂಗೆಡ್ಡೆ ಬೆಳೆಗೆ ಅನುಕೂಲ ಆಗುತ್ತೆ. ನಂತರ 2 ಪದ್ಧತಿಯಲ್ಲಿ ಈ ಒಂದು ಆಲೂಗೆಡ್ಡೆಯನ್ನು ಬಿತ್ತನೆ ಮಾಡ್ತಾರೆ. ಒಂದು ಜೋಡಿ ಸಾಲು ಏರುಮಡಿ ಪದ್ಧತಿಯಲ್ಲಿ ಒಂದು ಆಲೂಗೆಡ್ಡೆ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಏನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ರೈತರು ಏರುಮಡಿಯಲ್ಲಿ ಜೋಡಿ ಸಾಲು ಪದ್ಧತಿಯಲ್ಲಿ ಆಲೂಗೆಡ್ಡೆ ಬಿತ್ತನೆ ಮಾಡ್ತಿದ್ದಾರೆ. ಯೂಶಲಿ 20-25 ಸೆಂಟಿಮೀಟರ್ ಎತ್ತರವಾದಂತಹ ಒಂದು ಬೆಡ್ ಅನ್ನು ಮಾಡಿ, 1 ಮೀಟರ್ ಅಗಲವಾದಂತಹ ಒಂದು ಬೆಡ್ ಮಾಡಿ, ಅದರ ನಡುವೆ ಸಾಲಿಂದ ಸಾಲಿಗೆ 1 ಮೀಟರ್ ಬೆಡ್ಡಿನಲ್ಲಿ ಸಾಲಿಂದ ಸಾಲಿಗೆ 45-60 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಜೋಡಿ ಸಾಲು ಬಿತ್ತನೆಯನ್ನು ಮಾಡ್ತಾರೆ.
1: ಗೆಡ್ಡೆಯಿಂದ
0: ಗೆಡ್ಡೆಗೆ ಗೆಡ್ಡೆಯಿಂದ ಗೆಡ್ಡೆಗೆ ಅದೇ ಏರುಮಡಿ ಪದ್ಧತಿಯಲ್ಲಿ 1 ಮೀಟರ್ ಅಗಲ ಇದ್ದಂತ ಒಂದು ಏರುಮಡಿಯಲ್ಲಿ ಸಾಲಿಂದ ಸಾಲಿಗೆ 45-60 ಸೆಂಟಿಮೀಟರ್ ಅಂತರದಲ್ಲಿ ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಬಿತ್ತನೆಯನ್ನು ಮಾಡ್ತಾರೆ ಜೋಡಿ ಸಾಲು ಪದ್ಧತಿಯಲ್ಲಿ. ನಂತರ 2 ಜೋಡು ಬೀಜವನ್ನ ಬಿತ್ತನೆ ಮಾಡ್ತಾರೆ ಆಲೂಗೆಡ್ಡೆ ಬೀಜವನ್ನ. 2 ಜೋಡಿ ಸಾಲುಗಳ ಮಧ್ಯದಲ್ಲಿ 1 ಡ್ರಿಪ್ ಲೈನ್ ಅನ್ನ ಸಹ ಹನಿ ನೀರಾವರಿಗೆ ಸಹ ನೀರನ್ನ ಪೂರೈಕೆ ಮಾಡುವಂಥದ್ದನ್ನು ಡ್ರಿಪ್ ಅನ್ನ ಅಳವಡಿಸ್ಕೊಳ್ಳೋದು ಸಹ ಇದೆ. ಇದು ಈ ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಬಿತ್ತನೆ ಮಾಡುವ ಪದ್ಧತಿ. ಅದೇ ರೀತಿ ನಮ್ಮ

0: ಹಾಸನ್ ಕಡೆಗೆ ಹೋದ್ರೆ
1: ಉತ್ತರ
0: ಕರ್ನಾಟಕ ಹಾಸನ ಬೆಳಗಾಮು ಈ ಒಂದು ಜಿಲ್ಲೆಗಳಲ್ಲಿ ಮುಂಗಾರಿನಲ್ಲಿ ಬೆಳೆಯುವಂತ ಆಲೂಗಡ್ಡೆ ಒಂದು ಇದರಲ್ಲಿ ಅವರು ಜೋಡಿ ಸಾಲು ಮತ್ತು ಏರುಮಡಿ ಪದ್ಧತಿಯನ್ನ ಅವರು ಅಳವಡಿಸಿಕೊಳ್ಳೋದಿಲ್ಲ. ಅವರು 60 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಗೆಡ್ಡೆಯಿಂದ ಗೆಡ್ಡೆಗೆ 20 ಸೆಂಟಿಮೀಟರ್ ಅಂತರವನ್ನು ಕೊಟ್ಟು ಸಾಲಿನಲ್ಲಿ ಬಿತ್ತನೆಯನ್ನು ಮಾಡ್ತಾರೆ. ಬಿತ್ತನೆಯನ್ನು ಮಾಡಿ ನಂತರ ನಾಟಿ ಮಾಡಿದ ಮೇಲೆ ಮಣ್ಣನ್ನು ಏರಿಸ್ತೆ, ಗೊಬ್ಬರವನ್ನು ಕೊಟ್ಟು, ಏನು ಮೂಲ ಗೊಬ್ಬರ ಅಂತ ಏನು ಹೇಳ್ತೀವಿ, ಸಾರಜನಕ ರಂಜಕ ಪೊಟಾಶ್ ಅನ್ನ, ಮೂಲ 50% ಸಾರಜನಕ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ರಂಜಕ ಮತ್ತು 100% ಪೊಟಾಶ್ ಅನ್ನ ಕೊಟ್ಟು ಬಿತ್ತನೆ ಮಾಡುವಂತ ಸಮಯದಲ್ಲಿ ಪಕ್ಕದಲ್ಲಿ ಸಾಲಿಗೆ ಗೊಬ್ಬರವನ್ನು ಕೊಟ್ಟು ಮಣ್ಣನ್ನು ಏರಿಸ್ತಾರೆ. ಇದು ನಮ್ಮ ಹಾಸನ, ಚಿಕ್ಕಮಗಳೂರು ಮತ್ತೆ ಧಾರವಾಡ ಮತ್ತೆ ಬೆಳಗಾವಿ ಜಿಲ್ಲೆಗಳಲ್ಲಿ ಬೆಳೆಯುವಂತ ಒಂದು ಪದ್ಧತಿ. ಬಟ್ ಎರಡೂ ಅದದೇ ಆದಂತಹ ತನ್ನ ನ್ಯೂನತೆಗಳು ಮತ್ತೆ ಪ್ರಾಮುಖ್ಯತೆಯನ್ನು ಸಹ ಎರಡು ಪದ್ಧತಿಗಳು ಸಹ ಹೊಂದಿದೆ. ನಂತರ ಈ ಒಂದು ಬಿತ್ತನೆ ಆದ ನಂತರ ಈ ಒಂದು ಕಳೆನಾಶಕವನ್ನ, ಇವತ್ತು ಕೂಲಿ ಆಳುಗಳ ಅಭಾವವನ್ನು ಸಹ ಇರೋದ್ರಿಂದ ಕಳೆನಾಶಕ ಸೆಲೆಕ್ಟಿವ್ ಹರ್ಬಿಸೈಡ್ ಅಂತ ಏನು ಹೇಳ್ತೀವಿ, ಆಲೂಗಡ್ಡೆಗೆ ಒಂದು ಸೆಲೆಕ್ಟಿವ್ ಹರ್ಬಿಸೈಡ್ ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು ಮೆಟ್ರೋವಿಸಿನ್ ಅಂತ ಒಂದು ಕಳೆನಾಶಕ ಸಹ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದು 300 ಗ್ರಾಮು ಒಂದು ಎಕರೆಗೆ ಒಂದು ಇದಾಗುತ್ತೆ, 300 ರಿಂದ 400 ಗ್ರಾಮ್ ಕೋಡು ಫಾರ್ಮ್ ರೂಪದಲ್ಲಿ 300 ರಿಂದ 400 ಗ್ರಾಮ್ ಅಷ್ಟು ಒಂದು ಎಕರೆಗೆ ಒಂದು ಔಷಧಿಯನ್ನ ಕಳೆನಾಶಕವನ್ನು ತಗೊಂಡು ನೀರಿನಲ್ಲಿ ಮಿಶ್ರಣ ಮಾಡಿ 1 ಲೀಟರ್ ನೀರಿಗೆ 1.5 ರಿಂದ 2 ಗ್ರಾಮ್ ಅಷ್ಟು ಮಿಶ್ರಣ ಮಾಡಿ ನಾವು ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಅದು ಬಿತ್ತನೆಯಾದ 2-3 ದಿನಗಳ ಒಳಗಡೆ ಅದವರಿತ ತೇವಾಂಶವನ್ನು ಇಟ್ಟುಕೊಂಡು ಸಿಂಪಡಣೆಯನ್ನ, ಕಳೆನಾಶಕ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಇದನ್ನ ಬಿಟ್ಟು ಸಹ ಕೆಲವು ಅಲಾಕ್ಲೋರ್ ಅಂತ ಒಂದಿದೆ, ಮತ್ತೆ ಫ್ಲೋರೋಫಿನ್ ಅಂತ ಒಂದು ಇದೆ. ಫ್ಲೋರೋಫಿನ್ ಆದ್ರೆ 800 ml ಒಂದು ಎಕರೆಗೆ, ಅಲಾಕ್ಲೋರ್ ಅಂತ ಆದ್ರೆ 800 ml ಒಂದು ಎಕರೆಗೆ ಔಷಧಿಯನ್ನ ನಾವು ನೀರಿನಲ್ಲಿ ಮಿಶ್ರಣ ಮಾಡಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದು ಈ ಒಂದು ಎಲ್ಲ ಕಳೆನಾಶಕಗಳು, ಮೆಟ್ರೋಬಿಸಿನ್ ಇರ್ಬೋದು, ಅಲಾಕ್ಲೋರ್ ಇರ್ಬೋದು, ಅಥವಾ ಫ್ಲೋರೋಫಿನ್ ಇರ್ಬೋದು, ಇವೆಲ್ಲ ಆಲೂಗೆಡ್ಡೆಗೆ ಸೆಲೆಕ್ಟಿವ್ ಹರ್ಬಿಸೈಡ್ ಆಗಿ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಅದನ್ನು ನೀವು ಬಿತ್ತನೆಯಾದ 2 ಅಥವಾ 3 ದಿನಗಳ ಒಳಗಾಗಿ ಅದವರಿತ ತೇವಾಂಶವನ್ನು ಇಟ್ಟುಕೊಂಡು ಭೂಮಿಯಲ್ಲಿ ನೀವು ಸಿಂಪಡಣೆ ಮಾಡಿದ್ದೀರಲ್ಲಿ ಈ ಕಳೆ ಕಳೆನಾಶಕವನ್ನು ಸಂಪೂರ್ಣವಾಗಿ 25-35 ದಿನಗಳವರೆಗೂ ಸಹ ಕಳೆ ರಹಿತವಾದಂಥ ಬೆಳೆಯನ್ನು ನಾವು ಬೆಳೆಸ್ಬೋದು.
1: ಇನ್ನೊಂದು ಡಾಕ್ಟರ್ ಪ್ರಸಾದ್ ಅವರೇ, ಈಗ ನಮ್ಮ ಬಟಾಟೆ ಬೆಳೆನ ನಿರ್ವಹಣೆ ಹೆಂಗೆ ಮಾಡಬೇಕು ಅದನ್ನು ಹೇಳಿ.
0: ನಿರ್ವಹಣೆ
1: ಯಾಕಂದ್ರೆ ಈಗ ಆರಂಭದಲ್ಲಿ ನೀವು ಸಸಿ ನೆಟ್ಟಿರ್ತೀರಿ, ಮತ್ತೆ ಅದು ಆರಂಭದಲ್ಲಿ ನೀರು ಗೊಬ್ಬರ ಎಲ್ಲ ಪೂರೈಕೆ ಮಾಡ್ತೀರಿ, ಆ ನಂತರದ ಹಂತ ತುಂಬಾ ಮುಖ್ಯವಾದ ಹಂತ.
0: ನಂತರಗಳಲ್ಲಿ ಈಗ ಆವಾಗಲೇ ಹೇಳಿದೆ ನಾನು, ಬಿತ್ತನೆ ಮಾಡುವ ಸಮಯದಲ್ಲಿ 10% ಸಾರಜನಕವನ್ನ ಪೂರ್ತಿ ಪ್ರಮಾಣ ರಂಜಕ ಪೊಟಾಷ್ ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಎಕರೆಗೆ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟಾಷ್ ಗೊಬ್ಬರ ಯೂಶಲಿ 40-30-40 kg ಸಾರಜನಕ ರಂಜಕ ಪೊಟಾಷು, ಅದು ಯೂರಿಯಾ ಮತ್ತು SSP ಮತ್ತು ಮ್ಯೂರೇಟ ಪೊಟಾಷ್ ರೂಪದಲ್ಲಿ ಹೇಳೋದಾದ್ರೆ ಯೂರಿಯಾ 87 kg ಒಂದು ಎಕರೆಗೆ, SSP 188 kg ಒಂದು ಎಕರೆಗೆ, ಮ್ಯೂರೇಟ ಪೊಟಾಷ್ 50 kg ಒಂದು ಎಕರೆಗೆ ನಾವು ಕೊಡಬೇಕಾಗತ್ತೆ. ಇದನ್ನ 1/2 ಸಾರಜನಕವನ್ನ ನಾವು ಬಿತ್ತನೆ ಹಂತದಲ್ಲಿ ಕೊಡ್ತೀವಿ, ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟಾಷನ್ನ ಬಿತ್ತನೆ ಸಮಯದಲ್ಲೇ ಕೊಡ್ತೇವೆ. ಏರುಮಡಿ ಪದ್ಧತಿ ಇರ್ಬೋದು ಅಥವಾ ಸಾಲುವ ಪದ್ಧತಿಯಲ್ಲಿದ್ರು ಸಹ ನಾವು ಶಿಫಾರಸು ಪ್ರಮಾಣದ 1/2 ಸಾರಜನಕ ಪೂರ್ತಿ ಪ್ರಮಾಣದ ರಂಜಕ ಪೊಟಾಷನ್ನ ಕೊಡ್ತೇವೆ. ಇದ್ರ ಜೊತೆಗೆ ನಾವು ತಿಪ್ಪೆ ಗೊಬ್ಬರವನ್ನು ಸಹ 10 ಟನ್ ಒಂದು ಎಕರೆಗೆ ಶಿಫಾರಸು ಮಾಡಲಾಗಿದೆ, ಅದನ್ನು ಸಹ ಕೊಡ್ತೇವೆ. ಮತ್ತೆ 300 kg ಅಷ್ಟು ನೀಮ್ ಪೌಡರ್ನು ಸಹ ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ, 1 ವಾರ 10 ದಿನಗಳ ಮುಂಚಿತವಾಗಿ ತಿಪ್ಪೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಅಥವಾ ಬೇವಿನ ಪೌಡರ್ನ 300 ಗ್ರಾಮ್ ಅಷ್ಟು ಭೂಮಿಗೆ ಚೆಲ್ಲಿ ಮಣ್ಣಿಗೆ ಸೇರಿಸಿ 10-15 ದಿನ ಬಿಟ್ಟು ಬಿತ್ತನೆ ಮಾಡ್ತೀವಿ.
1: ಡಾಕ್ಟರ್ ಪ್ರಸಾದ್ ಅವರೇ, ಈಗ ತಾವು ಬೇವಿನ ಪುಡಿ ಮತ್ತೆ ಬೇವಿನ ಹಿಂಡಿ ಅಂದ್ರಲ್ಲ, ಇದ್ರ ವ್ಯತ್ಯಾಸ ಏನು? ಯಾಕಂದ್ರೆ ಬೇವಿನ ಹಿಂಡಿನ ನಾವೆಲ್ಲ ಕಡೆ ಉಬ್ಬಳ

0: ಹಾಗಾಗಿ ಬೇವಿನ ಹಿಂಡಿ ಒಸಿ ಕ್ವಾಲಿಟಿ ಚೆನ್ನಾಗಿದೆ,
1: ಬಹಳ ಸುಲಭ ಅಲ್ಲ ನಿಮ್ಮ ಪೌಡರ್
0: ನಿರ್ವಹಣೆ ಸ್ವಲ್ಪ ಬಹಳ ಸುಲಭ. ಮತ್ತೆ ಇದು ಯಾವುದೇ ನಾವು ಜೈವಿಕ ಶಿಲೀನಾಶಕ ಆದಂತಹ ಟ್ರೈಕೋಡರ್ಮಾ ಸೂಡೋಮೋನಸ್ ಸಹ ಬೇವಿನ ಪುಡಿಗೆ ನಾವು ಮಿಶ್ರಣ ಮಾಡಿ ಉಪಯೋಗಿಸಬಹುದು, ಅಥವಾ ತಿಪ್ಪೆ ಗೊಬ್ಬರಕ್ಕೆ ನಾವು ಮಿಶ್ರಣ ಮಾಡಿ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು 10-15 ದಿನಗಳ ಮುಂಚಿತವಾಗಿ ಮಣ್ಣಿಗೆ ಸೇರಿಸಿ ನಂತರ ಬಿತ್ತನೆಯನ್ನು ಮಾಡಬೇಕಾಗುತ್ತೆ. ತದನಂತರ ನಾನು ಅವಾಗಲೇ ಹೇಳಿದೆ, ಕಳೆನಾಶಕವನ್ನು ಸಿಂಪಡಣೆ ಮಾಡೋದು ಕಳೆ ನಿರ್ವಹಣೆಗಾಗಿ ಬಿತ್ತನೆಯಾದ 3 ದಿನಗಳ ಒಳಗಾಗಿ ಕಳೆನಾಶಕವನ್ನು ಸಿಂಪಡಣೆ ಮಾಡುವಂಥದ್ದು. ಜೋಡಿ ಸಾಲು ಏರುಮಡಿ ಪದ್ಧತಿಯಲ್ಲಿ ಬಿತ್ತನೆ ಮಾಡಿದಂತಹ ರೈತರುಗಳು 2 ಜೋಡಿ ಸಾಲುಗಳ ನಡುವೆ ಒಂದು ಡ್ರಿಪ್ ಲೈನ್ ಅನ್ನ ನಾವು ಹನಿ ನೀರಾವರಿಯನ್ನು ಪೂರೈಸಿಕೆ ನಾವು ಡ್ರಿಪ್ ಲೈನ್ ಅನ್ನು ಹೇಳಬೇಕಾಗುತ್ತೆ.
1: ಡಾಕ್ಟರ್ ಪ್ರಸಾದ್ ಅವರೇ, ನೀರಿನ ಪೂರೈಕೆ ಯಾವ ತರ ಇರಬೇಕು ಇಲ್ಲಿ ನಮ್ಮ ಬಟಾಟೆ ಬೆಳೆ ಬೇಸಾಯದಲ್ಲಿ?
0: ಯೂಶಲಿ ನೀರಿನ ಪೂರೈಕೆ ನಾವು ಹನಿ ನೀರಾವರಿ ಜೋಡಿ ಸಾಲು ಮತ್ತು ಏರುನಮ್ಮಡಿ ಪದ್ಧತಿಯಲ್ಲಿ ನಾವು ಹನಿ ನೀರಾವರಿಯಲ್ಲಿ ಸಹ ನಾವು ನೀರನ್ನ ಕೊಡ್ತೇವೆ. ಅದೇ ಯಾವ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಕೊಡಬೇಕು ಅಂದ್ರೆ ಪ್ರತಿ ಗಂಟೆಗೆ ನಾವು ಹನಿ ನೀರಾವರಿಯಲ್ಲಿ ನೀರನ್ನ ಕೊಡಂತ ರೈತರುಗಳು ಪ್ರತಿ ಗಂಟೆಗೆ ನಾವು 4 ಲೀಟರ್ ನೀರನ್ನ ನಾವು ಡ್ರಿಪ್ ಲೈನ್ ಮುಖಾಂತರ ನಾವು
1: ಒಂದು ಬಟಾಟೆ ಗಿಡದ ಬುಡದಲ್ಲಿ ಅಷ್ಟು ಕೊಡಬೇಕಾಗುತ್ತೆ.
0: ಅಲ್ಲ, ಒಂದು ಬಟಾಟೆ ಬುಡದಲ್ಲ, ಪ್ರತಿ ಗಂಟೆಗೆ ನಾವು ಒಂದು ಇದಕ್ಕೆ ಒಂದು ಗಂಟೆಯಲ್ಲಿ 4 ಲೀಟರ್ ಅಷ್ಟು ಡಿಸ್ಚಾರ್ಜ್ ಆಗಬೇಕಾಗುತ್ತೆ ಡ್ರಿಪ್ ಲೈನ್ ಅಲ್ಲಿ. ಅದನ್ನ ಆ ರೀತಿ ನಾವು ನೋಡ್ಕೊಂಡು ಅದವರಿತ ತೇವಾಂಶವನ್ನ ನಾವು 4 ಲೀಟರ್ ಅಂದ್ರೆ ಒಂದು ಯೂಶಲಿ ಅದವರಿತ ತೇವಾಂಶವನ್ನ ನೋಡ್ಕೊಂಡು ನಾವು ಪ್ರದೇಶ ಯೂಶಲಿ 1 ಮೀಟರ್ ಬೈ 1 ಮೀಟರ್ ಇದರಲ್ಲಿ ನಾವು ಒಂದು ಗಂಟೆಗೆ 4 ಲೀಟರ್ ಅಷ್ಟು ನೀರು ಡ್ರಿಪ್ ನಲ್ಲಿ ಮುಖಾಂತರ ಹರಿದು ಹೋಗೋ ರೀತಿ ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ರೈತರು ಬಂದವರು ಒಂದು ಗಮನಿಸಬೇಕಾದಂತಂದ್ರೆ ಅದವರಿತ ತೇವಾಂಶವನ್ನ ನಾವು ಕಾಪಾಡ್ಕೋಬೇಕಾಗತ್ತೆ. ಬೆಳೆ ಪೂರ್ತಿ
1: ಬೆಳವಣಿಗೆ
0: ಸಾಧ್ಯತೆ ಮಳೆಯನ್ನ ನೋಡ್ಕೊಂಡು ಮಳೆ ಬಿದ್ದಂತ
1: ಹೂವು ಎಲೆ ಎಲ್ಲ ಅದು ಹಸಿರಾಗೋ ಸಾಧ್ಯತೆಯೂ ಇರುತ್ತೆ.
0: ಅದನ್ನ ನಾವು ಅದವರಿತ ತೇವಾಂಶವನ್ನ ಬೆಳವಣಿಗೆ ಮತ್ತು ಮಳೆಯನ್ನ ನೋಡ್ಕೊಂಡು ಅದವರಿತ ತೇವಾಂಶವನ್ನ ನಾವು ಮೇಂಟೈನ್ ಮಾಡಬೇಕಾಗತ್ತೆ, ಅದನ್ನ ಕೊಡಬೇಕಾಗತ್ತೆ. ತದನಂತರದಲ್ಲಿ ನಾವು ಇನ್ನು ಉಳಿದಂತ ಏನು 35-40 ದಿನಗಳ ನಂತರ ಉಳಿದಂತ ಏನು 50% ಸಾರಜನಕವನ್ನು ನಾವು 35-40 ದಿನಗಳಲ್ಲಿ ನಾವು ಕೊಡಬೇಕಾಗತ್ತೆ. ಡ್ರಿಪ್ ಲೈನ್ ಅಡಾಪ್ಟ್ ಮಾಡ್ಕೊಂಡಿರುವಂಥವ್ರು ಹನಿ ನೀರಾವರಿ ರೂಪದಲ್ಲೂ ಸಹ ನೀರನ್ನು ಗೊಬ್ಬರವನ್ನು ಕೊಡ್ಬೋದು ಉಳಿದಂಥ 50% ಸಾರಜನಕವನ್ನು. ಇಲ್ಲ, ಈ ಸಾಲುಗಳಲ್ಲಿ ಬಿತ್ತನೆ ಮಾಡಿದಂಥ ರೈತರುಗಳು ಉಳಿದ 50% ಸಾರಜನಕವನ್ನು ನಾವು ಗೊಬ್ಬರವನ್ನು ಸಾಲಿನಲ್ಲಿ ಹಾಕಿ 25-30 ದಿನಗಳ ಒಳಗಡೆ ಮಣ್ಣನ್ನು ಏರಿಸಬೇಕಾಗತ್ತೆ. ಏನಕ್ಕೆ ನಾವು ಮಣ್ಣನ್ನು ಏರಿಸಬೇಕಾಗತ್ತೆ ಏಕಸಾಲು ಪದ್ಧತಿಯಲ್ಲಿ ಅಂತ ಅಂದರೆ, ನಾವು ಈ ಗೆಡ್ಡೆಗಳು ಏನು ಪಲ್ಲಿಗಳು ಹೊರಡ್ತವೆ, ಆ ಗೆಡ್ಡೆಗಳಾಗ್ತವೆ, ಆಲೂಗೆಡ್ಡೆ ಬಟಾಟೆ ಗೆಡ್ಡೆಗಳಾಗ್ತವೆ, ಆ ಒಂದು ಗೆಡ್ಡೆಗಳು ಮಣ್ಣು ಪೂರ್ತಿ ಅದನ್ನು ಆವರಿಸ್ಕೋಬೇಕಾಗತ್ತೆ. ಯಾವ ಗೆಡ್ಡೆಗಳು ಬೆಳವಣಿಗೆಯ ಹಂತದಲ್ಲಿ ಯಾವ ಗೆಡ್ಡೆಗಳು ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗ್ತವೆ ಅಂತ ಗೆಡ್ಡೆಗಳು ಹಸಿರಾಗ್ತವೆ. ಹಸಿರು ಗೆಡ್ಡೆಗಳಲ್ಲಿ ಸೊಲನಿನ್ ಅಂತ ಒಂದು ವಿಷಕಾರಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ಕಹಿ ಆಗು ಇರುತ್ತೆ, ಮತ್ತೆ ಅದು ತಿನ್ನಲು ಉಪಯೋಗಿಸಿಗೆ ಆರೋಗ್ಯವಲ್ಲ.
1: ಹಸಿರು ಇರಬಾರ್ದು
0: ಅದು ಸೊಲನಿನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದು ವಿಷಕಾರಿಯಾಗಿರುತ್ತದೆ.
1: ಅದನ್ನ ನೀವು ಮತ್ತೆ ಬೆಳಿಲಿಕ್ಕೆ ಉಪಯೋಗಿಸಬಹುದಲ್ಲ?
0: ಅದು ಬೆಳಿಲಿಕ್ಕೆ ಯೂಸ್ ಮಾಡಬಹುದು, ತಿನ್ನಕ್ಕೆ ಅದನ್ನ ಉಪಯೋಗಿಸಕ್ ಆಗೋದಿಲ್ಲ. ಅದರಿಂದ ಅದು ಸರಂತ ಗೆಡ್ಡೆಗಳಿಗೆ ಮಾರ್ಕೆಟ್ ಅಲ್ಲಿ
1: ಈಗ ನೀವು ಬಟಾಟೆನ ಎಷ್ಟು ತಿಂಗಳ ನಂತರ ನಾವು ಅದು ಕೊಯ್ಲು ಮಾಡಬಹುದು, ಕೀಳಬಹುದು?
0: ಈಗ ಕುಫ್ರಿ ಜ್ಯೋತಿ ಇರ್ಬೋದು, ಕುಫ್ರಿ ಹಿಮಾಲಿನ ಇರ್ಬೋದು, ಇಂಥ ಕುಫ್ರಿ ಕರಣ್ ಇರ್ಬೋದು, ಇವೆಲ್ಲ 95-100 ದಿನಗಳ ಒಂದು ಬೆಳವಣಿಗೆ ಅವಧಿ ಆಗಿರ್ತದೆ. 100 ದಿನಗಳಲ್ಲಿ ನಾವು ಗೆಡ್ಡೆಗಳನ್ನ ನಾವು ಮಣ್ಣಿನ ಅದ ನೋಡ್ಕೊಂಡು ಮಣ್ಣಿನಲ್ಲಿ ನಾವು ಈ ಕೆಲವು ಸಾಲಿನಿಂದ ನೇಗಿಲಿನ ರೂಪದಲ್ಲೂ ಸಹ ಗೆಡ್ಡೆಗಳನ್ನು ತೆಗಿತಾರೆ, ಇಲ್ಲ ಸಂಖ್ಯೆಯಲ್ಲಿ ಸಹ ಆಗದೆ ನಾವು ಗೆಡ್ಡೆಗಳನ್ನ ಹೊರಗಡೆ ತೆಗಿಬೋದು. ಒಂದು ಏನಂತ ಅಂದ್ರೆ, ನಾವು ಗೆಡ್ಡೆ ತೆಗೆದಂತ ಕಟಾವು ಮಾಡುವಂತ ಸಮಯದಲ್ಲಿ ಗೆಡ್ಡೆಗಳ ಸಿಪ್ಪೆ ಸುಲಿಯಬಾರದು. ನಾವು ಬೆರಳಿನಲ್ಲಿ ಆ ಗೆಡ್ಡೆಗಳನ್ನ ಉಜ್ಜಿದ್ದೇ ಆದಲ್ಲಿ ಯಾವ ಗೆಡ್ಡೆಗಳಲ್ಲಿ ಸಿಪ್ಪೆ ಹೊರಗಡೆ ಬರೋದಿಲ್ಲ, ಆ ಗೆಡ್ಡೆ ಸಂಪೂರ್ಣವಾಗಿ ಕುಯ್ಲು ಮಾಡಕ್ಕೆ ಅದವಾಗಿದೆ, ಯೋಗ್ಯವಾಗಿದೆ ಅಂತ ನಾವು ತಿಳ್ಕೊಂಡು ಏನು 95-100 ದಿನಗಳಲ್ಲಿ ನಾವು ಗೆಡ್ಡೆಗಳನ್ನ ಕಟಾವು ಮಾಡಬೇಕಾಗುತ್ತೆ.
1: ಒಂದು ವೇಳೆ ಪ್ರಸಾದ್ ಅವರೇ 95 ದಿನ ದಾಟ ತಪ್ಪ, 3 ತಿಂಗಳಾಗ್ಬಿಡ್ತು, 4 ತಿಂಗಳಾಯ್ತು ಅಂತ ಹೇಳ್ಕೊಳ್ರಿ, ಅದು ಸರಿನಾ?
0: ನಾವು ಯೂಶಲಿ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಅಂದ್ರೆ 100-110 ದಿನಗಳೊಳಗೆ ಆಲೂಗೆಡ್ಡೆಯನ್ನು ನಾವು ಕಟಾವು ಮಾಡಬೇಕಾಗುತ್ತೆ. ಬಹಳ ದಿನ ಇದಾದಾಗ ಊಜಿ ಕಾಟ ಇರುತ್ತೆ, ಗೆಡ್ಡೆ ಕೊರೆಯುವ ಹುಳು ಬಾಧೆಗೆ ತುತ್ತಾಗುತ್ತೆ.
1: ಅಂದ್ರೆ ಗೆಡ್ಡೆಗಳ ರುಚಿ ಚೇಂಜ್ ಆಗಿರುತ್ತೆ, ಅದರಲ್ಲಿ
0: ರುಚಿ ಚೇಂಜ್ ಆಗಿದ್ರೆ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಆ ಕೀಟಗಳ ಬಾಧೆ ಗೆಡ್ಡೆ ಕೊರೆಯಂತದ್ದು, ಗೆಡ್ಡೆಯನ್ನ ಸಿಪ್ಪೆನ ತಿನ್ನಂತದ್ದು ಇದೆಲ್ಲ ಮಾಡಿದಂತ ಸಂದರ್ಭದಲ್ಲಿ ಅದು ಮಾರುಕಟ್ಟೆಯಲ್ಲಿ ಗಣನೀಯ ಆಗುತ್ತೆ. ಇದ್ರ ಜೊತೆಗೆ ರೋಗಗಳು ಸಹ, ಏನು ಬೆಳವಣಿಗೆ ಹಂತದಲ್ಲಿ ಹಲವಾರು ರೋಗಗಳು ಸಹ ಆಲೂಗೆಡ್ಡೆಗೆ ಬರ್ತವೆ. ಅದರಲ್ಲಿ ಬಹುಮುಖ್ಯವಾದಂತ ರೋಗಗಳು ಅಂದ್ರೆ ಒಂದು ಅಂಗಮಾರಿ ರೋಗ, ಕೊನೆ ಅಂಗಮಾರಿ ರೋಗ, ಮತ್ತೆ ಒಂದು

0: ಬೇಗ ಅಂಗ ಒಂದು ಅರ್ಲಿ ಬ್ಲೈಟ್ ಮತ್ತೆ ಲೇಟ್ ಬ್ಲೈಟ್ ಅಂತ ಕರಿತೀವಿ. ಕೊನೆ ಅಂಗಮಾರಿ ರೋಗ ಮತ್ತೆ ಇನ್ನೊಂದು ಬೇಗನೆ ಬರುವಂತ ಒಂದು ಅಂಗಮಾರಿ ರೋಗ ಅಂತ ನಾವು ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ನಾವು ಲೇಟ್ ಬ್ಲೈಟ್ ಮತ್ತೆ ಅರ್ಲಿ ಬ್ಲೈಟ್ ಅಂತ ಒಂದು ಬಹುಮುಖ್ಯವಾಗಿ ಶಿಲೀಂಧ್ರದ ಬರುವಂತ ರೋಗಗಳು ಕಾಣಿಸ್ಕೊತವೆ. ಅವನ್ನೊಂದು ಯೂಶಲಿ ಈ ಒಂದು ಆಸನ ಭಾಗದಲ್ಲಿ ಈ ಒಂದು ಅಂಗಮಾರಿ ರೋಗದ ಒಂದು ತೀವ್ರತೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಮುಂಗಾರು ಮನೆಯಲ್ಲಿ ಆಸನ ಭಾಗದಲ್ಲಿ ಆಲೂಗಡ್ಡೆ ಬೆಳೆಯುವಂತ ಸಂದರ್ಭದಲ್ಲಿ ಏನು ಅಂಗಮಾರಿ ರೋಗಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಾಗುತ್ತೆ. ಅದು ಯಾವುದು ಅಂತಂದ್ರೆ ಶೇಕಡ 18%ಗಿಂತ ಕಡಿಮೆ ಉಷ್ಣಾಂಶ, ಶೇಕಡ 95%ಗಿಂತ ಅಧಿಕ ತೇವಾಂಶ, ಮತ್ತೆ 18%ಗಿಂತ ಕಡಿಮೆ ಉಷ್ಣಾಂಶ, ಮೋಡ ಮುಸುಕಿದ ವಾತಾವರಣ, ಜಿನುಗು ಮಳೆ. ಈ ಒಂದು ವಾತಾವರಣ 6-8 ದಿನಗಳ ಕಾಲ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಅಂಗಮಾರಿ ರೋಗ ಒಂದು ತೀವ್ರತೆ ಪ್ರಮಾಣದಲ್ಲಿ ಆಸನ ಭಾಗದಲ್ಲಿ ಕಾಣಿಸ್ಕೊತಾ ಇದೆ.
1: ಬಟಾಟೆ ಇಳುವರಿಯಲ್ಲಿ ಪರಿಣಾಮ
0: ಖಂಡಿತ ಖಂಡಿತ. ಈ ಒಂದು ಬಟಾಟೆ ಇಳುವರಿಯಲ್ಲಿ ನಾವು ರೋಗ ನಿರ್ವಹಣೆ ನಿರ್ವಹಿಸಿದೆಯಾದಲ್ಲಿ, ನಾವು ರೋಗ ನಿರ್ವಹಣೆ ನಿರ್ವಹಿಸಲು ನಾವು ವಿಫಲರಾದ್ಯ ಆದಲ್ಲಿ ಈ ಒಂದು ಆಲೂಗೆಡ್ಡೆಯಲ್ಲಿ ಇಳುವರಿಯಲ್ಲಿ ಗಣನೀಯವಾದ ಇಳಿಕೆ ಕಾಣುತ್ತೆ. ನಾನು ಅವಾಗಲೇ ಹೇಳಿದೆ ಈ ಒಂದು ಪೂರಕವಾದಂತಹ ವಾತಾವರಣ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಏನು 18%ಗಿಂತ ಕಡಿಮೆ ಉಷ್ಣಾಂಶ, 95%ಗಿಂತ ಅಧಿಕ ತೇವಾಂಶ, ಮೋಡ ಮುಸಿದ ವಾತಾವರಣ, ಜಿನುಗು ಮಳೆ, 6-8 ದಿನಗಳ ಕಾಲ ಬಂದಂತ ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಈ ಒಂದು ರೋಗಾಣು ಗಿಡದ ಎಲ್ಲ ಭಾಗವನ್ನ ಆಕ್ರಮಿಸಿಕೊಳ್ಳುತ್ತೆ, ರೋಗದ ಲಕ್ಷಣವನ್ನು ಉಂಟು ಮಾಡುತ್ತದೆ. ಎಲೆಗಳ ಮೇಲೆ, ಕಾಂಡದ ಮೇಲೆ ಮತ್ತೆ ಗೆಡ್ಡೆಲು ಸಹ ಈ ಒಂದು ರೋಗದ ಬಾಧೆ ಉಂಟಾಗಿ ರೋಗ ಗಣನೀಯವಾಗಿ ಇಳುವರಿ ಆಗುತ್ತೆ. ಈ ಒಂದು ರೋಗ ಗೆಡ್ಡೆಯಿಂದನೂ ಸಾರಡುತ್ತೆ ಮತ್ತೆ ಗಾಳಿಲೂ ಸಹ ಈ ಒಂದು ರೋಗಾಣು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುತ್ತೆ. ಗಾಳಿ ಮತ್ತೆ ಮಳೆಯ ನೀರಿನ ರೂಪದಲ್ಲೂ ಸಹ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ತೋಟದಿಂದ ಇನ್ನೊಂದು ಆಲೂಗೆಡ್ಡೆ ತೋಟಕ್ಕೆ ಹರಡುತ್ತೆ.
1: ಡಾಕ್ಟರ್ ಪ್ರಸಾದ್ ಅವರೇ, ಇವತ್ತು ನಾವು ಬಟಾಟೆ ಅಂದ ತಕ್ಷಣ ಇದು ತುಂಬಾ ತರಕಾರಿಗಳಲ್ಲೇ ಜಾಸ್ತಿ ಉಪಯೋಗಿಸುವಂತ ಒಂದು ತರಕಾರಿ. ಕಾರಣ ಯಾಕಂದ್ರೆ ಬಟಾಟೆ ತಗೊಂಡೋಗಿಟ್ಟು 1-2-3 ತಿಂಗಳ ತನಕ ನಾವು ಶೇಖರಣೆ ಮಾಡಿ ಇಟ್ಕೋಬಹುದು. ಹಾಗಾಗಿ ಈ ಬಟಾಟೆ ಇವತ್ತು ತರಕಾರಿ ಪ್ರಿಯರಲ್ಲಿ ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನೊಂದೇನೆಂದರೆ ಇವತ್ತು ನಾನ್ ವೆಜ್ ಬದಲಿಗೆ ನಾವು ಬಟಾಟೆನ ಮೌಲ್ಯವರ್ಧನೆ ರೂಪದಲ್ಲಿ ಉಪಯೋಗಿಸ್ತಾ ಇದ್ದೇವೆ. ಏನಂದರೆ ಫಿಂಗರ್ ಚಿಪ್ಸ್ ಬೇಕು ನನಗೆ, ಬಟಾಟೆ ಚಿಪ್ಸ್ ಬೇಕು ನನಗೆ, ಬಟಾಟೆ ಪಲ್ಯ ಬೇಕು, ಇನ್ನೇನೋ ಬೇಕು. ಇದೆಲ್ಲ ನಾವು ಬಟಾಟೆ ಪಲ್ಯೆಯಿಂದ ಅಥವಾ ಬಟಾಟೆ ಬೇಯಿಸೋದ್ರಿಂದ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಪ್ರಾಶಸ್ತ್ಯವನ್ನು ಪಡ್ಕೊಂಡಿದೆ. ಹಾಗಾಗಿ ಮೌಲ್ಯವರ್ಧನೆ ಬಗ್ಗೆ ಸ್ವಲ್ಪ ಹೇಳಿ.
0: ಇದು ಖಂಡಿತ ಹೌದು. ಏಕೆಂದರೆ ಏನು ಈ ಆಲೂಗೆಡ್ಡೆ ಎಲ್ಲ ವೆಜಿಟೇಬಲ್ಗಳಲ್ಲಿ ಕಿಂಗ್ ಆಫ್ ದಿ ವೆಜಿಟೇಬಲ್ಸ್ ಅಂತ ಸಹ ಕರೀತೇವೆ. ಏಕೆಂದರೆ ಇದು ಬಹಳ ಯಥೇಚ್ಛವಾಗಿ ಒಂದು ಆಹಾರ ಪದ್ಧತಿಯಲ್ಲಿ ಈ ಒಂದು ಆಲೂಗೆಡ್ಡೆಯನ್ನು ನಾವು ದಿನನಿತ್ಯದ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಈ ಒಂದು ಆಲೂಗೆಡ್ಡೆ ಒಂದು ಸೇವನೆ ಭಾಳ ಜಾಸ್ತಿ ಇರುತ್ತೆ. ನಾವು ಕಂಪೇರ್ ಟು ದಕ್ಷಿಣ ಭಾಗಕ್ಕೆ ಉತ್ತರ ಭಾರತದಲ್ಲಿ ಈ ಒಂದು ಆಲೂಗೆಡ್ಡೆ ಶೇಕಡ 90% ಈ ಒಂದು ನಮ್ಮ ಈ
1: ದಿನನಿತ್ಯದ
0: ಊಟದಲ್ಲಿ ಈ ಒಂದು ಆಲೂಗೆಡ್ಡೆ ಸೇರಿರ್ತದೆ. ಅದರಲ್ಲಿ ಎಲ್ಲ ಆಲೂಗೆಡ್ಡೆ ಪರೋಟ ಇರ್ಬೋದು, ಆಲೂಗೆಡ್ಡೆ ರೋಟಿ ಇರ್ಬೋದು, ಚಾವಲ್ ಇರ್ಬೋದು, ಆಲೂಗೆಡ್ಡೆ ಇದರಲ್ಲೂ ಸಹ ಒಂದು ಪಲ್ಯ ಎಲ್ಲಾದರಲ್ಲೂ ಆಲೂಗೆಡ್ಡೆಯನ್ನು ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ಬಳಸ್ತಾರೆ. ಇದ್ರ ಜೊತೆಗೆ ನೀವು ಹೇಳ್ದಂಗೆ ಪ್ರೊಸೆಸಿಂಗ್ ಅಲ್ಲೂ ಸಹ ಈ ಒಂದು ಆಲೂಗೆಡ್ಡೆ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಚಿಪ್ಸ್ ಇರ್ಬೋದು, ಫಿಂಗರ್ ಫ್ರೈಸ್ ಇರ್ಬೋದು, ಫ್ಲೇಕ್ಸ್
1: ಇರ್ಬೋದು, ಬೇರೆ ಬೇರೆ ತರದಲ್ಲಿ ಸಹಾಯಧನ ಕೊಡ್ತಾ ಇದೆ. ಹಾಗಾಗಿ ನಮ್ಮ ರೈತ ಮಕ್ಕಳು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಈ ಒಂದು ಮೌಲ್ಯವರ್ಧನೆ ಅಂದ್ರೆ ಪ್ರೊಸೆಸಿಂಗ್ ಕಡೆನೂ ಕೂಡ ಲಕ್ಷ ಹಾಕಿ ಇವತ್ತು ತಮ್ಮದೇ ಆದ ಒಂದು ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶ ಇದೆ.
0: ಇವತ್ತು ನೀವು ಹೇಳಿದ್ರೆ ಖಂಡಿತ ಹೌದು. ಈ ಏನಕ್ಕೆ ಅಂದ್ರೆ ಉತ್ತರ ಭಾರತದಲ್ಲಿ ಆಲೂಗೆಡ್ಡೆ ಪ್ರದೇಶ ಸಹ ಹೆಚ್ಚಾಗಿರುತ್ತೆ. ಅದು ಸೇವನೆಯೂ ಸಹ ಅದ ಆಲೂಗೆಡ್ಡೆನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೋತಾ ಇದೆ. ಬಟ್ ಕರ್ನಾಟಕದ ಆಲೂಗೆಡ್ಡೆ ಬಹಳ ಬಹುಮುಖ್ಯವಾದಂತ ಒಂದು ಬೇಡಿಕೆಯಾದಂತ ಇದು ಮತ್ತೆ ಒಂದು ಪ್ರಾಶಸ್ತ್ಯವನ್ನು ಸಹ ಕರ್ನಾಟಕದ ಆಲೂಗೆಡ್ಡೆಗೆ ಇದೆ. ಏನಕ್ಕೆ ಅಂದ್ರೆ ನಾವು ಮುಂಗಾರಿನಲ್ಲಿ ಎಂಟೈರ್ ಉತ್ತರ ಭಾರತದಲ್ಲಿ ಹಿಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೀತಾರೆ. ಮುಂಗಾರಿನಲ್ಲಿ ಆಲೂಗೆಡ್ಡೆ ಬೆಳೆಯಂತ ಕೆಲವೇ ಪ್ರದೇಶಗಳಲ್ಲಿ ಕರ್ನಾಟಕವು ಸಹ ಮುಂಚೂಣಿಯಲ್ಲಿದೆ. ಹಂಗಾಗಿ ಮುಂಗಾರಿನ ಆಲೂಗೆಡ್ಡೆ ಲಭ್ಯತೆ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮ ಕರ್ನಾಟಕದ ಆಲೂಗೆಡ್ಡೆಗೆ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ. ಏನು ಹಾಸನ ಮತ್ತೆ ಚಿಕ್ಕಮಗಳೂರು, ಧಾರವಾಡ, ಬೆಳಗಾಮಲ್ಲಿ ಬೆಳೀತಾ ಇರುವಂತಹ ಆಲೂಗೆಡ್ಡೆಗೆ ಬಹಳ ಬೇಡಿಕೆ ಇದೆ. ಯಾಕೆಂದ್ರೆ ಆ ಒಂದು ಮುಂಗಾರಿನಲ್ಲಿ ಉತ್ತರ ಭಾರತದ ಆಲೂಗೆಡ್ಡೆ ಇರೋದಿಲ್ಲ, ಫ್ರೆಶ್ ಆಲೂಗೆಡ್ಡೆ. ಹಂಗಾಗಿ ಫ್ರೆಶ್ ಆಲೂಗೆಡ್ಡೆ ಅಂತ ಒಂದು ಉತ್ಕೃಷ್ಟವಾದಂತಹ ಫ್ರೆಶ್ ಆಲೂಗೆಡ್ಡೆ ನಮ್ಮ ಮುಂಗಾರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಲಭ್ಯ ಇರೋದ್ರಿಂದ ನಮ್ಮ ಆಲೂಗೆಡ್ಡೆಗೆ ಬಹಳ ಬೇಡಿಕೆನೂ ಸಹ ಇರುತ್ತೆ, ಉತ್ತಮ ಧಾರಣೆನೂ ಸಹ ಇರುತ್ತೆ. ಇದು ಜೊತೆಗೆ ನಾವು ಊಟದ ಆಲೂಗೆಡ್ಡೆಗೆ ಊಟದ ಜೊತೆಗೆ ನಾವು ಆವಾಗಲೇ ಹೇಳಿದಂಗೆ ನಾವು ಪ್ರೊಸೆಸಿಂಗು ಸಹ ಆಲೂಗೆಡ್ಡೆಯನ್ನು ಉಪಯೋಗಿಸ್ತಾ ಇದ್ವಿ. ಅದರಲ್ಲಿ ಮೊದಲನೇದಾಗಿ ಚಿಪ್ಸ್ಗೆ ನಾವು ಆಲೂಗೆಡ್ಡೆಯನ್ನು ಇದು ಮಾಡ್ತೀವಿ. ಚಿಪ್ಸ್ಗೆ ತನ್ನದೇ ಕೆಲವು ತಳಿಗಳು ಇದ್ದಾವೆ. ನಾನು ಆವಾಗಲೇ ಹೇಳಿದೆ ಕುಫ್ರಿ ಚಿಪ್ಸೋನ 1-2-3 ಅಂತ. ಅದರಲ್ಲಿ 3 ಕುಫ್ರಿ ಚಿಪ್ಸೋನ 3 ಅಂತ ಒಂದು ತಳಿ.

0: ಬೇಡಿಕೆಯಾದಂಥ ತಳಿ ಈ ಒಂದು ಚಿಪ್ಸ್ಗೆ. ಇದ್ರ ಜೊತೆಗೆ ಏನು ಕುಫ್ರಿ ಸೂರ್ಯನು ಸಹ ಒಂದು ಚಿಪ್ಸ್ ಮೇಕಿಂಗ್ಗೆ ಈ ಒಂದು ತಳಿನೂ ಸಹ ಉಪಯೋಗಿಸ್ತಾರೆ. ಮತ್ತು ಈ ಒಂದು ಅಳವಾದು ತನ್ನದೇ ಆದ ಒಂದು ವಿಶಿಷ್ಟ ಗುಣಗಳು ಸಹ ಒಂದು ಚಿಪ್ಸ್ ಮೇಕಿಂಗ್ಗೆ ಬೇಕಾಗುತ್ತೆ. ಅಂದರೆ ದುಂಡಾದಂಥ ಗೆಡ್ಡೆಗಳು ಮತ್ತು ಹೈ ಬಡ್ಡು ಡೀಪ್ ಹೈ ಇರಬಾರ್ದು ಅಂಥ ಗೆಡ್ಡೆಗಳನ್ನು ಇದು ಮಾಡ್ತೇವೆ. ಮತ್ತು ಡ್ರೈ ಮ್ಯಾಟರ್ ಕಂಟೆಂಟು ಸಹ ಜಾಸ್ತಿ ಇರೋಂಥ ಗೆಡ್ಡೆಗಳನ್ನು ಚಿಪ್ಸ್ಗೆ ಸಹ ಯೂಸ್ ಮಾಡ್ತೀವಿ ನಾವು ಈ ಒಂದು ತಳಿಗಳು ಚಿಪ್ಸ್ ಮೇಕಿಂಗ್. ಇದ್ರ ಜೊತೆಗೆ ಇನ್ನೊಂದು ಪ್ರೊಸೆಸಿಂಗ್ ಅಂದ್ರೆ ಇದು ಫಿಂಗರ್ ಫ್ರೈಸ್. ಫಿಂಗರ್ ಫ್ರೈಸ್ಗೆ ಕೆಲವು ತಳಿಗಳು ಸಹ ಇದೆ. ಫ್ರೈಸೋನಾ ಅಂತ ಕೆಲವು ತಳಿಗಳು ಸಹ ಇದೆ. ಅದು ಸೂಕ್ತವಾದಂಥ ತಳಿ ಈ ಒಂದು ಫಿಂಗರ್ ಫ್ರೈಸ್ಗೆ. ಇದ್ರ ಜೊತೆಗೆ ಫ್ಲೇಕ್ಸ್ ಸಹ, ಆಲೂಗಡ್ಡೆ ಫ್ಲೇಕ್ಸ್ ಸಹ ಅಂತ ಒಂದು ಸಹ ಅದನ್ನು ಸಹ ಉತ್ಪಾದನೆ ಮಾಡ್ತಾರೆ. ಈ ಜೊತೆಗೆ ಆಲೂಗಡ್ಡೆ ಪೌಡ್ರು ಸಹ ಯೂಸ್ ಮಾಡ್ತಾರೆ. ಅದನ್ನು ಡ್ರೈ ಮಾಡಿ ಪೌಡ್ರ್ ಮಾಡಿ ಪ್ಯಾಕಿಂಗ್ ಮಾಡಿ ಎಕ್ಸ್ಪೋರ್ಟ್ಗೂ ಸಹ ಯೂಸ್ ಮಾಡ್ತಾ ಇದ್ದಾರೆ. ಫ್ಲೇಕ್ಸ್ ಸಹ ಇವತ್ತು ಒಂದು ಪ್ರೊಸೆಸಿಂಗ್, ಒಂದು ಕುಯಿಲೋತ್ತರ ಒಂದು ಪ್ರೊಸೆಸಿಂಗಲ್ಲಿ ಸಹ ಈ ಒಂದು ಆಲೂಗಡ್ಡೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಉಳಿಸ್ಕೊಂಡಿದೆ. ಇದಕ್ಕೆ ಹಲವಾರು ಸಹ ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಸಹ ಇದೆ. ಇದನ್ನು ಇದು ಮಾಡ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಪ್ರಸಾದ್ ಪ್ರಿಯಸ್ ಅವರೇ. ಪ್ರಸ್ತುತ ಕಿಂಗ್ ಆಫ್ ವೆಜಿಟೇಬಲ್ ಬಟಾಟೆ ಬೆಳೆ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೆಲವರು ಇರ್ತಾರೆ, ಹಾಗಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಅವರಿಗೆ ಕೊಡಿ.
0: ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಪಿ ಎಸ್ ಅಂತ. ನಾನು ವಿಜ್ಞಾನಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ KVK ಕೋಲಾರ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿಮಗೆ ಈ ಒಂದು ಆಲೂಗೆಡ್ಡೆ ಒಂದು ಉತ್ಪಾದನಾ ತಾಂತ್ರಿಕತೆ ಅಥವಾ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆ, ಹಲವಾರು ರೋಗಗಳು ಆಲೂಗೆಡ್ಡೆಯಲ್ಲಿ ಬರ್ತವೆ. ಮೊದಲನೇ ಅಂಗಮಾರಿ ಇರ್ಬೋದು, ಕೊನೆ ಅಂಗಮಾರಿ ರೋಗ ಇರ್ಬೋದು, ಅಥವಾ ಎರ್ವಿನಿಯಾ ಅಂತ ಒಂದು ಮೃದುಕೊಳೆ ರೋಗ ಇರ್ಬೋದು, ಮತ್ತು ರಾಷ್ಟ್ರೋನಿಯಾ ವಿಲ್ಟ್ ಅಂತ ಏನು ಹೇಳ್ತೀವಿ ಸೊರಗು ರೋಗ ಅದು ಇರ್ಬೋದು, ಹಿಂಗೆ ಮತ್ತು ಹಲವಾರು ರೋಗಗಳು ಸಹ ನಂಜಾಣು ರೋಗಗಳು ಬರ್ತವೆ ಆಲೂಗೆಡ್ಡೆಗೆ. ಈ ಒಂದು ಸ್ಕ್ಯಾಬ್ ರೋಗಗಳು ಸಹ ಒಂದು ಆಲೂಗೆಡ್ಡೆಗೆ ಬರ್ತವೆ. ಈ ಎಲ್ಲ ರೋಗ ನಿರ್ವಹಣೆ ಇದ್ರ ಜೊತೆಗೆ ಕೀಟ ಸಮಸ್ಯೆಗಳು ಇದ್ರೂ ಸಹ ಹಲವಾರು ಕೀಟಗಳು ಸಹ ಈ ಒಂದು ಆಲೂಗೆಡ್ಡೆಗೆ ಬರ್ತವೆ. ಈ ರೋಗ ಮತ್ತು ಕೀಟಗಳಿಗೆ ಮತ್ತು ಒಂದು ಉತ್ಪಾದನಾ ಆಲೂಗೆಡ್ಡೆ ಉತ್ಪಾದನಾ ತಾಂತ್ರಿಕತೆಗಳಿಗೆ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ ಇಂತಿದೆ, 9991066669.
1: ಧನ್ಯವಾದಗಳು.
0: ನನ್ನ ಮೊಬೈಲ್ ಸಂಖ್ಯೆ ಆಗಿರ್ತದೆ, ಇದಕ್ಕೆ ನೀವು ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ದೇವದುರ್ಗ ತಾಲೂಕಿನ ಶಾವಂತಗಲ್ ಗ್ರಾಮದ ಶಿವಮ್ಮ ಮತ್ತು ಸಂಗಡಿಗರಿಂದ ಸಾಂಪ್ರದಾಯ ಪದಗಳನ್ನು.

ಇದುವರೆಗೆ ದೇವದುರ್ಗ ತಾಲೂಕಿನ ಶಾವಂತಗಲ್ ಗ್ರಾಮದ ಶಿವಮ್ಮ ಮತ್ತು ಸಂಗಡಿಗರಿಂದ ಸಾಂಪ್ರದಾಯ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. 7:45 ಸಮಾಚಾರ ದರ್ಶನ್ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಎಸ್ಐಆರ್ ಪ್ರಕ್ರಿಯೆ, ನೋಟಿಸು ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತೇಂದ್ರ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ವಾರ್ತೆಗಳ ವಿವರ: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಡಿ ನೋಟಿಸು ಪಡೆದಿರುವ ಮತದಾರರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುವಂತೆ ಆಯಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಬಿಎಲ್ಒಗಳಿಗೆ ಭಾರತೀಯ ಚುನಾವಣಾ ಆಯೋಗ ಸೂಚನೆ ನೀಡಿದೆ. ನವದೆಹಲಿಯ ನಿರ್ವಾಚನ ಸದನದಲ್ಲಿ ಇಂದು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಸಭೆಯಲ್ಲಿ ಚುನಾವಣಾ ಆಯುಕ್ತರಾದ ಸುಖಬೀರ್ ಸಿಂಗ್ ಸಂಧು ಮತ್ತು ವಿವೇಕ್ ಜೋಶಿ ಉಪಸ್ಥಿತರಿದ್ದರು. ಸೂಚನೆ ಅನ್ವಯ ಸಂಗ್ರಹಿಸಿದ ದಾಖಲೆಗಳನ್ನು ಅಧಿಕಾರಿಗಳು ನೇರವಾಗಿ ಇಸಿಐ ನೆಟ್ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಿದ್ದಾರೆ. ಇದರಿಂದಾಗಿ ಮತದಾರರು ನೋಂದಣಿ ಅಧಿಕಾರಿಗಳ ಕಚೇರಿಗೆ ನೇರವಾಗಿ ತೆರಳುವ ಅಗತ್ಯವಿರುವುದಿಲ್ಲ. ಅಗತ್ಯ ಸಂದರ್ಭಗಳಲ್ಲಿ ಮಾತ್ರ ಆನ್ಲೈನ್ ಮೂಲಕ ವಿಚಾರಣೆ ನಡೆಸಲಾಗುವುದು ಹಾಗೂ ಮತದಾರರ ಪರವಾಗಿ ಕುಟುಂಬದ ಹಿರಿಯ ಸದಸ್ಯರೊಬ್ಬರು ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ ಈಗಾಗಲೇ 20 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪರಿಷ್ಕರಣೆ ಪೂರ್ಣಗೊಂಡಿದ್ದು, ಹೆಸರು ಕೈಬಿಟ್ಟು ಹೋದ ಮತದಾರರಿಗಾಗಿ ವಿಶೇಷ ನೋಂದಣಿ ಅಭಿಯಾನ ಆರಂಭಿಸಲು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ. ನಿರಾಶ್ರಿತರು, ಬಡವರು ಹಾಗೂ ಕಾರ್ಮಿಕರಿಗಾಗಿ ವಿಶೇಷ ಶಿಬಿರಗಳನ್ನು ಆಯೋಜಿಸಲಾಗುವುದು. ಇನ್ನು ದೆಹಲಿಯಲ್ಲಿ ಆಕ್ಷೇಪಣೆ ಸಲ್ಲಿಸುವ ಗಡುವನ್ನು ಅಕ್ಟೋಬರ್ 30ರವರೆಗೆ ಹಾಗೂ ಅವುಗಳ ಇತ್ಯರ್ಥದ ಅವಧಿಯನ್ನು ನವೆಂಬರ್ 30ರವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ವಿದೇಶಗಳ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ, ದೂರದರ್ಶನ, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮದ ನೇರ ಪ್ರಸಾರವಿರಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸಮಾನ ಗೌರವ ಮತ್ತು ಪರಸ್ಪರ ಹಿತಾಸಕ್ತಿಯ ತತ್ವಗಳ ಆಧಾರದ ಮೇಲೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಪ್ರದೇಶ ಅಂತಾರಾಷ್ಟೀಯ ವ್ಯಾಪಾರ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸುಮಾರು 17 ವರ್ಷಗಳ ಸುದೀರ್ಘ ಮಾತುಕತೆಯ ನಂತರ ಈ ಒಪ್ಪಂದ ಏರ್ಪಟ್ಟಿದ್ದು, ಭಾರತದ ಕೈಗಾರಿಕಾ ಅಭಿವೃದ್ಧಿಗೆ ತಂತ್ರಜ್ಞಾನ ವರ್ಗಾವಣೆ, ಸ್ಥಳೀಯ ತಯಾರಿಕೆ ಹಾಗೂ ಕೃತಕ ಬುದ್ದಿಮತ್ತೆ ನಿರ್ಣಾಯಕ ಪಾತ್ರ ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಭಾರತವನ್ನು ಕೇವಲ ಗ್ರಾಹಕ ಮಾರುಕಟ್ಟೆಯಾಗಿ ನೋಡದೆ ವಿದೇಶಿ ಸಂಸ್ಥೆಗಳು ಸ್ಥಳೀಯ ಕೈಗಾರಿಕೆಗಳೊಂದಿಗೆ ಜಂಟಿ ಸಹಭಾಗಿತ್ವದ ಮೂಲಕ ತಂತ್ರಜ್ಞಾನ ವರ್ಗಾವಣೆಗೆ ಒತ್ತು ನೀಡಬೇಕು ಎಂದು ಅವರು ಪ್ರತಿಪಾದಿಸಿದರು. ಭಾರತವು ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಪರಿವರ್ತನೆಯಾಗುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ಐಐಟಿ ಮದ್ರಾಸ್ ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ರಮ ಸಂಗಮದಲ್ಲಿ ಐಐಟಿ ಮದ್ರಾಸ್ ಯೂನಿಕಾರ್ನ್ ವೆಂಚರ್ ಫಂಡ್ಗೆ ಚಾಲನೆ ನೀಡಿದ ಬಳಿಕ ಅವರು ಸಂವಾದ ನಡೆಸಿದರು. ಕೇರಳಂನ ಭವಿಷ್ಯದ ಅಭಿವೃದ್ಧಿಯಲ್ಲಿ ಕಡಲ ಆರ್ಥಿಕತೆ ಅಪಾರ ಸಾಧ್ಯತೆಗಳನ್ನು ಹೊಂದಿದ್ದು, ಸಹಕಾರ ಕ್ಷೇತ್ರ, ಮೀನುಗಾರಿಕೆ ಸೇರಿದಂತೆ ಈ ವಿಶಾಲ ವಲಯದ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇರಳಂನ ಕುಂದಾರದಲ್ಲಿ ಭಾರತೀಯ ರಾಷ್ಟೀಯ ಸಹಕಾರಿ ಗ್ರಾಹಕರ ಮಹಾಮಂಡಳಿ ಎನ್ಸಿಸಿಎಫ್ ಆಯೋಜಿಸಿದ್ದ ವಿವಿಧ ಅಭಿವೃದ್ಧಿ ಯೋಜನೆಗಳು ಮತ್ತು ವನಿತಾ ಶಿ ಮಾರ್ಟ್ಗಳ ಉದ್ಘಾಟನಾ

0: ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳಂನಲ್ಲಿ ಎನ್ಸಿಸಿಎಫ್ನ 2,500ಕ್ಕೂ ಹೆಚ್ಚು ಚಿಲ್ಲರೆ ಮಾರಾಟ ಮಳಿಗೆಗಳೊಂದಿಗೆ 300ಕ್ಕೂ ಹೆಚ್ಚು ಶಿಮಾರ್ಟ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನ ಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕಾರ್ಮಿಕ ಸಂಹಿತೆ ಕುರಿತ ಒಂದು ನೋಟ ಇಲ್ಲಿದೆ. 70 ವರ್ಷಗಳಿಂದ ಜಾರಿಯಲ್ಲಿದ್ದ 29 ಪ್ರತ್ಯೇಕ ಕಾರ್ಮಿಕ ಕಾನೂನುಗಳು, ನೋಂದಣಿ, ಕಾರ್ಮಿಕ ಪರಿವೀಕ್ಷಕರು, ಉದ್ಯೋಗದಾತರನ್ನು ಒಳಗೊಂಡಿರುವ 4 ಕಾರ್ಮಿಕ ಸಂಹಿತೆಗಳನ್ನು 2025ರ ನವೆಂಬರ್ 21ರಿಂದ ಜಾರಿಗೆ ತರಲಾಗಿದೆ. ಇವು ಕಾರ್ಮಿಕರ ವೇತನ, ಕೈಗಾರಿಕಾ ಬಾಂಧವ್ಯ, ಸಾಮಾಜಿಕ ಭದ್ರತೆ ಮತ್ತು ಕಾರ್ಮಿಕರ ಸುರಕ್ಷತೆಯನ್ನು ಒಳಗೊಂಡಿವೆ. ಕಾರ್ಮಿಕ ಸಂಹಿತೆಗಳ ಮೂಲಕ ನಿಯಮಗಳನ್ನು ಸರಳೀಕರಣಗೊಳಿಸಲಾಗಿದೆ. ರಕ್ಷಣೆಯ ಜೊತೆಗೆ ಕನಿಷ್ಠ ವೇತನವನ್ನು ಪ್ರತಿಯೋರ್ವ ಕಾರ್ಮಿಕನ ಕಾನೂನುಬದ್ಧ ಹಕ್ಕಾಗಿ ಪರಿವರ್ತಿಸಲಾಗಿದೆ. ಇದೇ ಮೊದಲ ಬಾರಿಗೆ ಗಿಗ್ ಮತ್ತು ಪ್ಲಾಟ್ಫಾರಂ ವಲಯದ ಕಾರ್ಮಿಕರನ್ನು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ತರಲಾಗಿದೆ. 2015ರಲ್ಲಿ ಶೇಕಡ 19% ಇದ್ದ ಕಾರ್ಮಿಕ ಶಕ್ತಿ 2025ರ ವೇಳೆಗೆ ಶೇಕಡ 64%ಕ್ಕೆ ಹೆಚ್ಚಳವಾಗಿರುವುದು ವಿಶೇಷ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ನಡೆಸಲು ಉದ್ದೇಶಿಸಿರುವ 3 ದಿನಗಳ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರದ ಹಿನ್ನೆಲೆಯಲ್ಲಿ ಗ್ರಾಹಕರ ಅನುಕೂಲಕ್ಕಾಗಿ ನಾಳೆ ಎಲ್ಲಾ ಸಾರ್ವಜನಿಕ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ತೆರೆದಿರಲಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಮುಷ್ಕರಕ್ಕೆ ಮುನ್ನವೇ ಇಂದು ಮತ್ತು ನಾಳೆ ವಾರಾಂತ್ಯದ ರಜೆಗಳು ಬಂದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಹಾಗೂ ಕರೆನ್ಸಿ ಚೆಸ್ಟ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರ್ಬಿಐ ಅನುಮೋದನೆ ನೀಡಿದೆ. ಮುಷ್ಕರದ ಅವಧಿಯಲ್ಲಿ ಉಚಿತ ಮಾಸಿಕ ಮಿತಿಗಿಂತ ಹೆಚ್ಚಿನ ಎಟಿಎಂ ವಹಿವಾಟು ನಡೆಸಿದರೂ ಸಹ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸದಿರಲು ಹಾಗೂ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲು ನಿರ್ಧರಿಸಲಾಗಿದೆ. ಮಕ್ಕಳಲ್ಲಿ ಕಂಡುಬರುವ ಮಾದಕ ವಸ್ತು ವ್ಯಸನವನ್ನು ಕೇವಲ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ನೋಡದೆ ಮಕ್ಕಳ ರಕ್ಷಣೆ ಮತ್ತು ಹಕ್ಕುಗಳ ಹಿತದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ಪಟ್ನಾದಲ್ಲಿಂದು ಆಯೋಜಿಸಲಾಗಿದ್ದ ಬಾಲ್ಯವನ್ನು ಮರಳಿ ನೀಡುವುದು, ಮಾದಕ ವಸ್ತು ವ್ಯಸನ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಅಗತ್ಯವಿರುವ ಮಕ್ಕಳ ಮರು ಸಂಯೋಜನೆ ಕುರಿತ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ 2026ರ ಕ್ರೀಡಾಕೂಟದ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾರತೀಯ ಪುರುಷ ಹಾಗೂ ಮಹಿಳಾ ಎರಡೂ ತಂಡಗಳು ಚಿನ್ನದ ಪದಕ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ. ಪುರುಷರ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ದ 40-44 ಅಂಕಗಳ ಅಂತರದಿಂದ ಜಯಗಳಿಸಿ ಸ್ವರ್ಣ ಪದಕ ಪಡೆದರೆ, ಮಹಿಳಾ ತಂಡ ಕೂಡ ಇರಾನ್ ವರಿತಾ ತಂಡದ ವಿರುದ್ದ 37-34 ಅಂತರದಲ್ಲಿ ರೋಚಕ ಗೆಲುವು ಸಾಧಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿತು. ಇಂದು ಭಾರತ ಕಬಡ್ಡಿ, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಸ್ಕ್ವಾಷ್ ಸ್ಪರ್ಧೆಗಳಲ್ಲಿ ಒಟ್ಟು 7 ಪದಕಗಳನ್ನು ತನ್ನದಾಗಿಸಿಕೊಂಡಿತು. ಆ ಮೂಲಕ 4 ಚಿನ್ನ, 12 ಬೆಳ್ಳಿ ಹಾಗೂ 14 ಕಂಚಿನ ಪದಕ ಸೇರಿದಂತೆ ಒಟ್ಟು 30 ಪದಕಗಳೊಂದಿಗೆ ಭಾರತ ಪದಕ ಪಟ್ಟಿಯಲ್ಲಿ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಅಥ್ಲೆಟಿಕ್ಸ್ ವಿಭಾಗದ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ತಜೀಂದರ್ ಪಾಲ್ ಸಿಂಗ್ ತೂರ್ ಬೆಳ್ಳಿ, ಪುರುಷರ ಮ್ಯಾರಥಾನ್ ಓಟ ಸ್ಪರ್ಧೆಯಲ್ಲಿ ಸಾವನ್ ಬರ್ವಾಲ್ ಬೆಳ್ಳಿ, ಶೂಟಿಂಗ್ 50 ಮೀಟರ್ ರೈಫಲ್ 3 ಪೊಸಿಷನ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಮಹಿಳಾ ತಂಡ ಬೆಳ್ಳಿ, ಮಹಿಳಾ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಪ್ರಾಚಿ ಚೌಧರಿ ಕಂಚು ಪದಕ ಗೆದ್ದರು. ಮಿಶ್ರ ಡಬಲ್ಸ್ ಸ್ಕ್ವಾಷ್ನಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಮತ್ತು ವೆಲವನ್ ಸೆಂಥಿಲ್ ಕುಮಾರ್ ಕಂಚು ಪದಕ ತಮ್ಮದಾಗಿಸಿಕೊಂಡರು. ಇನ್ನು ಭಾರತದ ಅನಿಮೇಶ್ ಕುಜೂರ್ ಪುರುಷರ 200 ಮೀಟರ್ ಓಟ ಸ್ಪರ್ಧೆಯಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ

ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಆಟಗಾರ ಆಯುಷ್ ಶೆಟ್ಟಿ ಚೈನೀಸ್ ತೈಪೇಯ ಟಿಎನ್ ಚೆನ್ಚು ವಿರುದ್ದ ಸೋಲು ಅನುಭವಿಸಿದ್ದಾರೆ. ಇದೇ ವೇಳೆ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಉನ್ನತಿ ಹೂಡಾ ಹಾಗೂ ಪಿವಿ ಸಿಂಧು ಮುನ್ನಡೆ ಸಾಧಿಸಿದ್ದಾರೆ. ಡಬಲ್ಸ್ನಲ್ಲಿ ಭಾರತದ ತ್ರಿಸಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಪ್ರಕ್ರಿಯೆ ನೋಟಿಸ್ ಪಡೆದವರ ಮನೆಗಳಿಗೆ ತೆರಳಿ ಅಗತ್ಯ ದಾಖಲೆ ಸಂಗ್ರಹಿಸುವಂತೆ ಬಿಎಲ್ಒಗಳಿಗೆ ಚುನಾವಣಾ ಆಯೋಗ ಸೂಚನೆ. ಮನ್ ಕಿ ಬಾತ್ನ 138ನೇ ಆವೃತ್ತಿಯಲ್ಲಿ ನಾಳೆ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಐರೋಪ್ಯ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಯಶಸ್ವಿಯಾಗಿ ಪೂರ್ಣ, ಕೇಂದ್ರ ಸಚಿವ ಜಿತಿನ್ ಪ್ರಸಾದ್. ಏಷ್ಯನ್ ಗೇಮ್ಸ್ ಕಬಡ್ಡಿಯಲ್ಲಿ ಮಹಿಳಾ ಹಾಗೂ ಪುರುಷರ ತಂಡಗಳಿಗೆ ಚಿನ್ನದ ಪದಕ, ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸೈಬರ್ ದಾಳಿ ತಡೆಯಲು ಕ್ವಾಂಟಮ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯೂಶೀಲ್ಡ್ 2.0. ಸಚಿವ ಪ್ರಿಯಾಂಕ್ ಖರ್ಗೆ. ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ಕಸ್ತೂರಿ ರಂಗನ್ ವರದಿ, ಕೇಂದ್ರದ ಅಧಿಸೂಚನೆ ವಿರೋಧಿಸಿ ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರ. ವಿಜಯಪುರದ ಇಂಡಿ ಸೇರಿದಂತೆ ಮತ್ತೆ 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆ. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಜ್ಯವು ಜಾಗತಿಕ ಮಟ್ಟದಲ್ಲಿ ಸಾಮರ್ಥ್ಯಗಳನ್ನು ನಿರ್ಮಿಸುವತ್ತ ಮುನ್ನಡೆಯುತ್ತಿದೆ ಎಂದು ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಕ್ವಾಂಟಮ್ ಭದ್ರತಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಯೂಎನ್ಯು ಲ್ಯಾಬ್ಸ್ ಸಂಸ್ಥೆಯ 10ನೇ ವಾರ್ಷಿಕೋತ್ಸವ ಮತ್ತು ನೂತನ ಉತ್ಪನ್ನ ಕ್ಯೂಶೀಲ್ಡ್ 2.0 ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಸಂಸ್ಥೆಯ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದ ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕ್ವಾಂಟಮ್ ಭದ್ರತೆಯನ್ನು ಕೃತಕ ಬುದ್ಧಿಮತ್ತೆ ಆಧಾರಿತ ಭದ್ರತಾ ಪದರದೊಂದಿಗೆ ಸಂಯೋಜಿಸುವ ಉದ್ದೇಶದಿಂದ ಕ್ಯೂಶೀಲ್ಡ್ 2.0 ಅನ್ನು ರೂಪಿಸಲಾಗಿದೆ. ಹೆಚ್ಚುತ್ತಿರುವ ಸೈಬರ್ ದಾಳಿ ಮತ್ತು ಭವಿಷ್ಯದಲ್ಲಿ ಎದುರಾಗಬಹುದಾದಂತಹ ಸವಾಲುಗಳನ್ನು ಎದುರಿಸಲು ಇದು ನೆರವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನ ಪರಿಷತ್ನ 4 ಸ್ಥಾನಗಳ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡಿದೆ. ವಿಧಾನ ಪರಿಷತ್ನ 2 ಶಿಕ್ಷಕರ ಮತ್ತು 2 ಪದವೀಧರ ಕ್ಷೇತ್ರಗಳಿಗೆ ನಡೆಯಲಿರುವ ದ್ವೈವಾರ್ಷಿಕ ಚುನಾವಣೆಗೆ ಇದೇ 29ರಂದು ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದ್ದು ಅಕ್ಟೋಬರ್ 23ಕ್ಕೆ ಚುನಾವಣೆ ಜರುಗಲಿದೆ. ಅಕ್ಟೋಬರ್ 27ರಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಅಕ್ಟೋಬರ್ 6 ಆಗಿದ್ದು 7ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದೆ. ಈ ಕ್ಷೇತ್ರಗಳಲ್ಲಿ ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಗೆ ಬಂದಿದೆ. ವಿಧಾನ ಪರಿಷತ್ನ ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರಗಳಿಗೆ ಬಿಜೆಪಿ ಈಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದ್ದು ಒಂದು ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶೀಲ್ ಜಿ ನಮೋಶಿ ಮತ್ತು ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಅವಧಿ ನವೆಂಬರ್ 11ಕ್ಕೆ ಕೊನೆಗೊಳ್ಳಲಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರುದ್ದ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೇಂದ್ರ ಸರ್ಕಾರದ 7ನೇ ಕರಡು ಅಧಿಸೂಚನೆಯನ್ನು ಯಥಾವತ್ತಾಗಿ ಒಪ್ಪಲು ಸಾಧ್ಯವಿಲ್ಲ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಲಾಗುವುದು ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೌದ್ಧಿಕ ಸರ್ವೆಗೆ 1 ವರ್ಷ ಕಾಲದ ಅವಕಾಶವನ್ನು ಕೋರಿದ್ದಾರೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಮರುಪರಿಶೀಲಿಸಬೇಕು ಎಂದು ನಿರ್ಣಯ ಮಂಡಿಸಿದ್ದಾರೆ. ಇಎಸ್ಎ ವ್ಯಾಪ್ತಿಯಲ್ಲಿ ಕೇವಲ ಅಧಿಸೂಚಿತ ಅರಣ್ಯ ಪ್ರದೇಶ, ಇತರೆ ಅರಣ್ಯ ಪ್ರದೇಶ ಮಾತ್ರ ಸೇರಿಸಬೇಕು. ಕೃಷಿ ಭೂಮಿ, ತೋಟ, ಜನವಸತಿ ಭೂಮಿ ಸೇರಿಸಬಾರದು ಎಂದು ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ನಿರ್ಣಯಕ್ಕೆ ಪ್ರತಿಪಕ್ಷಗಳಿಂದಲೂ ಬೆಂಬಲ ವ್ಯಕ್ತವಾಗಿದೆ. ರಾಜ್ಯ ಮಟ್ಟದ ಸಮಿತಿಗೆ ಸಹಾಯ ಮಾಡಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಯೂ ಜನಪ್ರತಿನಿಧಿಗಳನ್ನು ಒಳಗೊಂಡಂತಹ ಸಮಿತಿ ರಚಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸರ್ವಪಕ್ಷ ನಿಯೋಗ ಪ್ರಧಾನಿ ಹಾಗೂ ಕೇಂದ್ರ ಅರಣ್ಯ ಸಚಿವರನ್ನು ಭೇಟಿ ಮಾಡಲು ಸದನ ನಿರ್ಣಯ ಕೈಗೊಂಡಿದೆ. ಕಾಂಗ್ರೆಸ್ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸೌದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಪ್ರೈಮ್ ಮಿನಿಸ್ಟರ್, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಮ್ಮ ಡೆಪ್ಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ನಾವು ಖಂಡಿತ ನಿಯೋಗ ಹೋಗಬೇಕು. ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನು ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನ ಅವ್ರು ಕೊಡಬೇಕಾದಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದ್ರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತ ಹೇಳಿ ನನಗೆ ನಿರೀಕ್ಷೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಪಟ್ಟಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚೆ ಮಾಡಲಾಗಿದ್ದು ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚನೆ ನೀಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ ಅನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು ಒಂದು ವಾರ ಕಾಲದ ಅವಕಾಶವನ್ನು ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು, ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮತ್ತು ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟ ಸಾಧ್ಯ ಎಂದು ಹೇಳಿದ್ದಾರೆ. ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ಅಭಿಯಂತರರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾಕ್ಟರ್ ಹೆಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
2: ಪದ್ಮಶ್ರೀ ಪ್ರಶಸ್ತಿ ಬಂದಾಗ ನನಗೆ ತುಂಬಾನೇ ಆಶ್ಚರ್ಯ ಆಯಿತು, ಯಾಕೆಂದ್ರೆ ನಾನು ನಿವೃತ್ತಿಯಾಗಿ 5 ವರ್ಷ ಆಗಿದೆ. ಇದಕ್ಕೆ ಕಾರಣ ಒಂದ್ ಮಾತ್ರ ಹೇಳಬಲ್ಲೆ, ನನ್ನ ಎಂಎಸ್ಸಿ ಕ್ಲಾಸ್ಮೇಟ್ ಆಗಿದ್ದವರು, ಅವರು ನನ್ನ ರೆಕಮೆಂಡ್ ಮಾಡಿ ಹಾಕಿದ್ರು, ತಗೊಳ್ಳೇಬೇಕು ಇಷ್ಟೆಲ್ಲ ಮಾಡಿದ್ಯಾ ಅಂತ. ಸಂತೋಷ ಆಯಿತು ಖಂಡಿತ, ಕೇಂದ್ರ ಸರ್ಕಾರ ಕೊಟ್ಟಿದ್ದಕ್ಕೆ, ನಾವು ಮಾಡಿರೋ ಒಂದು ಅಳಿಲು ಸೇವೆ ದೇಶಕ್ಕಾಗಿ ಅದನ್ನ ರೆಕಗ್ನೈಸ್ ಮಾಡಿಕೊಟ್ಟಿದಾರಲ್ಲ ಅಂತ ತುಂಬಾ ಸಂತೋಷ ಆಯ್ತು. ಅದಕ್ಕೆ ಎಲ್ಲ ನಮ್ ಜೊತೆ ಕೆಲಸ ಮಾಡಿದವ್ರು ಎಲ್ಲರೂ ಅದಕ್ಕೆ ಕಾರಣರಾದ್ರು ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಕ್ಲಾಸ್ಮೇಟ್, ಆಮೇಲೆ ಇನ್ನೊಬ್ರು ಗವರ್ಮೆಂಟ್ ಅಫಿಷಿಯಲ್, ಹಿ ವಾಸ್ ಫಾರ್ಮರ್ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಟು ಪ್ರೈಮ್ ಮಿನಿಸ್ಟರ್.
0: ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ಅವರು, ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನ ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನ ಎಚ್ಚರಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜಗತ್ತಿಗೆ ಇಂದು ಭಾರತದ ಮೇಲೆ ಮತ್ತು ಭಾರತದ ನೀತಿ ಹಾಗೂ ಯುವ ಮನಸ್ಸುಗಳ ಮೇಲೆ ವಿಶ್ವಾಸ ಮೂಡಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಿದ ಅವರು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದರು. ಕೇವಲ ಭಾರತಕ್ಕಾಗಿ ಮಾತ್ರವಲ್ಲ, ಜಗತ್ತಿಗಾಗಿಯೂ ನಾವೀನ್ಯತೆಗಳನ್ನು ಸೃಷ್ಟಿಸಬೇಕು ಹಾಗೂ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಸವಾಲುಗಳನ್ನು ಎದುರಿಸುವಲ್ಲಿ ನಾವೀನ್ಯತೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
3: 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ ಆಕ್ಟಿವ್ಲಿ ಎಂಗೇಜಿಂಗ್ ಓವರ್ 1.1 ಕ್ರೋರ್ ಸ್ಟೂಡೆಂಟ್ ಅಕ್ರಾಸ್ ಕ್ಲೋಸ್ಲಿ ಅಂಡ್ ಐ ವಿಲ್ ಟೆಲ್ ಯು ಒನ್ ಫಿಗರ್ ಯು ಶುಡ್ ಬಿ ವೆರಿ ಹ್ಯಾಪಿ. ಸ್ಟೂಡೆಂಟ್ಸ್ ವರ್ಕಿಂಗ್ ಥ್ರೂ ದೀಸ್ ಲ್ಯಾಬ್ಸ್ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಮೋರ್ ದನ್ 16 lakh ಇನೋವೇಷನ್ ಪ್ರಾಜೆಕ್ಟ್ಸ್. ಇಟ್ ಈಸ್ ಡನ್ ಇನ್ ಸ್ಕೂಲ್, ಇಟ್ ಇಸ್ ನಾಟ್ ಡನ್ ಇನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಆಫ್ ದಿ ಇಂಡಿಯಾ, ಇಟ್ ಈಸ್ ಡನ್ ಇನ್ ಸ್ಕೂಲ್ಸ್. ಸೊ ವಾಟ್ ವಿ ಹ್ಯಾವ್ ಡನ್ ನೌ, ವಾಟ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಥಾಟ್, ದ ಗವರ್ಮೆಂಟ್ ಹ್ಯಾಸ್ ಅನೌನ್ಸ್ಡ್ 50,000 ಅಡಿಷನಲ್ ಅಟಲ್ ಥಿಂಕರಿಂಗ್ ಲ್ಯಾಬ್ ಗವರ್ನಿಂಗ್ ದಿ ಸ್ಕೂಲ್ ಓವರ್ ದಿ ನೆಕ್ಸ್ಟ್ 5 years. ಇನ್ ಹೈಯರ್ ಎಜುಕೇಶನ್ ಟು ಮೋರ್ ದನ್ 17,300 ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ಸ್ ಹ್ಯಾವ್ ಬಿನ್ ಎಸ್ಟಾಬ್ಲಿಷ್ಡ್. ರಿಸಲ್ಟ್ ಆಫ್ ದಿಸ್ ಈಸ್ ಐಐಟಿ ಮದ್ರಾಸ್ ಹೋಮೋಎಸಿಪಿ ರೋಬೋಟಿಕ್ ಸೆಪ್ಟಿಕ್ ಟ್ಯಾಂಕ್ ಕ್ಲೀನರ್ ಎಲೆಕ್ಟ್ರೋ ಲರ್ನಿಂಗ್ ವಿಚ್ ಈಸ್ ಗಿವಿಂಗ್ ವಾಯ್ಸ್ ಟು ದಿ ಪೀಪಲ್ ಹೂ ಹ್ಯಾವ್ ಲಾಸ್ಟ್ ದಿ ವಾಯ್ಸ್. ಎನ್ಐಟಿ ವಾರಂಗಲ್ ಯೂನಿವರ್ಸಿಟಿ ಇಂಡಕ್ಷನ್ ಸ್ಟೋವ್ ಫಾರ್ ದಿ ಕಾಪರ್ ಅಂಡ್ ದಿ ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್. ವೆನ್ ದೇರ್ ವಾಸ್ ಎ ಶಾರ್ಟೇಜ್ ಆಫ್ ಗ್ಯಾಸ್ ಪೀಪಲ್ ವರ್ ಟೇಕಿಂಗ್ ಸೋ ಇಟ್ ವಿಲ್, ಬಟ್ ನೌ ಹ್ಯಾವ್ ಎಲೆಕ್ಟ್ರಿಸಿಟಿ ಬಿಕಾಸ್ ವಿ ಹ್ಯಾವ್ ಎಸ್ಯು ಅಂಡ್ ಸನ್ ಕೆಪಾಸಿಟಿ ವಿಲ್ ಬಿ ಫಾರ್ ಮೆನಿ ಸೆಂಚುರೀಸ್. ಸೊ ದೆರ್ ವಿಲ್ ಬಿ ಎಲೆಕ್ಟ್ರಿಸಿಟಿ, ದೆರ್ ವಿಲ್ ಬಿ ಎನರ್ಜಿ ಇನ್ ದಟ್. ಯೂಸಿಂಗ್ ದಟ್ ವೆನ್ ವಿ ಜನರೇಟ್ ದಿ ಪವರ್ ಇಂಡಕ್ಷನ್ ಸ್ಟೋವ್ ವಿ ನೀಡ್ ಎ ಸ್ಪೆಷಲ್ ಯುಟೆನ್ಸಿಲ್ಸ್ ದಟ್ ಈಸ್ ಬೀಂಗ್ ಡನ್. ದೀಸ್ ಆರ್ ಆಲ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್, ಇಟ್ ಮೇ ಅಪಿಯರ್ ವೆರಿ ಸ್ಮಾಲ್ ಬಟ್ ಇಟ್ ವಿಲ್ ಸಾಲ್ವ್ ಮೆನಿ ಕಾಮನ್ ಪೀಪಲ್ ಪ್ರಾಬ್ಲಮ್ ಡೇ ಟು ಡೇ. ದಿಸ್ ಈಸ್ ವಾಟ್ ಪ್ರೈಮ್ ಮಿನಿಸ್ಟರ್ ವಾಂಟ್ಸ್.
0: ಈ ವೇಳೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಆನಂದ್ ರಾವ್ ಪಾಟೀಲ್, ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದ್ದು ಅನೇಕ ಬಹುರಾಷ್ಟೀಯ ಕಂಪನಿಗಳ ನೆಲೆಯಾಗಿ ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲು ಸೃಜನಶೀಲತೆ ಮತ್ತು ನಾವೀನ್ಯತೆಯೊಂದಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ.
4: But very challenging to give the solutions. And when India decided to go as a developed country by 2047, we need to be the problem solvers with the creativity, with the innovation. And I think Bengaluru, always in India's growth, Bengaluru leads from the front. We have seen the Silicon Valley of India has brought lot of multinational companies here.
0: ಈ ಸ್ಪರ್ಧೆಯಲ್ಲಿ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಪಾಲಿಟೆಕ್ನಿಕ್ಗಳು, ಕಾಲೇಜು ಮತ್ತು ಹಲವು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಭಾರತದ ಸೌರ ಕ್ರಾಂತಿ ಕುರಿತ ಒಂದು ನೋಟ, ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
5: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆಯಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 181,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ತಿಂಗಳ ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ಗಂಟೆವರೆಗೂ ನೀರು ಬರುತ್ತೆ, ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 181,000 ಮಾತ್ರ ಕಟ್ಟಿದ್ದೀನಿ, ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ ನಿಂದ ಬಹಳ ಅನುಕೂಲ ಆಗ್ತಿದೆ.
0: 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
6: ಪ್ರಧಾನಮಂತ್ರಿ ಅವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂತದ್ದು. ಹಾಗೇನೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ನಿಯೋಜಿಸಿರುವುದರಿಂದ ಮಕ್ಕಳ ಶಿಕ್ಷಣಕ್ಕೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರನ್ನು ಎಸ್ಐಆರ್ ಸೇರಿದಂತೆ ಇತರ ಸರ್ವೆ ಕಾರ್ಯಗಳಿಂದ ಹೊರಗಿಡಬೇಕು ಎಂದು ಒತ್ತಾಯಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಆಯೋಗ ಮಾನವೀಯತೆ ಇಲ್ಲದಂತೆ ವರ್ತಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಮಕ್ಕಳ ಫಲಿತಾಂಶದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಜಾತಿಗಣತಿ, ವಿವಿಧ ಸಮೀಕ್ಷೆ ಮತ್ತು ಆಡಳಿತಾತ್ಮಕ ಸರ್ವೆ ಕಾರ್ಯಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರನ್ನು ಬಳಸಿಕೊಳ್ಳದಂತೆ ಹೊಸ ಮಸೂದೆ ರೂಪಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ.
7: ಟೀಚರ್ಸ್ನ ಅದರ್ ದನ್ ಟೀಚಿಂಗ್ ಯು ಶುಡಂಟ್ ಯೂಸ್, ಬೇರೆ ಕೆಲಸಕ್ಕೆ ನೀವು ಯೂಸ್ ಮಾಡಬಾರ್ದು ಅಂತ. ಏನೋ ಅನಿವಾರ್ಯವಾಗಿ ಕೆಲಸತಿ ಎಲೆಕ್ಷನ್ಗೆ ಮಾತ್ರ ಅಂತ ಹೇಳಿದ್ರೆ ಅನಿವಾರ್ಯವಾಗಿ ನಮ್ಮ ದೇಶದಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟಲ್ಲಿ, ವಿಧಾನಸೌಧದಲ್ಲಿ ತಗೊಳ್ಳಿ, ಯಾವುದೇ ಆಫೀಸಲ್ಲಿ ತಗೊಳ್ಳಿ, ಅದರಲ್ಲಿ 60-70% ಎಲ್ಲ ಸರ್ಕಾರಿ ನೌಕರರು ಎಲ್ಲಿ ಕೆಲಸ ಇದ್ದೀರಾ ಅಂತ ಹೇಳಿದರೆ SIR ಅಲ್ಲಿ ಇದ್ದೀವಿ. ಸೊ ಯಾರು ಜನರು ಅರ್ಜಿ ತಗೊಂಡು ಹೋಗ್ಬೇಕಂದ್ರೂ ಆಗ್ತಾ ಇಲ್ಲ. ಅದಕ್ಕೆ ನನಗನ್ಸುತ್ತೆ ನಾವು ಶಿಕ್ಷಕರನ್ನ ಈ ತರದ ದುರ್ಬಳಕೆ ಮಾಡಿದ್ರೆ, ದುರ್ಬಳಕೆ ಅಂತಾನೆ ಅನಿವಾರ್ಯವಾಗಿ ಹೇಳಬೇಕು, ಅದು ಬದಲಾವಣೆ ಮಾಡ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಅಮೆಂಡ್ಮೆಂಟ್ ತಂದು ಮಾಡಬೇಕಾಗುತ್ತೆ, ಅಮೆಂಡ್ಮೆಂಟ್ ಆದಷ್ಟು ಬೇಗ ನಾವು ಮಾಡ್ತೀವಿ.
0: ಹಿರಿಯ ನಟ ಅನಂತನಾಗ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪ್ರದಾನ ಮಾಡಿದರು. ಗುಜರಾತ್ನ ಕೆವಾಡಿಯದಲ್ಲಿ ನಡೆದಂತಹ 72ನೇ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತ್ನಾಗ್ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಕರ್ನಾಟಕ ನನ್ನ ಕರ್ಮಭೂಮಿಯಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕನಕದಾಸರ ಕೀರ್ತನೆ ಉಲ್ಲೇಖಿಸಿದ ಅವರು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂದು ತಮ್ಮ ನಟನಾ ಕ್ಷೇತ್ರದ ಒಲವಿನ ಬಗ್ಗೆ ಪ್ರಸ್ತಾಪಿಸಿದರು. ಈ ಪ್ರಶಸ್ತಿಯ ಹಿಂದೆ ಹಲವರ ಶ್ರಮವಿದ್ದು ತಮ್ಮೊಂದಿಗೆ ಅಭಿನಯಿಸಿದ್ದ ನಟರು, ನಿರ್ದೇಶಕರು ಮತ್ತು ಕಾರ್ಮಿಕರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಅನಂತ್ನಾಗ್ ಈ ಹಿಂದೆ ಪದ್ಮಭೂಷಣ ಪ್ರಶಸ್ತಿಗೂ ಭಾಜನರಾಗಿದ್ದರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ವಿವಿಧ ಭಾಷೆಗಳಲ್ಲಿ ನಟಿಸಿದ್ದಾರೆ. ಈ ಸಮಾರಂಭದಲ್ಲಿ ಕನ್ನಡದ ಮಿಥ್ಯಾ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಚಿತ್ರದ ನಟನೆಗಾಗಿ ರೂಪಶ್ರೀ ವರ್ಕಾಡಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮಿಥ್ಯಾ ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿಯನ್ನು ಅತೀಶ್ ಎಸ್ ಶೆಟ್ಟಿ ಪಡೆದುಕೊಂಡಿದ್ದಾರೆ. ಶಿವಧ್ವಜ್ ಶೆಟ್ಟಿ ನಿರ್ದೇಶನದ ಇಂಬು ಅತ್ಯುತ್ತಮ ತುಳು ಚಿತ್ರ ಪ್ರಶಸ್ತಿ ಪಡೆದುಕೊಂಡಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
8: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:01.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ನಿನ್ನಿಂದಲೇ ಚಿತ್ರದ ಗೀತೆಯನ್ನು ಹಾಡಿದ ಗಾಯಕರು ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮಣಿಶರ್ಮಾ ಅವರ ಸಂಗೀತ ನಿರ್ದೇಶನವಿದೆ.

ಎಪಿ ಅರ್ಜುನ್ ಅವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಫೇರ್ ಆ್ಯಂಡ್ ಲವ್ಲಿ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಓ ಪಾರಿಜಾತ ಚಿತ್ರದ ಗೀತೆಯನ್ನು ಕವಿರಾಜ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನವಿದೆ.

ಶಶಾಂಕ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ಲವ್ 360 ಚಿತ್ರದ ಗೀತೆಯನ್ನು ಸಿದ್ದಶ್ರೀರಾಮ್ ಅವರ ಧ್ವನಿಯಲ್ಲಿ.

ಹರಿಚರಣ್ ಅವರ ಧ್ವನಿಯಲ್ಲಿ ಕೇಳಿ ಮಳೆ ಚಿತ್ರದ ಗೀತೆಯನ್ನು. ಮಂಜುನಾಥ್ ರಾವ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ ಅರ್ಮನ್ ಮಲ್ಲಿಕ್ ಹಾಗೂ ಅಶ್ವಿನಿ ಜೋಶಿ ಅವರ ಧ್ವನಿಯಲ್ಲಿ ಪ್ರಾರಂಭ ಚಿತ್ರದ ಗೀತೆಯನ್ನು ಸಂತೋಷ್ ನಾಯ್ಕ ಅವರ ಸಾಹಿತ್ಯಕ್ಕೆ ಪ್ರಜ್ವಲ್ ಪೈ ಅವರ ಸಂಗೀತ ನಿರ್ದೇಶನವಿದೆ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:30.

ಇದುವರೆಗೆ ರಾಯಚೂರಿನ ಮೈಲಾರ ನಗರದ ತಿಮ್ಮಪ್ಪ ನಾಯಕ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯೆ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೂ ಜೆ ಎಸ್ ಶ್ರೀಕಾಂತ್ ಭಟ್ ಅವರು ಹಾಡಿದ್ದಂತಹ ಕೆಲವೊಂದು ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.

യുവവാണി. ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಮಾಯಾರಾಮನ್. ಯುವ ಶ್ರೋತೃಗಳೇ ನಮಸ್ಕಾರ. ಸರಿ

0: ಅಂತ ಕವಿ ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಈ ತಾಳ ಲಯ ಶುದ್ಧವಾದ ಸುಸ್ವರಗಳ ನಡು ಇದ್ರ ನಮ್ಮ ಜೀವನ ನಿಜಕ್ಕೂ ಅರ್ಥಪೂರ್ಣ ಅಂತ ಅನ್ಸ್ಕೋತದ. ಹಂಗಾಗಿ ನಾವೆಲ್ಲರೂ ಈ ಸಂಗೀತದಿಂದ ಆಕರ್ಷಿತರಾದವ್ರಿ. ಎಲ್ಲರಿಗೂ ಕೂಡ ಸಂಗೀತ ಅಂತಂದ್ರ ಒಂದು ರೀತಿಯ ಅಪ್ಯಾಯಮಾನವಾದ ಕಲೆ. ಹಂಗಾಗಿ ಸಂಗೀತದ ಸುಸ್ವರಗಳನ್ನ ಅರಸ್ತಾ ತಾಳ ಲಯಗಳ ಒಂದು ಸಮತೋಲನದೊಳಗ ಸಂಗೀತದ ಸ್ವರಗಳನ್ನ ಅರಿಸ್ಕೊಂಡು ಹೋಗ್ಬೇಕು ಅಂತ ಆ ಸ್ವರಗಳಿಂದ ಆಕರ್ಷಿತರಾಗಿ ಆ ಮಾರ್ಗದೊಳಗ ಅಂದ್ರ ಸಂಗೀತದ ಕ್ಷೇತ್ರದೊಳಗ ಸಾಧನೆಯ ದೃಢವಾದ ಹೆಜ್ಜೆಗಳನ್ನ ಇಡ್ತಾ ಮುನ್ನಡೆದಿರುವಂತಹ ಪ್ರತಿಭಾವಂತ ಗಾಯಕಿ ರೇವತಿ ಅನಿಲ್ ಕುಮಾರ್ ಇವತ್ತ ನನ್ನ ಜೊತೆಗಿದ್ದಾರ. ನಮಸ್ಕಾರ ರೇವತಿ.
1: ನಮಸ್ತೆ
0: ರೇವತಿ. ನಮ್ಮ ಯುವ ಶ್ರೋತೃಗಳು ನಿಮ್ಮ ಹಾಡುಗಳನ್ನ ಮಾತುಗಳನ್ನ ಕೇಳಲಿಕ್ಕೆ ಕೂತಾರ. ಈ ಮಾತಿನ ಮಂಟಪಕ್ಕ ಮೊದಲಿಗೆ ನಿಮ್ಮ ಹಾಡಿನ ತೋರಣ ಇದ್ರ ಅದು ಬಹಳ ಭೂಷಣ ಅಂತ ಅನಿಸ್ತದ. ಮಾತು ಆಡೋಣ, ಅದಕ್ಕಿಂತ ಮುಂಚೆ ಒಂದು ಹಾಡು.
1: ರಾಗ್ ಚಾರುಕೇಶಿಯಲ್ಲಿ ನಮ್ಮ ಗುರುಗಳಾದ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರು ಮಾಡಿರೋ ಕಾಂಪೋಸಿಷನ್, ವಾದಿರಾಜರ ಕೃತಿ,

0: ಆಹಾ, ಎಂಥ ಅರ್ಥಪೂರ್ಣವಾದಂತಹ ಸಾಹಿತ್ಯ, ಅದಕ್ಕೆ ಅಷ್ಟೋ ವಿದ್ವತ್ಪೂರ್ಣವಾದ ಸಂಗೀತ ಸಂಯೋಜನೆ, ಅಷ್ಟೇ ಸುಮಧುರವಾದ ಪ್ರಸ್ತುತಿ ರೇವತಿಯವರದು. ರೇವತಿ, ಈಗ ಈ ಹಾಡಿನ ಮೋದದ ನಂತರ ಮಾತಿನ ಆಮೋದ. ಈಗ ಹೇಳ್ರಿ, ನಿಮ್ಗ ಈ ಸಂಗೀತದ ಸೆಳೆತ ಶುರು ಆಗಿದ್ದು ಯಾವಾಗ?
1: ಬೇಸಿಕ್ಲಿ ನನ್ನ ಫ್ಯಾಮಿಲಿ ಒಳಗ ನನ್ನ ಮುತ್ತಜ್ಜ ಅವರು ಕೀರ್ತನಕಾರರಿದ್ರು, ಹಾಗೆ ನಮ್ಮಪ್ಪ ಹಾಡ್ತಿದ್ರು, ನಮ್ಮಮ್ಮನೂ ಹಾಡ್ತಿದ್ರು, ನಮ್ಮ ಅಕ್ಕನೂ ಹಾಡ್ತಾಳೆ. ಸೊ ಹಾಗಾಗಿ ನನ್ನೊಳಗೂ ಇಂಟ್ರೆಸ್ಟ್ ಅದ, ನನ್ನ ವಾತಾವರಣದೊಳಗ ಮ್ಯೂಸಿಕ್ ಇರೋದ್ರಿಂದ ನಂಗೂ ಇಂಟ್ರೆಸ್ಟ್ ಹುಟ್ಟಿತು. ಸೊ ನಾನು 4 ವರ್ಷ ಇದ್ದಾಗಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸೇವೆ ಮಾಡ್ತಿದ್ದೆ, ಭಕ್ತಿ ಗೀತೆಗಳು ಹಾಡ್ತಿದ್ದೆ ದೇವಿ ಮುಂದೆ, ಹಾಗೆ ರಾಯರ ಮಠಕ್ಕೂ ಹೋಗ್ತಿದ್ದೆ. ಸೊ ಆವಾಗಿಂದ ನನ್ನ ಜರ್ನಿ ಶುರು ಅದ. ನಾನು ಸ್ಲೋಲಿ ಬೇಸಿಕ್ ಟ್ರೈನಿಂಗ್ ನನ್ನ ಶುರು ಆಯಿತು ಶ್ರೀ ಆನಂದ್ ದೇಸಾಯಿ ಅವ್ರ ಹತ್ರ. ಹಾಗೆ ನಾ ಕೋವಿಡ್ ನಲ್ಲಿ 1 ವರ್ಷ ನಾನು ಕೊಲ್ಹಾಪುರದವರು ತುಷಾರ್ ಶಿಂದೆ ಅವ್ರ ಹತ್ರ ಟ್ರೈನಿಂಗ್ ಶುರು ಆಯ್ತು. ಆಮೇಲೆ ಬರ್ತಾ ಬರ್ತಾ ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗ ನಾನು

0: ಲೈಟ್ ಮ್ಯೂಸಿಕ್ AIR ಆರ್ಟಿಸ್ಟ್, ಎ ಗ್ರೇಡ್ ಆರ್ಟಿಸ್ಟ್. ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವ್ರ ಹತ್ರ ನಾನು ಸೇರ್ಕೊಂಡೆ. ನನ್ನ ಅಕ್ಕನೂ ಅವ್ರ ಹತ್ರ ಕಲಿತಿದ್ಲು, ಸೊ ಆಗಿಂದ ನಂದು ಶುರು ಆಯ್ತು. ಅವಾಗ ಅವ್ರ ಬಗ್ಗೆ ಮಾತಾಡೋದು ನಂಗೆ ಭಾಳ ಅದ, ಎಷ್ಟು ಮಾತಾಡಿದ್ರು ಕಡಿಮೆನ.
1: ಸಾಕಷ್ಟು ಕೃತಿಗಳನ್ನ, ಒಳ್ಳೊಳ್ಳೆ ಕೃತಿಗಳನ್ನ, ಆಮೇಲೆ
0: ಹೌದು,
1: ಬೇರೆ ಬೇರೆ ಭಾವಗೀತೆಗಳನ್ನ ಅವ್ರ ಮುಖಾಂತರ ತಾವು ಕಲ್ತ್ರಿ.
0: ಕಲ್ತ್ರಿ.
1: ಅಂತೂ ಸಂಗೀತದ ಆಸಕ್ತಿ ಹಿಂಗ ಮುಂದುವರ್ಕೊಂಡು ಬಂತು. ಇದು ಸುಗಮ ಸಂಗೀತದ ಆರಂಭ ಆಯ್ತು. ಸಂಗೀತ ಒಂದ್ ರೀತಿಯೊಳಗ ನಿಮ್ಗ ಮನೆತನದ ಬಳುವಳಿ ಅನ್ನಂಗಾತು ರೀತಿ.
0: ಹೌದು.
1: ಆಮೇಲೆ ಶಾಸ್ತ್ರೀಯ ಸಂಗೀತವನ್ನ, ಈ ಶಾಸ್ತ್ರೀಯ ಚೌಕಟ್ಟಿನೊಳಗ ಸ್ವರಗಳನ್ನ ಅಭ್ಯಾಸ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದು ಯಾವಾಗ?
0: ನಂಗೆ 11 ವರ್ಷ ಇದ್ದಾಗಿಂದ ನನ್ನ ಪ್ರಾಪರ್ ಕ್ಲಾಸಿಕಲ್ ಟ್ರೈನಿಂಗ್ ಶುರು ಆಯಿತು. ನಾನು ಯಾವಾಗ ಲೈಟ್ ಮ್ಯೂಸಿಕ್ ಕಲಿತಿದ್ದೆ ಅವಾಗಲೇ ನಂಗೆ ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವರು, ನಂಗೆ ರಾಮಕೃಷ್ಣ ಆಶ್ರಮದಿಂದ ಅವ್ರ ಪರಿಚಯ ಆಯಿತು. ಅವಾಗಿಂದ ಅವ್ರು ಭಾಳ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಾರೆ.
1: ಒಳ್ಳೆ ತಬಲಾ ವಾದಕ ಅವರು.
0: ಹೌದು, ಒಳ್ಳೆ ತಬಲಾ ವಾದಕರು. ಅವರು ರೆಫರ್ ಮಾಡಿದ್ರು ಡಾಕ್ಟರ್ ಶಕ್ತಿ ಪಾಟೀಲ್ ಅವ್ರ ಹತ್ರ. ಸೊ ನಾನು ಅಲ್ಲಿ ಕಲಿಲಿಕ್ಕೆ ಶುರು ಮಾಡಿದ್ದೆ, ನಾನು 8th ಸ್ಟ್ಯಾಂಡರ್ಡ್ ಇದ್ದಾಗಿಂದ.
1: ಶಾಸ್ತ್ರೀಯ ಸಂಗೀತದ ಓಂಕಾರ ಆಗಿದ್ದು ಅಲ್ಲಿ.
0: ಹೌದು, ಪ್ರಾಪರ್ ಆಗಿ. ಯಾಕಂದ್ರೆ ನಾ ಮುಂಚೆನೂ ಕಲಿತಿದ್ದೆ, ಬೇಸಿಕ್ ಏನ್ ಒಂದಿಷ್ಟು ರಾಗ, ಬಟ್ ರಾಗ್ ವಿಸ್ತಾರ ಮತ್ತು ಏನ್ ರಾಗ್ ಡೆವಲಪ್ಮೆಂಟ್ ಇರ್ತದೆ, ಎಸ್ಟಾಬ್ಲಿಷ್ಮೆಂಟ್, ಅವೆಲ್ಲ ನಾನು ಶಕ್ತಿ ಪಾಟೀಲ್ ಅವ್ರ ಹತ್ರನೇ ಕಲಿತೆ. ಅವ್ರು ಭಾಳ ಮೆಟರ್ನಲ್ ಇದಾರೆ, ಎಲ್ಲರಿಗೂ ಭಾಳ ನಮ್ಮ ಫ್ಯಾಮಿಲಿ ಮೆಂಬರ್ ಟೈಪ್ ಟ್ರೀಟ್ ಮಾಡ್ತಾರೆ. ಅವ್ರ ಹತ್ರ ನನ್ನ ಕ್ಲಾಸಿಕಲ್ ಶುರು ಆಯಿತು.
1: ಪ್ರೀತಿ ಅಂತಃಕರಣ ತುಂಬಿದ ಸುಸ್ವರಗಳನ್ನ ನಿಮ್ಮೊಳಗ ತುಂಬಿಕೊಂಡ್ರಿ. ಹಂಗ ಮುಂದೆ ಶಾಸ್ತ್ರೀಯ ಸಂಗೀತದ ಯಾನ ಕೂಡ ಶುರು ಆಯ್ತು. ಆಮೇಲೆ ಸಾಲಿ ಕಾಲೇಜು ಅಂತಂದ ಮೇಲೆ ಅನೇಕ ಸ್ಪರ್ಧೆಗಳು ಇರ್ತಾವ, ಅಲ್ಲೆಲ್ಲ ಭಾಗವಹಿಸುವಂತಹ ಒಂದು ಅವಕಾಶ ಸಿಗ್ತಾ?
0: ಎಸ್ ಮ್ಯಾಮ್, ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಗಳಿಗೆ ಹೋಗ್ತಿದ್ದೆ. ಇಸ್ಕಾನ್ ಕಾಂಪಿಟೇಷನ್ ಲಾಸ್ಟ್ 3 ಇಯರ್ಸ್ ಇಂದ ನಾನು ಫಸ್ಟ್ ಪ್ರೈಸ್ ತಗೊಂಡ್ ಬಂದಿದ್ದೀನಿ. ಇದೆಲ್ಲ ನಮ್ಮ ಗುರುಗಳ ಆಶೀರ್ವಾದ, ಪ್ಲಸ್ ಅವರು ಕಲಿಸಿದ ಮೇಲೆ ನಾನು ಹಾಡಿದ್ದು.
1: ಈಗ ರೇವತಿ, ಶಾಸ್ತ್ರೀಯ ಸಂಗೀತ ಒಂದ್ ಕಡೆ ಕಲಿತೀರಿ, ಆಮೇಲೆ ಸುಗಮ ಸಂಗೀತ ಕೂಡ ಕಲಿತೀರಿ. ಈಗ ಅದಕ್ಕೆ ಆದಂತಹ ಅಭ್ಯಾಸದ ಕ್ರಮವನ್ನ ನಾವು ಇಟ್ಕೊಂಡಿರಿ ನೀವು? ಅಂದ್ರ ಇಷ್ಟೊತ್ತು ಶಾಸ್ತ್ರೀಯ ಸಂಗೀತ, ಇಷ್ಟೊತ್ತು ಸುಗಮ ಸಂಗೀತ ಅಂತ ಹಿಂಗ ಇಟ್ಕೊಂಡಿರಾ, ಅಥವಾ ನಿಮ್ಮ ಅಭ್ಯಾಸದ ಕ್ರಮ ಹೆಂಗದ?
0: ಆಕ್ಚುಲಿ ನಾ ಹಿಂಗ ಸಪರೇಟ್ ರಿಯಾಜ್ ಮಾಡ್ತೀನಿ, ಕ್ಲಾಸಿಕಲ್ ಸಪರೇಟ್ ಅಂಡ್ ಲೈಟ್ ಮ್ಯೂಸಿಕ್ ಸಪರೇಟ್. ಮುಂದ್ ಮಾರ್ನಿಂಗ್ 1-2 ಅವರ್ಸ್, ಈವ್ನಿಂಗ್ 1-2 ಅವರ್ಸ್, ಕಾಲೇಜ್ ಮ್ಯಾನೇಜ್ ಮಾಡ್ಕೋತ ಎಷ್ಟಾಗ್ತದ ಅಷ್ಟು ಮಾಡ್ತೀನಿ.
1: ಈಗೇನು ಓದ್ಲಿಗತ್ತೀರಿ?
0: ನಾ PUC 1st ಇಯರ್ ಓದ್ಲಿಗತ್ತೀನಿ, ಚಿನ್ಮಯ ಕಾಲೇಜ್ನಲ್ಲಿ ಕಾಮರ್ಸ್.
1: ಈಗ ಮುಂದ ಇನ್ನಷ್ಟು ಮಾತಾಡೋದಕ್ಕಿಂತ ಮುಂಚೆ ಒಂದು ಶಾಸ್ತ್ರೀಯ ಸಂಗೀತದ ತುಣುಕನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸ್ಬಿಡ್ರಲ್ಲ.
0: ನನ್ನ ಗುರುಗಳು ಪಂಡಿತ್ ಅಜಯ್ ಪೋಹನ್ಕರ್ ಸಂಗೀತ ಸಮ್ರಾಟ್, ಅವರು ಒಂದು ಕಲ್ಸಿದೊಂದು ಬಂದಿಷ್ಟು ಹಾಡ್ತೀನಿ, ರಾಗ್ ಯಮನ್ ಅಲ್ಲದೆ.

0: ಬಹಳ ಅಲೌಕಿಕ ಆನಂದವನ್ನ ಒದಗಿಸಿಕೊಡುವಂತಹ ಶಾಸ್ತ್ರೀಯ ಸಂಗೀತ. ಕಳೆದ ಎಷ್ಟು ವರ್ಷಗಳಿಂದ ಈ ಶಾಸ್ತ್ರೀಯ ಸಂಗೀತವನ್ನ ತಾವು ಅಭ್ಯಾಸ ಮಾಡ್ತಾ ಇದ್ದೀರಿ ರೀತಿ?
1: ಪೂರ ರಾಗ್ ಮಾಹಿತಿ ನಾನು ತಿಳ್ಕೊಂಡಿದ್ದು 8th ಸ್ಟ್ಯಾಂಡರ್ಡ್ ಇಂದ. ಅದಕ್ಕಿಂತ ಮುಂಚೆ ನಾನು ಬರೀ ಲೈಟ್ ಮೇಲೆ ಫೋಕಸ್ ಮಾಡ್ತಿದ್ದೆ, ಬಟ್ ಪ್ರಾಪರ್ ಆಗಿ ನಾನು ಶುರು ಮಾಡಿದ 8th ಸ್ಟ್ಯಾಂಡರ್ಡ್ ಇಂದ ಮತ್ತೆ ಡಾಕ್ಟರ್ ಶಕ್ತಿ ಪಾಟೀಲ್ ಮೇಡಮ್ ಕಡೆ ನಾನು ಶುರು ಮಾಡಿದ್ನೆ ಅಲ್ಲ, ಅವ್ರು ಭಾಳ ಕೇರಿಂಗ್ ಪ್ಲಸ್ ಯಾವಾಗೂ ಅವೈಲೇಬಲ್ ಇರ್ತಾರೆ ನನ್ನ ಸಲುವಾಗಿ. ಈಗ ರೀಸೆಂಟ್ಲಿ ನನ್ನ 10th ಬೋರ್ಡ್ ಎಕ್ಸಾಮ್ಸ್ ಇದ್ದಾಗೂ ನಂಗೆ ಬೋರ್ಡ್ ಎಕ್ಸಾಮ್ಸ್ ನಂಗೆ ಭಾಳ ಡಿಫಿಕಲ್ಟ್ ಆಗಬಾರ್ದು, ನಂಗೆ ತ್ರಾಸ ಆಗಬಾರ್ದು ಅಂತ ಹೇಳಿ ಅವ್ರು ಆನ್ಲೈನ್ ಕ್ಲಾಸ್ ನನ್ನ ಸಲುವಾಗಿ ತಗೊಂಡ್ರು. ಅದು ಭಾಳ ದೊಡ್ಡ ವಿಷಯ, ಅಷ್ಟು ದೊಡ್ಡವ್ರು ನನ್ನ ಸಲುವಾಗಿ ಆನ್ಲೈನ್ ಕ್ಲಾಸ್ ತಗೊಳ್ಳೋದು. ಸೊ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಹರ್ ಆಸ್ ಮೈ ಗುರು.
0: ಇಲ್ಲ, ಸಂಗೀತ ಕ್ಷೇತ್ರದೊಳಗೆ ಗುರು ಅನ್ನೋಂಥವ್ರು ಬಹಳ ಮುಖ್ಯ ಆಗ್ತಾರೆ. ಅವರ ಮಾರ್ಗದರ್ಶನದೊಳಗೆ ನಾವು ಮುಂದುವರಿಯೋದು. ನಾವೇನಾದರೂ ಒಂದಿಷ್ಟು ಒಳ್ಳೆಯ ಸುಸ್ವರಗಳನ್ನ ಜನರಿಗೆ ಕೇಳಿಸ್ತೀವಿ ಅಂತಂದ್ರೆ ಅದು ಬಹುಶಃ ಗುರುಗಳ ಆಶೀರ್ವಾದ ಅಂತ ಅನಿಸ್ತದೆ. ಸಂಗೀತ ಕ್ಷೇತ್ರದೊಳಗಾಗಿರ್ಬಹುದು, ನೃತ್ಯ ಕ್ಷೇತ್ರದೊಳಗಾಗಿರ್ಬಹುದು, ಗುರುಗಳ ಸ್ಥಾನ ಬಹಳ ಮುಖ್ಯ ಆಗಿರ್ತದೆ. ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಜೀವನದೊಳಗೆ ಎಷ್ಟು ಮುಖ್ಯ ಆಗ್ತಾರೋ ಅಷ್ಟು ಗುರುಗಳು ಮುಖ್ಯ ಆಗ್ತಾರೆ. ಈ ಬಗ್ಗೆ ತಾವೇನ್ ಹೇಳ್ತೀರಿ?
1: ಹೌದು, ಆಕ್ಚುಲಿ ಬಿಕಾಸ್ ಪೇರೆಂಟ್ ಸಪೋರ್ಟ್ ಅಂತೂ ಬೇಕಾ ಬೇಕಾದ್ರು ನನ್ನ ಟಾಪಿಕ್ ನಂಗೆ ನನ್ನ ಪೇರೆಂಟ್ಸ್ ಆರ್ ವೆರಿ ಸಪೋರ್ಟಿವ್. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಕ್ಕ ಎಲ್ಲರೂ ಭಾಳ ನಂಗೆ ಏನು ಬೇಕದ್ ನಂಗೆ ಮಾಡೋದು. ನಂಗೆ ಆ್ಯಕ್ಚುಲಿ ಚಾಯ್ಸ್ ಇತ್ತು, ಅಕಾಡೆಮಿಕ್ಸ್ನಾಗ ಮುಂದೆ ಹೋಗ್ತೀವೋ ಇಲ್ಲ ಸಂಗೀತದಾಗ ಮುಂದೆ ಹೋಗ್ತೀವೋ. ಸೊ ನಾನು ಸಂಗೀತ ನಂಗೆ ಭಾಳ ನಂಗೆ ಇಂಟ್ರೆಸ್ಟ್ ಇದೆ ಮೊದಲಿಂದ. ಸೊ ಐ ಚೋಸ್ ಮ್ಯೂಸಿಕ್ ಆ್ಯಂಡ್ ಪೇರೆಂಟ್ಸು ಸಪೋರ್ಟ್ ಅದ, ಪ್ಲಸ್ ಗುರುಗಳ ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್. ಒಳ್ಳೆ ಗುರು ಸಿಗೋದು ಭಾಳ ಇಂಪಾರ್ಟೆಂಟ್. ಸೊ ನನಗೆ ಮೂರೂ ಜನ ಭಾಳ ಒಳ್ಳೆ ಗುರು ಸಿಕ್ಕಾರೆ. ಲೈಟ್ ಮ್ಯೂಸಿಕ್ನಾಗ ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರು ಭಾಳ ದೊಡ್ಡ ಕಂಪೋಸರ್, ಪ್ಲಸ್ ಅಷ್ಟೇ ಒಳ್ಳೆ ಟೀಚರ್, ಅಷ್ಟೇ ಒಳ್ಳೆ ಸಿಂಗರ್. ಆ್ಯಂಡ್ ಪಂಡಿತ್ ಅಜಯ್ ಪೋಹನ್ಕರ್ ಅವರು ಭಾಳ ಚೆನ್ನಾಗಿ ನಂಗೆ ಹೇಳ್ಕೊಡ್ತಾರೆ. ಹಿ ಟ್ರೀಟ್ಸ್ ಮೀ ಲೈಕ್ ಐ ಆಮ್ ಹಿಸ್ ಓನ್ ಗ್ರ್ಯಾಂಡ್ ಡಾಟರ್, ವಿಚ್ ಈಸ್ ಅ ವೆರಿ ಬಿಗ್ ಥಿಂಗ್. ಹಿ ಈಸ್ ಅ ವರ್ಲ್ಡ್ ರಿನೌಂಡ್ ಆರ್ಟಿಸ್ಟ್ ಆ್ಯಂಡ್ ಭಾಳ ಖುಷಿ ಆಗ್ತದೆ, ಐ ಆಮ್ ವೆರಿ ಗ್ರೇಟ್ಫುಲ್. ಡಾಕ್ಟರ್ ನಾಗಲಿಂಗ್ ಮುರ್ಗಿ ಅವ್ರ ಜೊತೆಗೆ ಶ್ರೀ ಚಿದಂಬರ್ ಜೋಶಿ ಅವರು ಹಾರ್ಮೋನಿಯಂ ವಾದಕರು, ಅವ್ರು ಯಾವಾಗೂ ಸಪೋರ್ಟ್ ಮಾಡ್ಕೊಂತಿದ್ದಾರೆ. ಎವ್ರಿ ಸ್ಟೆಪ್ ಅವ್ರ ಗೈಡೆನ್ಸ್ ಇತ್ತೇ ಇತ್ತು. ಪ್ರತಿ ಯಾವ ಕಾಂಪಿಟೇಷನ್ ಇರಲಿ, ಯಾವುದೇ ಪರ್ಫಾರ್ಮೆನ್ಸ್ ಇರಲಿ, ಚಿದು ಅಣ್ಣ ಯಾವಾಗೂ ನನಗೆ ಸಪೋರ್ಟ್ ಮಾಡ್ಕೊಂತ ಬಂದಾರೆ, ಗೈಡ್ ಮಾಡ್ಕೊಂತ ಬಂದಾರೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್.
0: ಈಗಾಗಲೇ ಸಾಕಷ್ಟು ಕಡೆ ತಾವು ದೊಡ್ಡ ದೊಡ್ಡ ವೇದಿಕೆಗಳೊಳಗೆ ಪ್ರದರ್ಶನ ನೀಡಿರಿ, ಹಾಡುಗಳನ್ನು ಹಾಡಿರಿ, ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೂಡ ಪ್ರಸ್ತುತಪಡಿಸಿರಿ. ಹಿಂದೂಸ್ತಾನಿ ಸಂಗೀತ ಲೋಕದೊಳಗೆ ಪಂಡಿತ್ ಅಜಯ್ ಪೋಹಣ್ಕರ್ ಅವರದು ಬಹಳ ದೊಡ್ಡ ಹೆಸರು. ಸಂಗೀತ ಸಾಮ್ರಾಟ್ ಪಂಡಿತ್ ಅಜಯ್ ಪೋಹಣ್ಕರ್ ಅವರ ಮಾರ್ಗದರ್ಶನದೊಳಗ ಶಾಸ್ತ್ರೀಯ ಸಂಗೀತ ಕಲಿಯುವಂತಹ ಭಾಗ್ಯವನ್ನ ಹೆಂಗ್ ಪಡ್ಕೊಂಡ್ರಿರ್ತಿ?
1: ಆಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕಾನ್ಸರ್ಟ್ ಪದ್ಮವಿಭೂಷಣ್ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವ್ರ ಮನೆಯಾಗ ಆಗಿತ್ತು. ಸೊ ಅಲ್ಲಿ ರೆಕಾರ್ಡಿಂಗ್ ನಮ್ಮ ಹುಬ್ಳಿ ಧಾರವಾಡಿನ ಖ್ಯಾತ ಆರ್ಗನೈಸರ್ ಮತ್ತು ನನ್ನ ಮೆಂಟೋರ್ ಶ್ರೀ ವಿನಯ ನಾಯಕ್ ಸರ್ ಅವರು ಅಜಯ್ ಪೋಹಣ್ಕರ್ ಅವರಿಗೆ ನನ್ನ ರೆಕಾರ್ಡಿಂಗ್ ಕಳಿಸಿದ್ರು. ಆ ರೆಕಾರ್ಡಿಂಗ್ ಕೇಳಿ ಅವ್ರಂದ್ರು ಐ ಸಿ ದ ಪೊಟೆನ್ಶಿಯಲ್, ಈಕಿ ಕಲಿಸ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ತಾವಾಗೆ ಅಂದ್ರು.
0: ಎಂತ ಸೌಭಾಗ್ಯ ನೋಡ್ರಿ.
1: ಹೌದು, ನನ್ನ ಪೂರ್ವಜನ್ಮದ ಪುಣ್ಯ ಆಗಿರ್ಬೇಕ್ರಿ ಮ್ಯಾಮ್.
0: ಯಾಕಂದ್ರ ಸಂಗೀತ ಕ್ಷೇತ್ರದೊಳಗ ಗುರುಗಳು ಅನ್ನೋದು ಬಹಳ ಮಹತ್ವದ ಸಂಗತಿ. ನಾನು ಹಿಂಗ ಕಲಿಬೇಕು ಹಂಗ ಕಲಿಬೇಕು ಅಂತ ಏನೇನೋ ಆಸೆ ಪಟ್ಟಿರ್ತೀವಿ, ಆದ್ರೆ ಅದಕ್ಕೆ ತಕ್ಕದಂತಹ ಮಾರ್ಗದರ್ಶನ ಮಾಡುವ ಗುರುಗಳು ನಮಗೆ ಸಿಕ್ಕಾಗ, ಆಹಾ, ಅದ್ರ ಜೊತೆಗೆ ನಿಮ್ಮದೊಂದು ಸಾಧನೆಯ ಹೆಜ್ಜೆ ಇದ್ದಾಗ ನಿಜಕ್ಕೂ ಒಂದ್ ಸ್ವಲ್ಪ ಆದ್ರೂ ಸಾಧಿಸಬಹುದು ಅನ್ನುವಂಥದ್ದು. ಯಾಕಂದ್ರ ಸಂಗೀತ ಎಷ್ಟು ಮಾಡಿದ್ರು ಕಡಿಮಿನ. ಹಂಗ ಅಂತದ್ರೊಳಗನೆ ಈ ಕಡೆ ನೀವು ಕಾಮರ್ಸ್ ಓದ್ತಾ ಇದ್ದೀರಿ, ಈ ಕಡೆ ಸಂಗೀತವನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕತ್ತೀರಿ. ಈ ತರ ಒಂದು ಸಮತೋಲನವನ್ನ ಕಾಯ್ಕೊಂಡು ಹೋಗ್ಬೇಕು ಅಂತಂದ್ರ ಯಾವ ರೀತಿಯ ಅಭ್ಯಾಸವನ್ನ ಮಾಡ್ಬೇಕು ಅಂತೀರಿ?
1: ನಾನು ಅಕಾಡೆಮಿಕ್ಸ್ ಪ್ಲಸ್ ಮ್ಯೂಸಿಕ್ ಎರಡು ಮ್ಯಾನೇಜ್ ಮಾಡ್ತೀನಿ ಮ್ಯಾಮ್. ಅಟೆಂಡೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ ರಿಯಾಜ್ ಮತ್ತು,
0: ಯಾಕಂದ್ರೆ ಬೇರೆ ಬೇರೆ ಕಡೆ ನೀವು ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದೆ, ಸ್ಪರ್ಧೆಗಳಿಗೆ ಹೋಗ್ಬೇಕಾಗ್ತದೆ.
1: ಮ್ಯೂಸಿಕ್ ಸಲುವಾಗಿ ಸ್ವಲ್ಪ ಅಟೆಂಡೆನ್ಸ್ ಕಡಿಮೆ ಇರ್ತದೆ, ಬಟ್ ಐ ಸ್ಟಿಲ್ ಮೇಕ್ ಇಟ್ ಅಪ್ ಟಿಲ್ ಎಕ್ಸಾಮ್ಸ್. ಮ್ಯಾನೇಜ್ ಅಂತೂ ಮಾಡ್ಲಿಕ್ಕತ್ತೇನೆ ಸದ್ಯ. ಸೊ ನಡೆದದೆ
0: ಸಂಗೀತದೊಳಗೆ ಏನ್ ಮಾಡ್ಬೇಕು ಅಂತ ಆಸೆ ಅದ ರೇವತಿ ಅವರಿಗೆ?
1: ನಂಗೆ ಪರ್ಫಾರ್ಮರ್ ಆಗುದದ ಫುಲ್ ಟೈಮ್ ಅಂಡ್ ತಯಾರಿ ಒಳಗಿದ್ದೇನೆ.
0: ಆ ನಿಟ್ಟಿನೊಳಗೆ ಸಾಕಷ್ಟು ಪ್ರಯತ್ನ ನಡೆದದ.
1: ಹೌದು ಮ್ಯಾಮ್.
0: ಇಷ್ಟೆಲ್ಲ ಹಾಡ್ತೀರಿ ರೇವತಿ, ನಿಮ್ಗೆ ಪ್ರಶಸ್ತಿಗಳು ಕೂಡ ಬಂದಿರಬಹುದಲ್ಲ?
1: ಹೌದು ಮ್ಯಾಮ್. 2024 ನಲ್ಲಿ ಕರ್ನಾಟಕ ಗವರ್ಮೆಂಟ್ ಇಂದ ಬಾಲ ಧೀಮಂತ ಪ್ರಶಸ್ತಿ ಅಂತ ನನಗೆ ಕೊಟ್ರು.
0: ಅನೇಕ ಪ್ರತಿಷ್ಠಿತ ವೇದಿಕೆಗಳೊಳಗ ನೀವು ಪ್ರಸ್ತುತಪಡಿಸುವಂತಹ ಒಂದು ಅವಕಾಶ ಕೂಡ ನಿಮ್ಗೆ ಒದಗಿ ಬಂದದ. ಎಲ್ಲೆಲ್ಲೇ ತಾವು ಪ್ರಸ್ತುತಪಡಿಸಿರಿ? ಶಾಸ್ತ್ರೀಯ ಸಂಗೀತ ಆಗಿರಬಹುದು, ಸುಗಮ ಸಂಗೀತ ಆಗಿರಬಹುದು, ದಾಸವಾಣಿ ಆಗಿರಬಹುದು.
1: ನಾನು ಶುರು ಮಾಡಿದ್ದು ರಾಮಕೃಷ್ಣ ಆಶ್ರಮದೊಳಗ ಹುಬ್ಳಿ ವಿವೇಕಾನಂದ ಆಶ್ರಮ, ಮತ್ತೆ ಪರಿಮಳ ಮಾರ್ಗ ರಾಯರ್ ಮಠ, ಭವಾನಿ ನಗರ್ ರಾಯರ್ ಮಠ, ಶಕ್ತಿ ಹುಬ್ಬಳ್ಳಿ ಶಕ್ತಿ ಕಾಲನಿ ರಾಯರ್ ಮಠ ಹುಬ್ಬಳ್ಳಿ, ಮತ್ತು ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲೂ

0: ಆಗ್ಯದ. ಸವಾಯ್ ಗಂಧರ್ವದಲ್ಲಿ ನಡೆಯೋ ಯುವ ಸಂಗೀತೋತ್ಸವ, ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ನಡೆದಿದ್ದ ಎಲ್ಲ ಯೂತ್ ಫೆಸ್ಟಿವಲ್ ಅದೆಲ್ಲ ಅದರೊಳಗೂ ನಾ ಭಾಗವಹಿಸೀನಿ.
1: ಅನೇಕ ಕಡೆ ಪ್ರದರ್ಶನ ನೀಡಿದಂತಹ ಒಂದು ತೃಪ್ತಿ ಅದ. ರೇವತಿ ಅವರ ಹಾಡನ್ನು ಕೇಳಿದಾಗ ಜನ ಏನಂತಾರ?
0: ನಾನು ರೀಸೆಂಟ್ಲಿ ಕೇಳಿದ್ದು ಮಂದಿ ರಿಲ್ಯಾಕ್ಸೇಷನ್ ಅನ್ನಿಸ್ತದೆ ಅಂತಂದಾರ. ಈಗ ಇನ್ನೂ ನಾನು ಜರ್ನಿನಾಗಿದ್ದೇನೆ, ಐಮ್ ಸ್ಟಿಲ್ ಲರ್ನಿಂಗ್, ಪ್ಲಸ್ ಅವ ಮೈನಸ್ ಅವ.
1: ಆದರೂ ಕೂಡ ನಿಮ್ಮ ಗಾಯನವನ್ನ, ನಿಮ್ಮ ಹಾಡನ್ನ ಕೇಳಿದಾಗ, ಜನ ನಿಮ್ಗೆ ಬೆನ್ನ ತಟ್ಟಿದಾಗ ಏನೋ ಒಂದು ರೀತಿಯ ಪ್ರೋತ್ಸಾಹ ದೊರೆತಂಗ ಆಗ್ತದ, ಇನ್ನಷ್ಟು ಮಾಡಬೇಕು ಮಾಡಬೇಕು ಅನ್ನೋ ಹುರುಪು ಬರ್ತದ ಅಲ್ಲಿನ ರೇವತಿ.
0: ಹೌದು ಮ್ಯಾಮ್, ಎನ್ಕರೇಜ್ಮೆಂಟ್ ಅಂತೂ ಸಿಕ್ಕ ಸಿಗ್ತದೆ. ಅಂಡ್ ಇಂಥವ್ರು ನಮ್ಮ ಸುತ್ತಮುತ್ತಲು ಇದ್ದಾಗ ಇನ್ನೂ ಜಾಸ್ತಿ ರಿಯಾಜ್ ಮಾಡಬೇಕು, ಇನ್ನೂ ಗುರುಗಳ ಕಡೆ ತಾಲೀಮ್ ಬೇಕು ಅಂತ ಅನಿಸ್ತದೆ.
1: ಈಗ ಸಂಗೀತದೊಳಗ ಸಾಕಷ್ಟು ಬೇರೆ ಬೇರೆ ಪ್ರಕಾರಗಳು, ಈಗಾಗಲೇ ದಾಸವಾಣಿಯನ್ನ ನಮ್ಮ ಮುಂದೆ ಇಟ್ರಿ, ಶಾಸ್ತ್ರೀಯ ಸಂಗೀತವನ್ನ ಹಾಡಿ ತೋರಿಸಿದ್ರಿ, ಮತ್ತೆ ಯಾವ್ಯಾವ ಪ್ರಕಾರದ ಗೀತೆಗಳನ್ನ ಅಥವಾ ಯಾವ್ಯಾವ ಪ್ರಕಾರದ ಸಂಗೀತದಲ್ಲಿ ತಾವು ಪ್ರಯತ್ನ ಮಾಡ್ತಾ ಇದ್ದೀರಿ?
0: ನಾನು ಭಕ್ತಿಗೀತೆ, ಭಾವಗೀತೆ, ಗಜಲ್, ಕ್ಲಾಸಿಕಲ್ ನಡೆದ, ಪ್ಲಸ್ ಠುಮ್ರಿ ಸ್ಲೋಲಿ ಶುರು ಮಾಡ್ಲಿಕತ್ತೇನಿ. ಠುಮ್ರಿ ಇಸ್ ವೆರಿ
1: ಲಘು ಶಾಸ್ತ್ರೀಯ ಸಂಗೀತ.
0: ಹೌದು.
1: ಬಹಳ ಖುಷಿ. ಮೊದಲಿಗೆ ಒಂದು ಗಜಲ್ ತೋರಿಸ್ರಲ್ಲ ನಮ್ಮ ಶ್ರೋತೃಗಳಿಗೆ, ಹೆಂಗ್ ಹಾಡ್ತೀರಿ ಅಂತ.
0: ಫೇಮಸ್ ಕಾಂಪೋಸಿಷನ್ ಆಶಾ ಭೋಸ್ಲೆ ಅವ್ರದ್ದು.

0: ಗಜಲ್ ಕ್ಷೇತ್ರದ ಒಂದು ಬಹಳ ಜನಪ್ರಿಯವಾದಂತಹ ಹಾಡನ್ನ ನಮ್ಮ ಶ್ರೋತೃಗಳಿಗೆ ಕೇಳಿಸಿದ್ರಿ. ಬಹಳ ಖುಷಿ ಆಯ್ತು. ನಿಮ್ಗ ಬಹಳ ಖುಷಿ ಕೊಡುವಂತಹ ಗಾಯಕರು ಯಾರು?
1: ನಾನು ಆಕ್ಚುಲಿ ಬಹಳ ಹಳೊಬ್ಬರದ್ದು ರೆಕಾರ್ಡಿಂಗ್ಸ್ ಕೇಳ್ತೀನಿ. ಫಸ್ಟ್ಲಿ ನನ್ನ ಗುರುಗಳು ಪಂಡಿತ್ ಅಜಯ್ ಭುವನ್ಕರ್ ಅವ್ರದ್ದು ಬಹಳ ಸೇರ್ತದ, ಉಸ್ತಾದ್ ರಾಶಿದ್ ಖಾನ್ ಅವ್ರದ್ದು, ಉಸ್ತಾದ್ ಸಲಾಮತ್ ಅಲಿ ಖಾನ್, ನಜಾಮತ್ ಅಲಿ ಖಾನ್, ಪಂಡಿತ್ ಜಗದೀಶ್ ಪ್ರಸಾದ್ ಅವ್ರದ್ದು ಬಹಳ ಸೇರ್ತದ, ಪಟಿಯಾಲ ಘರಾನ ಪಂಡಿತ್ ಅಜಯ್ ಚಕ್ರವರ್ತಿ ಅವ್ರದ್ದು ಸೇರ್ತದ. ಆಮೇಲೆ ನಮ್ಮ ಹುಬ್ಳಿ ಧಾರವಾಡದ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವ್ರದಂತೂ ಆಲ್ ಟೈಮ್ ಫೇವ್ರೇಟ್. ನಾ ಅವ್ರದ್ದು ಕೇಳ್ಕೊಂತ ನನ್ನ ಆಕ್ಚುಲಿ ನನ್ನ ಫಸ್ಟ್ ನನ್ನ ಕ್ಲಾಸಿಕಲ್ ಕೇಳಿದ್ದೆ ಅವ್ರದ್ದು ಲೈವ್ ನಾ ಕೇಳಿದ್ದು ಚಿಕ್ಕವಳಿದ್ದಾಗ, ಅವಾಗಿಂದ ನಂಗೆ ಬಹಳ ಸೇರ್ತದ.
0: ತಾವು ಅನೇಕ ಕಾರ್ಯಕ್ರಮಗಳಿಗೆ ಕೇಳಲಿಕ್ಕೆ ಕೂಡ ಹೋಗ್ತೀರಿ, ಯಾಕಂದ್ರೆ ಕೇಳುವಿಕೆಯಿಂದ ಕೂಡ ಬಹಳ ಕಲಿಯಬಹುದು ಅಂತ ಹೇಳ್ತಾರ ಸಂಗೀತಗಾರರು. ಈ ನಿಟ್ಟಿನೊಳಗೆ ನೀವು ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳಲಿಕ್ಕೆ ಹೋಗಿರ್ತೀರಿ?
1: ಆಲ್ಮೋಸ್ಟ್ ಎಲ್ಲಾ ಕಾರ್ಯಕ್ರಮ ನನ್ಗೆ
0: ತಪ್ಪಿಸ್ಕೊಳಂಗಿಲ್ರಿ.
1: ಬಿಕಾಸ್ ಹುಬ್ಳಿ ಧಾರವಾಡನಾಗ ಬಹಳ ಚಲೋ ಚಲೋ ಆರ್ಟಿಸ್ಟ್ ಬೇರೆ ಕಡೆಯಿಂದ ಎಲ್ಲಾ ಇಂದ ಸ್ಟೇಟ್ಸ್ ಇಂದನು ಬರ್ತಾರೆ, ಕರ್ನಾಟಕದ ಬೇರೆ ಡಿಸ್ಟ್ರಿಕ್ಟ್ಸ್ ಇಂದನು ಬರ್ತಾರೆ, ಬಹಳ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಸ್ ಬರ್ತಾರೆ. ಆಮೇಲೆ ನಾ ಜೂನಿಯರ್ ಅದೇನಿ, ಎಲ್ಲಾರ್ದು ಕೇಳ್ಬೇಕು, ಸೊ ಎಲ್ಲಾರ್ದು ಕೇಳ್ತೇನೆ.
0: ಆಮೇಲೆ ಠುಮ್ರಿ ಗಾಯನ ಅನ್ನೋದು ಬೇರೆ ರೀತಿಯ ಆನಂದವನ್ನೇ ಕೊಡುವಂತಹದ್ದು. ಶಾಸ್ತ್ರೀಯ ಸಂಗೀತ ಒಂದು ಕಡೆ, ಈ ಕಡೆ ಸುಗಮ ಸಂಗೀತ ಇನ್ನೊಂದು ಕಡೆ, ಅದರಂಗನೇ ಆದ್ರೂ ಕೂಡ ಅದ್ರ ಮಧ್ಯೆ ಇರುವಂತಹದ್ದು ಠುಮ್ರಿ ಗಾಯನ. ಇವೆರಡನ್ನು ಸೇರಿಸಿ ವ್ಯಕ್ತಪಡಿಸೋದು ಅದು ಠುಮ್ರಿ ಗಾಯನ. ಅದನ್ನು ಕೂಡ ಕೇಳಬೇಕಂತ ಆಸೆ ಇದೆ ರೇವತಿ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಅಜಯ್ ಪುಹನ್ಕರ್ ಅವ್ರದ್ದೇ ಒಂದು ಠುಮ್ರಿ ಹಾಡ್ಲಿಕ್ಕೆ ಪ್ರಯತ್ನಿಸ್ತೀನಿ.

0: ಬಹಳ ಚಂದ. ಅದರೊಳಗೂ ಪಂಡಿತ್ ಅಜಯ್ ಪೋಹಣ್ಕರ್ ಅವರು ಹಾಡುವಂತಹ ಅನೇಕ ಬೇರೆ ಬೇರೆ ರಾಗದ ಠುಮರಿಗಳನ್ನ ಕೇಳಿದಾಗ ಅವರ್ಣನೀಯ ಆನಂದ ಅದು. ಮತ್ತ ಬೇರೆ ಬೇರೆ ಸಂಗೀತಗಾರರ ಗಾಯನವನ್ನ ನೀವು ಕೇಳ್ತಾ ಇರ್ತೀರಿ.
1: ಹೌದು ಮ್ಯಾಮ್.
0: ಅದು ಕೊಡುವಂತಹ ಆನಂದನೇ ಬೇರೆ, ಆಮೇಲೆ ನಿಮಗೆ ಕಲೀಲಿಕ್ಕೆ ಕೂಡ ಬಹಳ ಸಿಗ್ತದ ಅದರಿಂದ.
1: ಹೌದು ಮ್ಯಾಮ್, ಪ್ರತಿಯೊಬ್ಬರ ಸ್ಟೈಲ್ ಬೇರೆನ ಇರ್ತದ, ಅಂಡ್ ಆ ಸ್ಟೈಲ್ ಇಂದ ನಮಗ್ ಬಹಳ ಕಲ್ಕೊಳಕ್ ಬಹಳ ಸಿಗ್ತದ. ನಮ್ ಘರಾನ ಅಲ್ಲ ಅಂದ್ರು ಬೇರೆ ಘರಾನಾಯಿಂದ ಬಹಳ ಕಲಿಯಕ್ ಸಿಗ್ತದ. ಬಹಳ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಸ್ಟ್ ಬೇರೆನ ಟೆಂಪರಮೆಂಟ್ ಇರ್ತದ, ಅವ್ರು ಹೆಂಗ್ ಹಾಡ್ತಾರ ಅದನ್ನ ಕೇಳ್ಕೊಂಡು ನಾವು ನಮ್ಗೇನ್ ಸೂಟ್ ಆಗ್ತದ ನಾವು ತಗೊಂಡು ನಮ್ ಗಾಯಕಿನಾಗ ಸೇರ್ಕೊಂಡ್ರೆ ಅದು ಬೇರೆನ ಬ್ಯೂಟಿ.
0: ಮತ್ತೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಅದು ಸಂಗೀತದ ತವರು ಅಂತ ಹೇಳ್ತೀವಿ. ಎಷ್ಟು ದೊಡ್ಡ ದೊಡ್ಡ ಸಂಗೀತಗಾರರನ್ನ ಈ ಪ್ರಪಂಚಕ್ಕೆ ನೀಡಿದಂತಹ ನೆಲ ಇದು. ಹುಬ್ಬಳ್ಳಿ ಧಾರವಾಡದ ಸಂಗೀತದ ಬಗ್ಗೆ ಏನ್ ಹೇಳ್ತೀರಿ ರೇವತಿ?
1: ಈ ಮಣ್ಣಿನಿಂದ ಬಹಳ ದೊಡ್ಡ ದೊಡ್ಡ ಆರ್ಟಿಸ್ಟ್ ಬೆಳೆದಾರ. ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವ್ರದ್ದು ಗಾಯಕಿ ಎಷ್ಟು ಇಂಪ್ಯಾಕ್ಟ್ಫುಲ್ ಅದ, ಪ್ರತಿಯೊಬ್ರು ಕೇಳಿದವ್ರ ಅವ್ರ ಫ್ಯಾನ್ ಆಗೋದು ಖಂಡಿತ. ಅವ್ರದ್ದು ಲೈಟ್ ಮ್ಯೂಸಿಕ್ ಆಗ್ಲಿ, ಅವ್ರು ಏನೇ ಹಾಡಿದ್ರು ಬಹಳ ಚಂದ ಹಾಡ್ತಿದ್ರು. ಅವ್ರ ನೋಡ್ಲಿಕ್ ನಂಗೆ ಲೈವ್ ಸಿಗ್ಲಿಲ್ಲ, ಬಟ್ ಸ್ಟಿಲ್ ಅವ್ರ ರೆಕಾರ್ಡಿಂಗ್ಸ್ ಅದು ಕೇಳಿ ಇನ್ನೂ ಅದಷ್ಟು ಇಂಪ್ಯಾಕ್ಟ್ಫುಲ್ ಅದ, ಕಲಿಯೋದು ಬಹಳ ಅದ ಅವ್ರ ಕಡೆಯಿಂದ.
0: ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರು, ಅವರು ಕೂಡ ಹುಬ್ಬಳ್ಳಿ ಧಾರವಾಡದ ಕೀರ್ತಿಯನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸಿದವರು. ಪಂಡಿತ್ ಬಸವರಾಜ್ ರಾಜ್ಗುರು, ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್, ಬೇರೆ ಬೇರೆ ಘರಾಣೆ ಆದ್ರೂ ಕೂಡ ಅದರೊಳಗಿರುವಂತಹ ಒಂದು ಆನಂದ ಇರೋದಲ್ಲ, ಅದು ಸಂತಸ ಅನ್ನೋದು ಬಹಳ ಅಪೂರ್ವವಾದದ್ದು.
1: ಹೌದು ಮ್ಯಾಮ್.
0: ಹಂಗಾಗಿ ಹುಬ್ಬಳ್ಳಿ ಧಾರವಾಡ ಈಗ ಕೂಡ ನಿಮ್ಮಂತಹ ಪ್ರತಿಭಾವಂತರು ಉದಯೋನ್ಮುಖ ಕಲಾವಿದರು ಬೆಳಿಲಿಕತ್ತೀರಿ. ಹಂಗಾನ ಹುಬ್ಬಳ್ಳಿ ಧಾರವಾಡದ ಸಂಗೀತಕ್ಕೆ ಕೊಡುಗೆ ಸಿಗ್ತಾನ ಅದ. ಕಾರ್ಯಕ್ರಮ ಮುಕ್ತಾಯ ಮಾಡೋ ಮುನ್ನ ಒಂದು ಭಾವಗೀತೆಯನ್ನ ಕೇಳ್ಬಿಡೋಣಲ್ಲ ನಿಮ್ಮ ಬಾಯಿಂದ.
1: ನನ್ನ ಗುರುಗಳು ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರದೇ ಒಂದು ಕಂಪೋಸಿಷನ್ ಹಾಡ್ಲಿಕ್ಕೆ ಪ್ರಯತ್ನಿಸ್ತೇನೆ.
0: ಪಂಡಿತ್ ಶ್ರೀಕಾಂತ್ ಕುಲಕರ್ಣಿ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಹಾಡನ್ನ ಹಾಡ್ತೀನಿ ಅಂತಂದ್ರೆ, ಅವರ ಕೆಲವು ಗೀತೆಗಳಂತೂ ರಾಜ್ಯದ ತುಂಬಾ ಜನಪ್ರಿಯ ಆಗ್ಯಾವ. ಬಹಳ ವಿಶಿಷ್ಟವಾದ ಸಂಗೀತ ಸಂಯೋಜನೆ ಅವ್ರದ್ದು, ಆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಅವರು ಎಷ್ಟು ಗ್ರೇಟ್ ಮ್ಯೂಸಿಷಿಯನ್ ಇದಾರ, ಅಷ್ಟೇ ಗ್ರೇಟ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಬಹಳ ಹಂಬಲ್ ಇದಾರೆ. ನಾನು 5th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಅವ್ರ ಕಡೆ ಕಲೀಲಿಗತ್ತೇನಿ. ನಂಗೆ ಏನೂ ಬರ್ತಿರ್ಲಿಲ್ಲ ಅಂದ್ರೂ ಅವ್ರು ಇಷ್ಟು ಪೇಷೆಂಟ್ಲಿ ನಂಗೆ ಕೂತ್ ಕಲ್ಸಿದ್ರು. ಅವ್ರು ಅಷ್ಟು ದೊಡ್ಡ ಕಲಾವಿದರು, ಗಾಯಕರು, ಕಂಪೋಸರ್, ಬಟ್ ಸ್ಟಿಲ್ ನಾನು ಚಿಕ್ಕವಳಾದ್ರೂ ನಂಗೆ ಪ್ರತಿಯೊಂದು ಹಾಡಿನ ಮೀನಿಂಗ್ ಹೇಳ್ತಿದ್ರು, ಸೊ ದಟ್ ಫೀಲ್ ಕರೆಕ್ಟ್ ಆಗಿ ಬರ್ಲಿ ಹಾಡುವಾಗ ಅಂತ ಹೇಳಿ ಪ್ರತಿಯೊಬ್ಬ ಸ್ಟೂಡೆಂಟ್ ನಲ್ಲಿ ತಮ್ಮ ಎಫರ್ಟ್ಸ್ ಅವ್ರು ಹಾಕ್ತಿದ್ರು, ಅಂಡ್ ಆ ಎಫರ್ಟ್ ನಂಗೆ ಇಷ್ಟು ಹಾಡ್ಲಿಕ್ಕೆ ಕೊಟ್ಟದ ಅಂತ ಹೇಳ್ಬೋದು.
0: ಅವರ ಸಂಗೀತ ಸಂಯೋಜನೆಯ ಒಂದು ಭಾವಗೀತೆ.
1: ಹೌದು, ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು.

0: ಆಹ, ಎಷ್ಟು ಸುಮಧುರವಾದಂತಹ ಸಂಗೀತ ಸಂಯೋಜನೆ! ಒಂದು ರೀತಿ ಒಳಗ ಬೆಣ್ಣೆ ಒಳಗಿನ ಕೂದಲ ತೆಗೆದಂತಹದ್ದು. ಎಷ್ಟು ಕುಸುರಿ ಕೆಲಸ! ಎಷ್ಟು ನಾವು ನಮ್ಮ ಅಭ್ಯಾಸದಿಂದ ಅವನ್ನ ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ. ಬಹಳ ವಿದ್ವತ್ಪೂರ್ಣ ಸಂಗೀತ ಸಂಯೋಜನೆ, ಬಹಳ ಖುಷಿ ಆಯ್ತು ಕೇಳಿ ರೇವತಿ. ನೀವು ಎಲ್ಲಾ ಪ್ರಕಾರದ ಸಂಗೀತವನ್ನ ಹಾಡ್ತೀರಿ, ಇನ್ನಷ್ಟು ಏನೋ ಮಾಡಬೇಕು ಈ ಕ್ಷೇತ್ರದೊಳಗ ಅನ್ನುವಂತಹ ಒಂದು ಛಲ ಅದ ತಮ್ಮಲ್ಲಿ. ಬಹಳ ಸಂತೋಷದ ವಿಷಯ ರೇವತಿ. ತಂದೆ ತಾಯಿ ಅಕ್ಕ ಎಲ್ಲರೂ ಕೂಡ ನಿಮಗ ಬೆನ್ನೆಲುಬಾಗಿ ನಿಂತಾರ ಸಂಗೀತವನ್ನ ಮುಂದುವರಿಸಲಿಕ್ಕೆ. ಸಂಗೀತದೊಳಗ ಸಾಕಷ್ಟು ಸಾಧನೆ ಮಾಡ್ರಿ. ಈಗಾಗಲೇ ಅನೇಕ ಸುಸ್ವರಗಳ ಒಂದು ಗುಚ್ಛವನ್ನ ನಮ್ಮ ಶ್ರೋತೃಗಳ ಮುಂದೆ ತೆರೆದು ಇಡ್ತಾ ಇದ್ದೀರಿ. ಅವರು ಕೂಡ ಬಹಳ ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಲಿಕ್ಕತ್ತಾರ. ಇನ್ನಷ್ಟು ಸಾಧನೆ ತಮ್ಮಿಂದ ನಡೀಲಿ. ಸಾಕಷ್ಟು ಸಮಯ ಅದ, ಅಭ್ಯಾಸ ಮಾಡಿ ಗುರುಗಳಿಗೆ ಇನ್ನಷ್ಟು ಕೀರ್ತಿ ತರುವಂತಹ ಕಾರ್ಯ ತಮ್ಮಿಂದ ಆಗ್ಲಿ. ನಮ್ಮ ಎಲ್ಲಾ ಶ್ರೋತೃಗಳು ನಿಮ್ಮ ಹಾಡನ್ನ ಕೇಳಿ ಖುಷಿ ಪಟ್ಟಿರ್ತಾರ. ಅವರೆಲ್ಲರ ಪರವಾಗಿ ತಮಗ ಧನ್ಯವಾದಗಳು, ಮತ್ತೆ ನಿಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.
1: ನಮಸ್ಕಾರ.
2: ಪ್ರತಿಭಾವಂತ ಯುವ ಗಾಯಕಿ ರೇವತಿ ಅನಿಲ್ ಕುಮಾರ್ ಅವರೊಂದಿಗಿನ ಮಾತುಕತೆಯನ್ನು ಇದುವರೆಗೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಲೆ.
0: ಇದು ಇಂದಿನ ಯುವವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 10 ಗಂಟೆ.

ಮಗರಿ ಮಗರಿ ಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ ಮಗರಿ ಸರಿ ಸಾನಿ ದಬ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಸುಬ್ಬಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಗೆಳೆಯ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಅವರ ದುನಿಯಲ್ಲಿ.

ಮದನ್ ಬೆಳ್ಳಿಸಾಲು ಅವರ ಸಾಹಿತ್ಯದಲ್ಲಿ ಕೇಳಿ, ಭಾರದ್ವಾಜ ಅವರ ಭಾರತ್ ಬಿಜೆ ಅವರ ಸಂಗೀತ ನಿರ್ದೇಶನದಲ್ಲಿ ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರದ ಗೀತೆಯನ್ನು ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ರಾಜಕುಮಾರ ಚಿತ್ರದ ಗೀತೆಯನ್ನು ಸಂತೋಷ್ ಆನಂದ್ರಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಅಪ್ಪು ಅವರ ಧ್ವನಿಯಲ್ಲಿ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಗೀತೆಯನ್ನು, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಬರ್ತದೆ ಅಂತ ಏನಾದ್ರು ಯಾರು ಇದು ಮಾಡ್ತಾರೆ ಅಂತ ಹೋಗ್ಬೇಕು ಅಂತ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಮುಸ್ಸಂಜೆ ಮಾತು ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ವಿ ಶ್ರೀಧರ್ ಅವರದು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ. ಚೇತನ್ ಕುಮಾರ್ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ದಿಲ್ ಪಸಂದ್ ಚಿತ್ರದ ಗೀತೆಯನ್ನು ಮಂಗ್ಲಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: PF at Kundra near Kollam in Keralam today. These initiatives aim to ensure women's participation in the cooperative sector and strengthen women empowerment. Prime Minister Narendra Modi will share his thoughts with the people of the country and abroad in his monthly radio program Mann Ki Baat on Akashwani at 11 a.m. tomorrow. It will be the 138th episode. The program will be broadcast across the entire Akashwani and Doordarshan network, the AIR news website and the News on AIR mobile app. It will also be live streamed on the YouTube channels of AIR News, DD News, PMO, Information Broadcasting Ministry. Akashwani will broadcast the program in regional languages immediately after the Hindi broadcast. The Finance Ministry has announced that all public sector banks and regional rural banks will remain open tomorrow for the convenience of the customers. The ministry said that the step has been taken in view of the proposed three-day nationwide bank strike called by the United Forum of Bank Unions from the 28th to the 30th of this month, coinciding with the preceding weekend holidays of 26th and 27th September. External Affairs Minister Dr. S. Jaishankar is addressing the high-level session of the 81st United Nations General Assembly, UNGA, in New York tonight. Addressing the session, Dr. Jaishankar said that there must be no dilution in our zero-tolerance approach towards terrorism and our right to defend ourselves against terrorism will be exercised. Finance Minister Nirmala Sitharaman has expressed confidence that India can achieve economic growth of over 10%, stressing on the need for greater adoption of technology and innovation. Speaking at an IIT Madras Alumni Association event, Ms. Sitharaman said higher growth would accelerate the journey towards Atmanirbhar Bharat and Vikasit Bharat, but would require greater efforts from all stakeholders. Both the Indian men's and women's kabaddi teams today won gold medals at the Aichi Nagoya Asian Games 2026 in Japan. India has made a strong medal haul at the Asian Games today, adding 7 medals across kabaddi, athletics, shooting and squash. Now, India are currently placed 10th in the medal standing and its overall tally has reached 30 with 4 gold, 12 silver and 14 bronze. The India Meteorological Department, IMD, has issued a red colour warning for heavy to very heavy rainfall with isolated extremely heavy rainfall at some places in Uttarakhand tomorrow. The IMD forecast heavy to very heavy rainfall at isolated places over Himachal Pradesh and West Uttar Pradesh tomorrow. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ದೇಶಭಕ್ತಿ ಗೀತೆ, 6:40 ಜಾನಪದ ಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಗಲಿದೆ, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ, 9:30 ದಿನಾಂಕ 13/9/2026 ರಾಯಚೂರು ಮಹಾನಗರದ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದಲ್ಲಿ ಜರುಗಿದ 102ನೇ ಶ್ರಾವಣ ಮಾಸದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಮಂಗಲ ಸಮಾರಂಭದ ಪ್ರಾಯೋಜಿತ ಭಾನುಲಿ ವರದಿ ಪ್ರಸಾರವಾಗಲಿದೆ. 10:15 ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:55 ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ನ್ಯಾಷನಲ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 6:15 ಸಂಧ್ಯಾ ಕಿರಣ ಹಿರಿಯರ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ ಮಠಮಾರಿ ಗ್ರಾಮದ ಸೂಗಪ್ಪಗೌಡ ಅವರ ಕೃಷಿ ಅನುಭವಗಳನ್ನು, ನಂತರ ಕೃಷಿ ವಿಜ್ಞಾನ ಸಾಹಿತ್ಯದ ಸ್ಥಿತಿಗತಿ ಕುರಿತು ಡಾಕ್ಟರ್ ಪ್ರಮೋದ್ ಕಟ್ಟಿ ಅವರ ಭಾಷಣದ ಅವತರಣಿಕೆ ಪ್ರಸಾರವಾಗಲಿದೆ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ರಾಜೊಳ್ಳಿ ಗ್ರಾಮದ ನಾಗೇಂದ್ರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 7:45 ಕನ್ನಡ ಭಾಷಣ. 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ

ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಸಂತೋಷ್ ಕುಮಾರ್ ಮತ್ತು ಸಂಗಡಿಗರಿಂದ ಕನಕಾಂಗಿ ಕಲ್ಯಾಣ ಕುರಿತು ದೊಡ್ಡಾಟದ ಪದಗಳು. 9:15 ಭಾವಗೀತೆಗಳು. 9:30 ನ್ಯಾಷನಲ್ ಸೈನ್ಸ್ ಮ್ಯಾಗಝೀನ್ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದಿಂದ 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಿಲ್ಲಿದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:12:56. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು ಮತ್ತು ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮ್ಮತಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.